ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz, ಡಿಜಿಟಲ್ ಪ್ರಸಾರ 756 kHz ಹಾಗೂ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನಶಕೆ 1948 ಆಷಾಢ ಮಾಸದ 25ನೆಯ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 16ನೆಯ ತಾರೀಖು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಪ್ರಭಾತದೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈಗ ಎಂಎಸ್ ಬದಾಮಿ ಅವರಿಂದ ಚಿಂತನ.
2: ಅರಿವು ಮತ್ತು ಇರುವು, ಇದರಲ್ಲಿ ಅರಿವು ಮತ್ತು ಇರುವು ಎಂಬ ಎರಡು ಶಬ್ದಗಳಿವೆ. ಇವೆರಡೂ ಅರ್ಥಗರ್ಭಿತವಾದವು. ದಿನದ ಭಾಷೆಯಲ್ಲಿ ಅರಿವು ಎಂಬುದು ತಿಳುವಳಿಕೆ ಎಂಬ ಅರ್ಥ ಕೊಡುತ್ತದೆ, ಇರುವು ಎಂಬುದು ನಮ್ಮ ಜೀವಿಸುವಿಕೆ ಎಂಬ ಅರ್ಥ ಕೊಡುತ್ತದೆ. ಜೀವಿಸುವ ಪ್ರತಿ ವ್ಯಕ್ತಿಗೂ ಇವೆರಡೂ ಶಬ್ದಗಳು ಅನ್ವಯ. ಹಸಿವು ನಿದ್ರೆ ಎಂಬವು ನಿಸರ್ಗದತ್ತ. ಎಲ್ಲ ಜೀವಿಗಳಿಗೂ ಇವು ನಿಸರ್ಗದ ಬಳುವಳಿ. ಆದ್ದರಿಂದಲೇ ಎಲ್ಲರಿಂದಲೂ ಇವು ಪೂರೈಸಲ್ಪಡುತ್ತವೆ. ಬದುಕುವುದು ಒಂದು ಕಲೆ. ನಮಗಿಂತಲೂ ಪೂರ್ವದಲ್ಲಿ ಅನೇಕರು ಬದುಕಿದ್ದಾರೆ. ಅವರ ಬದುಕಿನ ಮಾದರಿಗಳು ನಮ್ಮ ಮುಂದಿವೆ. ಅನೇಕರು ತತ್ವಜ್ಞಾನಿಗಳಾಗಿ, ವಿಜ್ಞಾನಿಗಳಾಗಿ, ನಾಯಕರಾಗಿ, ಸಾಹಸಿಗಳಾಗಿ, ಸಾಧಕರಾಗಿ ಬದುಕಿದ್ದಾರೆ. ಅವರ ಹೆಸರುಗಳು ಇಂದಿಗೂ ನಮ್ಮ ಮುಂದಿವೆ. ಶಾಲಾ ಪುಸ್ತಕಗಳಲ್ಲಿ ಅವರು ರಾರಾಜಿಸುತ್ತಿದ್ದಾರೆ. ಮನುಷ್ಯನ ಅರಿವು ಬೆಳೆಯಲು ಶಾಲಾ ಶಿಕ್ಷಣವೇ ಬೇಕೆಂದೇನಿಲ್ಲ. ಚಾಣಕ್ಯ, ಬುದ್ಧ, ನ್ಯೂಟನ್, ಎಡಿಸನ್ ಮುಂತಾದವರು ಶಾಲೆಗೆ ಹೋದವರಲ್ಲ. ಜಮ್ಶೆಡ್ಜಿ ಟಾಟಾ, ಘನಶ್ಯಾಮದಾಸ್ ಬಿರ್ಲಾ, ಲಕ್ಷ್ಮಣರಾವ್ ಕಿರ್ಲೋಸ್ಕರ್ ಮುಂತಾದವರ ಶಾಲೆ ಕಡಿಮೆ. ಆದರೂ ಅನೌಪಚಾರಿಕವಾಗಿ ಜ್ಞಾನ ಪಡೆದು ಅಪಾಯಗಳನ್ನು ಎದುರಿಸಿ ಪಡೆದ ಜ್ಞಾನವನ್ನು ಉಪಯೋಗಿಸಿ ಸಾಧನೆ ಮಾಡಿದರು. ದಶರಥ ಮಾಂಜಿ ಎಂಬವನು ಸಂಪರ್ಕರಹಿತ ಕುಗ್ರಾಮವಾಸಿ. ಆ ಗ್ರಾಮದಲ್ಲಿ ಕೆಲವೇ ಕುಟುಂಬಗಳ ವಾಸ. ಅಲ್ಲಿರುವವರಿಗೆ ಅನಾರೋಗ್ಯ ತಲೆದೋರಿದಾಗ ವೈದ್ಯ

0: ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಸುಮಾರು 75 ಕಿಲೋಮೀಟರ್ ನಡಿಗೆಯ ಮೂಲಕ ಸಾಗಬೇಕಾಗುತ್ತಿತ್ತು. ದಶರಥ್ ಮಾಂಜಿಯ ಹೆಂಡತಿ ಅನಾರೋಗ್ಯದಿಂದ ಬಳಲಿದಳು. ಸಮೀಪದ ಪಟ್ಟಣಕ್ಕೆ ಹೋಗಿ ಚಿಕಿತ್ಸೆ ಪಡೆಯುವುದರೊಳಗೆ ಆಕೆ ಮರಣ ಹೊಂದಿದಳು. ಇದು ಮಾಂಜಿಯ ಮನಸ್ಸಿಗೆ ನೋವುಂಟು ಮಾಡಿತು. ಇಂಥ ತೊಂದರೆಗಳು ಇನ್ನು ಮುಂದೆ ಈ ಊರಿನ ಯಾರಿಗೂ ಬಾರದಂತೆ ಮಾಡಲು ನಿರ್ಧರಿಸಿದ. ಊರಿನ ಸುತ್ತಲಿರುವ ಬೆಟ್ಟವನ್ನು ಅಗೆದು ದಾರಿ ಮಾಡಿದರೆ ಬೇಗನೆ ಪಟ್ಟಣಕ್ಕೆ ಹೋಗಬಹುದೆಂದು ವಿಚಾರಿಸಿದ. ಅದೇ ದಿನ ಗುದ್ದಲಿ ಹಿಡಿದು ಕಾರ್ಯ ಪ್ರಾರಂಭಿಸಿದ. 20 ಕಿಲೋಮೀಟರ್ ಉದ್ದದ ಗುಡ್ಡ ಅಗೆದು ರಸ್ತೆ ಮಾಡಿದ. ಇದು ಅರಿವಿನ ಪರಾಕಾಷ್ಠೆ. ಶಾಲೆಗೆ ಹೋದವನಲ್ಲ, ಶಿಕ್ಷಣ ಪಡೆದವನಲ್ಲ, ಆದರೆ ಹೃದಯದಿಂದ ಬಂದ ಅರಿವು ಅವನನ್ನು ಜಾಗೃತನನ್ನಾಗಿ ಮಾಡಿತು. ಇಂಥ ಬಹಳಷ್ಟು ಉದಾಹರಣೆಗಳು ನಮ್ಮ ಮಧ್ಯದಲ್ಲಿವೆ. ಈ ಶರೀರವು ಭೂಮಿಗೆ ಬರುವಾಗ ತನ್ನ ಜೊತೆಗೆ ಅರಿವನ್ನೂ ತಂದಿರುತ್ತದೆ. ದಿನಗಳದಂತೆ ಈ ಶರೀರವು ತನ್ನಿಂದ ತಾನೇ ಬೆಳೆಯುತ್ತದೆ. ಆದರೆ ಅರಿವು ಅಂಥದ್ದಲ್ಲ, ಅದರ ಬೆಳವಣಿಗೆಗೆ ನಮ್ಮ ಪ್ರಯತ್ನ ಅತ್ಯವಶ್ಯ.
1: ಇದುವರೆಗೆ MS ಬದಾಮಿ ಅವರಿಂದ ಚಿಂತನವನ್ನು ಕೇಳಿದಿರಿ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ರೈತರಿಗೆ ಸಲಹೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮಸ್ಕಾರ ರೈತ ಬಾಂಧವರೇ. ಭತ್ತ ಈಗಾಗಲೇ ಬಿತ್ತನೆಯಾದ ಕೂರಿಗಿ ಭತ್ತದಲ್ಲಿ ಎಡೆ ಹೊಡೆದು ಕಳೆಗಳನ್ನು ತೆಗೆದು ನಂತರ 40 ದಿನದ ಬೆಳೆಗೆ ಪ್ರತಿ ಎಕರೆಗೆ 20 ಕಿಲೋಗ್ರಾಂ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಬಿತ್ತನೆಯಾದ 10-15 ದಿನಗಳವರೆಗೆ ಹೆಚ್ಚಿಗೆ ಮಳೆಯಾಗಿ ನೀರು ನಿಲ್ಲದಂತೆ ಕಾಳಜಿ ವಹಿಸಬೇಕು. ಮರಿ ಒಡೆಯುವ ಅವಧಿ ಮುಗಿಯುವವರೆಗೂ 2.5 ಸೆಂಟಿಮೀಟರ್ಗಿಂತ ಹೆಚ್ಚು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಬಿತ್ತಿದ 40 ದಿನಗಳ ಅವಧಿಯಲ್ಲಿ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಲ್ಲುವಂತಾದಾಗ ಹೊಡೆತ ಮಾಡಿ ನೀರು ಕಟ್ಟಬೇಕು. ಈ ರೀತಿ ನೀರು ಕಟ್ಟುವುದರಿಂದ ಸಣ್ಣ ಕಳೆಗಳೆಲ್ಲ ನಾಶವಾಗಿ ನಂತರ ಕಳೆಗಳ ಪೈಪೋಟಿ ಇಲ್ಲದಂತಾಗುವುದು. ಕೂರಿಗೆ ಭತ್ತವು ಪೂರ್ತಿ ಮಳೆಯಾಶ್ರಯದಲ್ಲಿದ್ದಾಗ ಕಡಿಮೆ ಆಳದ ನೀರು ನಿಲ್ಲಿಸುವ ಪದ್ಧತಿ ಅನುಸರಿಸಿದರೆ ಮುಂದೆ ಮಳೆಯ ಕೊರತೆಯಾಗಿ ನೀರಿನ ಅಭಾವ ಆಗುವ ಸಂಭವವಿದ್ದರೆ ಹೆಚ್ಚಿಗೆ ನೀರು ಸಂಗ್ರಹಿಸುವುದು ಸೂಕ್ತ. ಆದರೆ ನೀರಿನ ಆಳ ಬೆಳೆಯ ಯಾವುದೇ ಹಂತದಲ್ಲಿ ಬೆಳೆಯ ಎತ್ತರದ 25%ಕ್ಕಿಂತ ಹೆಚ್ಚಿರದಂತೆ ನೋಡಿಕೊಳ್ಬೇಕು. ನೀರಿನ ಆಳ ಇದಕ್ಕಿಂತ ಹೆಚ್ಚಿದ್ದರೆ ಭತ್ತದ ಇಳುವರಿ ಕಡಿಮೆಯಾಗುವುದು. ಇನ್ನು ಅಂತರ್ಬೇಸಾಯ. ಕೂರಿಗೆ ಭತ್ತದಲ್ಲಿ ಬಿತ್ತನೆಯಾದ 15 ದಿನಗಳ ನಂತರ ಹದವು ಸಿಕ್ಕಾಗ ಒಂದು ವಾರದ ಅಂತರದಲ್ಲಿ 2 ಅಥವಾ 3 ಸಲ ಎಡೆಕುಂಟೆ ಹೊಡಿಬೇಕು. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ಹಸಿಯ ಕೊರತೆಯಾದಾಗ ಬಿರುಕು ಬಂದು ಮಣ್ಣಿನ ತೇವಾಂಶ ತೀವ್ರಗತಿಯಲ್ಲಿ ನಷ್ಟವಾಗುವುದನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಬಿತ್ತನೆಯಾದ ಸುಮಾರು 40 ದಿನಗಳ ನಂತರ ಗದ್ದೆಯಲ್ಲಿ ನೀರು ನಿಂತಾಗ ಕೊನೆಯ ಬಾರಿ ಎಡೆಕುಂಟೆ ಹೊಡೆದು ನಂತರ ದೋಣಿ ತಿಕ್ಕುವುದರಿಂದ ಕಳೆಗಳು ನಾಶವಾಗಿ ಮರಿ ಒಡೆಯುವುದಕ್ಕೆ ಪ್ರೋತ್ಸಾಹ ಕೊಡುವುದರೊಂದಿಗೆ ಮೇಲ್ಭಾಗದ ಮಣ್ಣಿನ ಬಿಗಿತದಿಂದಾಗಿ ನೀರು ಹೆಚ್ಚಾಗಿ ಕಳೆಗಳು ನಾಶವಾಗಿ ಬಸಿಯದಂತೆ ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಭತ್ತದ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನು ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎಡೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಅಥವಾ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪಟೋರಿಯಂ, ಪಾರ್ಥೇನಿಯಂ ಇಲ್ಲವೇ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿಭೂಮಿಯಲ್ಲಿ

0: ಕೂರಿಗಿ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳ ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಿತ ರಸಗೊಬ್ಬರದ ಶೇಕಡ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಭತ್ತದಲ್ಲಿ ಕಳೆಗಳ ನಿರ್ವಹಣೆ. ಕೂರ್ಗಿ ಭತ್ತದ ಬೇಸಾಯದಲ್ಲಿ ಕಳೆಗಳ ನಿರ್ವಹಣೆಗೆ ಬೇಕಾಗುವ ಕೆಲವು ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಳ್ಳಬಹುದು. ಮುಂಗಾರಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತುವುದಾದಲ್ಲಿ ಮಳೆಯಾದ ಮರುದಿನ ಅಥವಾ ಎರಡನೆಯ ದಿನ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಹದವಾದ ಮಳೆ ಬಿದ್ದ ನಂತರ ಬಿತ್ತುವುದಾದಲ್ಲಿ ಬೀಜ ಬಿತ್ತಿದ ದಿನವೇ ನೀರಿನ ಲಭ್ಯತೆಯು ಇರುವಲ್ಲಿ ಮುಂಗಾರು ಅಥವಾ ಬೇಸಿಗೆಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿ ನೀರುಣಿಸಿದ 24-48 ಗಂಟೆಯ ಒಳಗೆ ಪ್ರತಿ ಎಕರೆಗೆ 1.0 ಲೀಟರ್ ಪೆಂಡಿಮಿಥೈಲಿನ್, 30 EC ಅಥವಾ 0.7 ಲೀಟರ್ ಪೆಂಡಿಮಿಥೈಲಿನ್, 38.7 CS ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಪೆಂಡಿಮಿಥೈಲಿನ್ ಸಿಂಪರಣೆಯಿಂದ 20-35 ದಿವಸಗಳವರೆಗೆ ಕಳೆಗಳ ಹತೋಟಿಯಾಗಿ ನಂತರ ಬರುವ ಕಳೆಗಳನ್ನ ಪ್ರತಿ ಎಕರೆಗೆ ಬಿಸ್ಪೈರಿಬ್ಯಾಕ್ ಸೋಡಿಯಂ 10 SC ಕಳೆನಾಶಕವನ್ನು 200 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಸಾಲಿನಿಂದ ಸಾಲಿಗೆ 10 ಅಂಗುಲ ಇರುವ ಕೂರಿಗೆಯಿಂದ ಬಿತ್ತಿದಾಗ ಎಡೆಕುಂಟೆ ಹೊಡೆದು ಅಥವಾ ಸೈಕಲ್ ವೀಡರ್ನಿಂದ ಕಳೆ ನಿಯಂತ್ರಣ ಮಾಡಬಹುದು. ಭತ್ತದ ಗದ್ದೆಗಳಲ್ಲಿ ಹುಲ್ಲು ಜಾತಿ ಕಳೆಗಳು ಕಡಿಮೆ ಇದ್ದು ಹೆಚ್ಚು ಅಗಲ ಎಲೆ ಕಸಗಳಿಂದ ಕೂಡಿದ್ದರೆ 2-4D ಸೋಡಿಯಂ ಉಪ್ಪು 80 WP 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ಕಳೆ ನಿಯಂತ್ರಿಸಬಹುದು. ಭತ್ತದ ಗದ್ದೆಗಳ ಸಮೀಪ ಹತ್ತಿ ಬೆಳೆ ಇರುವಲ್ಲಿ ಈ ಕಳೆನಾಶಕವನ್ನು ಉಪಯೋಗಿಸಬಾರದು.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
4: ನಿಸರ್ಗ ಜ್ಞಾನಾಮೃತ,
3: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ.

0: ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
1: ನಿಸರ್ಗ

0: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ನಮ್ಮ ಜೊತೆಗೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವೆಲ್ಲರೂ ತಿಳ್ಕೊಂಡ್ವಿ. ಈಗ ಮಾನಸಿಕ ಆರೋಗ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ಅವರೇನ್ ಹೇಳ್ತಾರೆ ಕೇಳೋಣ.
1: ಶ್ರೋತೃಗಳಿಗೆ ನಮಸ್ಕಾರ. ಇದುವರೆಗೆ ನಾವು ಆರೋಗ್ಯ ಪ್ರಧಾನವಾಗಿ ಅಂದ್ರೆ ದೈವತ್ವದ ಕಡೆಗೆ ಹೋಗೋಕ್ಕೋಸ್ಕರ ಆರೋಗ್ಯ, ಅದ ದೈವಿ ಪಥದಲ್ಲಿ ಸಾಗೋದಕ್ಕೋಸ್ಕರವಾಗಿ, ಅದರಲ್ಲಿ ಮಹಾದೇವಿಯಕ್ಕನವರ ಒಂದು ವಚನವನ್ನು ಆಧರಿಸಿ, ನಡೆ ಶುಚಿ, ನುಡಿ ಶುಚಿ, ತನ ಶುಚಿ, ಮನ ಶುಚಿ.

ಶುಚಿ ಭಾವಶುಚಿ ಇಂತಿ ಪಂಚತೀರ್ಥವನ್ನೊಳಕೊಂಡು ಮರ್ತ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅನ್ನೋ ಒಂದು ವಚನ ನಮ್ಮ ಶ್ರೋತೃಗಳು ಬರೆದು ಕಳಿಸಿದ್ರು. ಅದನ್ನ ಅವಾಗ ಪ್ರಶ್ನೆ ಕೇಳ್ತಾ ಇದ್ವಿ. ಅದರಲ್ಲಿ ನಾಲ್ಕು ಆರೋಗ್ಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೆ. ಮತ್ತೊಂದು ಸಾರಿ ಸುಮ್ನೆ ರಿವಿಷನ್ಗೋಸ್ಕರ, ನಡೆನುಡಿ ಅಂದ್ರೆ ಸಾಮಾಜಿಕ ಆರೋಗ್ಯ, ತನು ಅಂದ್ರೆ ದೈಹಿಕ ಆರೋಗ್ಯ, ಮನಶುಚಿ ಅಂದ್ರೆ ಮಾನಸಿಕ ಆರೋಗ್ಯ, ಭಾವಶುಚಿ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯವನ್ನೇ ಮೊದಲು ತಗೊಂಡಿದ್ವಿ ನಾವು. ಆನಂತರ ನಾವು ಸಾಮಾಜಿಕ ಆರೋಗ್ಯದ ಕಡೆ ಬಂದ್ವಿ. ಯಾಕಂದ್ರೆ ಸಮಾಜ ಚೆನ್ನಾಗಿದ್ರೆ, ರಾಷ್ಟ್ರ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ. ಈಗ ನೋಡ್ತಾ ಇದ್ದೀರಿ ನೀವೆಲ್ಲ, ಅಂದ್ರೆ ವಿದೇಶಗಳಲ್ಲಿ ಯುದ್ಧಗಳಿಂದ, ಆಮೇಲಿಂದ ಬೇರೆ ಬೇರೆ ಕಾರಣಗಳಿಂದ ಎಷ್ಟು ಅಶಾಂತಿ ಅದು ಹರಡ್ಕೊಂಡಿದೆ. ಆ ಕಡೆ ಬದುಕೋದೇ ಎಷ್ಟು ಕಷ್ಟ. ಅಲ್ಲಿ ಮಕ್ಕಳು ಹಾಸ್ಟೆಲ್ ಏನು ನೋಡಲ್ಲ, ನೋಡಿದ್ರೆ ಅದಕ್ಕೆ ಯುದ್ಧ ಅಂತ ಕರೆಯಲ್ಲ. ನಾವು ಇವತ್ತು ಭಾರತೀಯರು ಶಾಂತವಾಗಿದ್ದೀವಿ, ಆನಂದವಾಗಿದ್ದೀವಿ. ಪ್ರಾಯಶಃ ಅಮೆರಿಕಾದಲ್ಲೂ ಇಷ್ಟು ಶಾಂತಿ ನೆಲೆಸಿದೆಯಲ್ಲೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಭಾರತೀಯರಷ್ಟು ಆನಂದ ಇದೆಯೇ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಭಾರತೀಯರು ನಾವು ಆನಂದವಾಗಿದ್ದೀವಿ. ಕಾರಣ ಏನು ಅಂತಂದ್ರೆ, ನಮ್ಮ ಮನಸ್ಸಿನ ಚಿಂತನೆ ಮತ್ತು ನಮ್ಮ ಮನಸ್ಸಿನ ಆಲೋಚನೆ ಸ್ವಲ್ಪ

0: ನೋಡಲ್ಲ, ನೋಡಿದ್ರೆ ಅದಕ್ಕೆ ಯುದ್ಧ ಅಂತ ಕರೆಯಲ್ಲ. ನಾವು ಇವತ್ತು ಭಾರತೀಯರು ಶಾಂತವಾಗಿದ್ದೀವಿ, ಆನಂದವಾಗಿದ್ದೀವಿ. ಪ್ರಾಯಶಃ ಅಮೆರಿಕಾದಲ್ಲೂ ಇಷ್ಟು ಶಾಂತಿ ನೆಲೆಸಿದೆಯಲ್ಲೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಭಾರತೀಯರಷ್ಟು ಆನಂದ ಇದೆಯೇ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಭಾರತೀಯರು ನಾವು ಆನಂದವಾಗಿದ್ದೀವಿ. ಕಾರಣ ಏನು ಅಂತಂದ್ರೆ, ನಮ್ಮ ಮನಸ್ಸಿನ ಚಿಂತನೆ ಮತ್ತು ನಮ್ಮ ಮನಸ್ಸಿನ ಆಲೋಚನೆ ಸ್ವಲ್ಪ ಭಿನ್ನವಾಗಿದೆ ಅಮೆರಿಕದವರಿಗಿಂತ. ಅದು ನಾನು ಬೇರೆ ಬೇರೆ ಸಂದರ್ಭದಲ್ಲೂ ಹೇಳ್ತಿರ್ತೀನಿ, ತಾವು ಯಾರಾದ್ರೂ ಕೇಳಿರಬಹುದು. ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ಈಗ ಸುಮಾರು ಜುಲೈ 4ಕ್ಕೆ 250 ವರ್ಷ ಆಗುತ್ತೆ. ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಅಥವಾ 80 ವರ್ಷಕ್ಕೆ ಸಮೀಪ ಪಡ್ತಾ ಇದೆ. 250 ವರ್ಷಗಳಲ್ಲಿ ಅಮೆರಿಕ ಸಾಧಿಸಿದ್ದು ಮತ್ತು ಭಾರತ 80 ವರ್ಷದಲ್ಲಿ ಸಾಧಿಸುತ್ತಿರತಕ್ಕಂಥದ್ದು, ಇದನ್ನ ತುಲನಾತ್ಮಕ ದೃಷ್ಟಿಯಿಂದ ನೋಡಿದಾಗ ವಿಜ್ಞಾನ ಮತ್ತು ಕೈಗಾರಿಕೆಯಲ್ಲಿ ಅವರು ಬಹಳ ಮುಂದೋಗಿದ್ದಾರೆ. ಆದರೆ ಆನಂದದ ಮಾಪನ ಮಾಡಿದಾಗ ಭಾರತೀಯರು ತುಂಬಾ ಸಂತೋಷಿತರಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಖಂಡಿತ ಇಲ್ಲಿ ಎಷ್ಟೋ ಸಮಸ್ಯೆಗಳಿರಬಹುದು, ಬೇಕಾದಷ್ಟು ಸಮಸ್ಯೆಗಳಿದ್ರೂ ಕೂಡ ಕೆಲವು ಮಿತಿಗಳನ್ನ ಹಾಕೊಂಡಿದ್ದೀವಿ ನಾವು. ನಮಗೆ ಪೂಜೆ ಆಗಬೇಕು, ಪ್ರಾರ್ಥನೆ ಆಗಬೇಕು, ಅಥವಾ ನಮ್ಮ ಮನೆ ದೇವರುಗಳು, ಇವೆಲ್ಲ ಕಾರಣದಿಂದ ನಾವು ಅತಿಯಾಗಿ ಅವರಷ್ಟು ಧಾವಂತ ಅಂತ ಕರಿತೀನಿ ನಾನು. ಈ ಮಾನಸಿಕ ಆರೋಗ್ಯ ಶುರುವಾಗಬೇಕಾದ್ರೆ ಪ್ರಾಯಶಃ ಇಲ್ಲಿಂದಾನೇ ಶುರು ಮಾಡಿದ್ರೆ ಒಳ್ಳೇದೇನು ಅಂತ ಅನ್ಕೊಂತೀನಿ. ಧಾವಂತ, ಈ ಅತಿಯಾದ ಧಾವಂತ ಇದೆಯಲ್ಲ, ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಲ್ಲ, ಇದ್ದಲ್ಲೇ ಇರ್ತದೆ. ಬೇಕಾದಷ್ಟು ಶ್ರಮ ಪಡಿ, ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡಬಹುದು, ಅಥವಾ ಮನೆ ಮೇಲೆ ಮನೆ ಒಂದಷ್ಟು ಕಟ್ಟಬಹುದು, ಅಂತಸ್ತುಗಳನ್ನು ಹೆಚ್ಚು ಮಾಡಬಹುದು, ಆದರೆ ನಿಮಗೆ ಶಾಂತಿ ಸಮಾಧಾನ ಆನಂದ ಸಿಗ್ತಾ ಇದೆಯಾ ಅದು ವಿಚಾರ ಮಾಡಿದಾಗ ಅದು ಸಿಕ್ಕೋದಿಲ್ಲ ಅನ್ನೋದು ನಮ್ಮ ದೇಶದಲ್ಲೂ ಎಷ್ಟೋ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಗೊತ್ತಾಗ್ತಾ ಇದೆ. ಯೋಗ ದಿನ ಮಾಡಿದ್ವಿ ನಾವು ಜೂನ್ 21ಕ್ಕೆ. ಆವಾಗ ನಮ್ಮ ಜನರು ತೋರಿಸಿದ ಆ ಉತ್ಸಾಹ ಸಂತೋಷ ಅದು ಏನಿತ್ತಲ್ಲ, ಜೊತೆಗೆ ಆನಂದದ ಮಟ್ಟ, ಅವರು ಎಷ್ಟು ಸಾಹುಕಾರರಿದ್ರು ಎಷ್ಟು ಬಡವರಿದ್ರು ಅನ್ನೋದನ್ನ ನೋಡ್ಲಿಲ್ಲ. ಎಲ್ಲರೂ ಆನಂದದಿಂದ ಪಾಲ್ಗೊಂಡ್ರು, ಜೊತೆಗೆ ವಿದೇಶಗಳಲ್ಲೂ ಕೂಡ ಅದನ್ನ ಆಚರಿಸಿದ್ರು. ಇದೇನಿದೆಯಲ್ಲ, ಮಾನಸಿಕ ಆರೋಗ್ಯಕ್ಕೆ ಮೊಟ್ಟ ಮೊದಲು ಪ್ರಾರಂಭ ಆಗೋದು ಧಾವಂತವನ್ನು ಕಡಿಮೆ ಮಾಡಿಕೊಳ್ಳಿ. ಅರ್ಥ ಆಗತ್ತೆ ಇದು ನಮ್ಮ ಶ್ರೋತೃಗಳಿಗೆ? ವಿಪರೀತ ಧಾವಂತ ಮಾಡ್ಕೊಂಡಿದ್ದಾರೆ, ಅದನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನನ್ನ ಹತ್ರ ಕೆಲವರು ಬರ್ತಾರೆ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದೀವ್ರಿ, ಇಂಟರ್ನ್ಯಾಷನಲ್ ಕಂಪನಿಗೆ ವರ್ಕ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡೆಲ್ಲ ಹೇಳ್ತಿರ್ತಾರೆ. ಆವಾಗ ಕೇಳಿದಾಗ ಒಬ್ರು ಒಂದು ಘಟನೆ ಹೇಳ್ತಾ ಇದ್ರು, ವೈದ್ಯರು ಆ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ, ಹೆಂಡತಿ ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡ್ತಾರೆ, ಅಂದ್ರೆ ಅವರು ವಿದೇಶಿ ಕಂಪನಿಗೋಸ್ಕರ ಕೆಲಸ ಮಾಡ್ತಾರೆ. ಅಲ್ಲಿ ಅವಾಗ ಹಗಲಿರ್ತದೆ, ಅವರು 6 ಗಂಟೆಗೆ ಬರಬೇಕು ಬೆಳಗ್ಗೆ, ಅಷ್ಟೊತ್ತಿಗೆ ಗಂಡ ಆಗ್ಲೇ ಹೊರಟೋಗ್ಬಿಟ್ಟಿರ್ತಾರೆ. ಅವರ ತಂದೆ ಇಲ್ಲಿ ಧಾರವಾಡದವರೇ, 2 ಮನೆಗಳಿದೆ ಅವರದು, ಅದರಲ್ಲಿ ಒಂದ್ ಮನೆಯಲ್ಲಿ ಅವರಿದ್ದಾರೆ, ಇನ್ನೊಂದ್ ಮನೆಯನ್ನು ಬಾಡಿಗೆ ಕೊಟ್ಟಿದ್ದಾರೆ. ಇವರು ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರೆ 1 ಕೋಟಿ ಲೆಕ್ಕ ಕೊಟ್ಟು. ಏನಕ್ಕೆ ಬೇಕಾಗಿದೆ ಇಂಥ ಜೀವನ? ತುಂಬಾ ಜನ ಜೀವನ ಕಟ್ಕೊಳ್ಳಕ್ ಬರಲಾರ್ದೆ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ. ಅವ್ರಿಗೆಲ್ಲ ಇದೆ, ಮನೆ ಇದೆ, ಆಸ್ತಿ, ಐಶ್ವರ್ಯ, ಅಂತಸ್ತು, ಅವ್ರಿಗೆ ವಿದ್ಯೆ, ಎಲ್ಲರೂ ಇದೆ, ನೆಮ್ಮದಿ ಇಲ್ಲ. ಆ ಜೀವನ ಕಟ್ಕೊಳ್ಳೋರಿ ವಿಧಾನ ಗೊತ್ತಿಲ್ಲ. ಇನ್ನೊಬ್ರು ಬಂದಿದ್ರು ನನ್ನ ಹತ್ರ, ಟೀಚರ್, ಅವರು ಡ್ಯೂಟಿ ಮಾಡೋದಕ್ಕೆ ಒಂದು ದಿವಸಕ್ಕೆ 80-90 ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಬೆಳಿಗ್ಗೆ 5:30 ಬಿಡ್ಬೇಕು ಅವರು, 8:30-9 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು, ಮತ್ ಬರಕ್ ಅಷ್ಟೊತ್ತೆ, ರಾತ್ರಿ 9 ಗಂಟೆ ಆಗ್ಬಿಡುತ್ತೆ. ಇರೋದು ಒಬ್ಳೆ ಮಗಳು. ನಾನು ಅವ್ರ ಮನೆಯವ್ರಿಗೆ ಕೇಳಿದೆ, ಯಾಕಮ್ಮ ಮಾಸ್ತರ್ದು ಡ್ಯೂಟಿ ಎಲ್ಲಿದೆಯಲ್ಲ ಅಲ್ಲೇ ಮನೆ ಮಾಡ್ಕೋಬಾರ್ದ? ಇಲ್ಲ, ನನ್ನ ಮಗಳನ್ನ ಓದಿಸ್ಬೇಕಾಗಿದೆ, ದೊಡ್ಡ ನಗರದಲ್ಲಿ ಇದ್ಕೊಂಡು ಏನ್ ಹೋಗ್ತಿದ್ದಾಳೆ ಮಗಳು ಅಂತ ಕೇಳಿದೆ ನಾನು. LKG. ನಾನು ಹೇಳಿದೆ, ಹಿಂಗೆ ನೀನ್ ಇನ್ನೊಂದು 5 ವರ್ಷ ನಿನ್ ಗಂಡನ ಅಡ್ಡಾಡಿಸಿದೆ ಅಂದ್ರೆ ಮತ್ ನಿನ್ ಗಂಡನ್ ಕಳ್ಕೊಂತೀವಿ ನೋಡೊಂದು, ಅಷ್ಟು ತೊಂದರೆ ಇದೆ ಪಾಪ ಅವ್ರಿಗೆ. ಏನಕ್ಕೋಸ್ಕರ ಆ ಮಗು LKG ಓದಕ್ಕೋಸ್ಕರ ಏನ್ ಪ್ರತಿಷ್ಠಿತ ಸ್ಕೂಲ್ ಅಲ್ಲಿ ಸೇರಿಸ್ಬೇಕಾ? ಇಂತಹದ್ದೇ ನಮಗೆ ಗೊತ್ತಾಗದೆ ಹೋದ್ರೆ
1: ಹಾಗಿದ್ರೆ ಮಗು ತಂದೆಯನ್ನ ಭೇಟಿನೇ ಆಗುದಿಲ್ಲ. ಮಗುವಿನ ಪ್ರೀತಿಯಿಂದ ಅಪ್ಪ, ಅಪ್ಪನ ಪ್ರೀತಿಯಿಂದ ಮಗು ವಂಚಿತರಾಗ್ತಾರೆ.
0: ಆಮೇಲೆ ಆ ಮಗು ಎದ್ದೊಳಕ್ ಮುಂಚೆನೆ ಅಪ್ಪ ಹೊರಟೋಗ್ಬಿಡ್ತಾನೆ, ಶನಿವಾರ ಭಾನುವಾರ ಅಷ್ಟೇ ಆ ಮಗು ಸಿಗಬೇಕು. ಆಮೇಲೆ ಹೋಗ್ಲಿ, ಆ ಮಗು ಆದ್ರೂ ಏನ್ IAS ಕೋಚಿಂಗ್? ಆರೋಗ್ಯ ಯಾಕೆ ಉಳಿಯುತ್ತೆ? ಮಾನಸಿಕ ನೆಮ್ಮದಿ ಎಲ್ಲಿ ಬರುತ್ತೆ? ಅದಕ್ಕೆ ನಾನು ಹೇಳೋದು, ಜೀವನ ಕಟ್ಕೊಳ್ಳುವಾಗ ಬರೀ ಹಣ ಒಂದೇ ಜೀವನ ಕಟ್ಟೋದಿಲ್ಲ, ಸಮಯ ಕೂಡ ಸಂಪತ್ತು, ಆನಂದ, ಸಂತೋಷ. ಆಮೇಲೆ ಹಿರಿಯರ ಜೊತೆಗೆ ಇರ್ತಿರಲ್ಲ, ಅದ್ರ ಸುಖನೇ ಬೇರೆ. ಹಳ್ಳಿಲಾದ್ರೂ ಇರಿ, ಪಟ್ಟಣದಾಗ ಇರಿ, ತಾಲೂಕ್ ಪ್ಲೇಸ್ ಅಲ್ಲಿ ಇರಿ, ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಇರಿ, ಅದ್ಯಾವುದು ಮ್ಯಾಟರ್ ಅಲ್ಲ, ಅದ್ಯಾವುದು ವಿಷಯನೇ ಅಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಹಿರಿಯರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದಿದೆಯಲ್ಲ, ಅದು ಕೂಡ ಮನಸ್ಸಿನ ನೆಮ್ಮದಿಗೆ ಕಾರಣ ಆಗುತ್ತೆ. ಆದ್ರಿಂದ ಜೀವನ ಕಟ್ಕೋಬೇಕಾದ್ರೆ ನೀವು ಜೀವನವನ್ನು ಏನಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀರಾ ಆಲೋಚನೆ ಮಾಡಿ. ಮತ್ತೆ ಯಾವುದೇ ಒಂದು ಕಟ್ಟಡ ಆಗಲಿ, ಹಣ ಆಗಲಿ ನಿಮಗೆ ನೆಮ್ಮದಿಯನ್ನು ಕೊಡುವಂತದ್ದಲ್ಲ. ಅವು ಕೇವಲ ನಿಮ್ಮನ್ನ ಬದುಕಿಸೋಕ್ಕೋಸ್ಕರ, ವ್ಯಾವಹಾರಿಕವಾಗಿ ಅವು ಬೇಕು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ನಿಮ್ಮ ಬದುಕಿಗೆ ಅವು ಮೊದಲನೇ ಆಯ್ಕೆ ಅಲ್ಲ. ಮೊದಲನೇ ಆಯ್ಕೆ ಸುಖ, ಸಂತೋಷ, ಆನಂದ. ಮತ್ತು ಒಂದಿಷ್ಟು ಸಮಯವನ್ನ ಉಳಿಸ್ಕೊಳ್ಳಿ. ಪ್ರಯಾಣ ಮಾಡುವುದು

0: ಅದು ಕೂಡ ಒಂದು ನಿಮ್ಮ ಶ್ರಮದ ಕೆಲಸನೇ ಅಂತ ಭಾವಿಸ್ಕೊಳ್ಳಿ. ಎಷ್ಟೋ ಜನರಿಗೆ ಪ್ರಯಾಣ ಮಾಡೋದು ಅದು ಕೆಲಸದ ಸಮಯ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ದಿವಸ ಬೆಂಗಳೂರಿಂದ ಮೈಸೂರಿಗೆ ಅಡ್ಡಾಡೋರಿದ್ದಾರೆ, ದಿವಸ ಅಡ್ಡಾಡ್ತಾರೆ. ಟ್ರೈನ್ಗೆ ಹೋದ್ರು ಕೂಡ ಅಥವಾ ಕಾರ್ ತಗೊಂಡವರು 2 ತಾಸು ಮಿನಿಮಮ್ ಬೇಕು, 1.5 ಇಂದ 2 ತಾಸು ಬೇಕು. ಎಷ್ಟೇ ಸ್ಪೀಡ್ ಆಗಿ ಹೋಗ್ತೀನಿ ಮತ್ತಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತಾರೆ, ಒದ್ದಾಡ್ತಾರೆ. ಮೊದಲು ಈ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಿ. ಲೈಫ್ ಸ್ಟೈಲ್ ಬದಲಾವಣೆ ಆಗದೆ ಹೋದ್ರೆ ನಿಮಗೆ ಮಾನಸಿಕ ಆರೋಗ್ಯ ಸಿಕ್ಕಲ್ಲ, ಅದನ್ನು ಬರೆದಿಟ್ಕೊಂಡ್ಬಿಡಿ. ಯಾಕಂದ್ರೆ ಮನಸ್ಸಿಗೂ ದೇಹಕ್ಕೂ ಪೂರ್ಣ ಸಂಬಂಧ ಇದೆ. ಮನಸ್ಸು ಬಿಟ್ಟು ದೇಹ ಇಲ್ಲ, ದೇಹ ಬಿಟ್ಟು ಮನಸ್ಸಿಲ್ಲ, ಎರಡು ಒಂದೇನೆ. ಆದ್ರಿಂದ ಈ ದೇಹ ಮತ್ತು ಮನಸ್ಸಿನ ವಿಷಯದಲ್ಲಿ ನೀವು ಬೇರೆ ಬೇರೆಯಾಗಿ ನೋಡಬೇಡಿ, ಯಾವ ಕಾರಣಕ್ಕೂ ಅದನ್ನ ನೋಡಬೇಡಿ. ಮೊದಲು ನಾವೆಲ್ಲ ಗಳಿಸ್ಕೊಂಡ್ಬಿಡೋಣ, ಇದು ಕೆಲವು ಗುರಿ ಇಟ್ಕೊಂಡಿರ್ತಾರೆ, ಅಂದ್ರೆ ಮಠಕ್ಕೆ ಬನ್ನಿ ಅಥವಾ ಉಪವಾಸಕ್ಕೆ ಬನ್ನಿ, ಆರೋಗ್ಯ ಸಾಧನೆಗೆ ಬನ್ನಿ ಅಂದ್ರೆ ಅಯ್ಯೋ ಅಯ್ಯೋ ಸ್ವಲ್ಪ ತಾಳಿ, ನಾವೆಲ್ಲ ಮುಗಿಸ್ಕೊಂತೀವಿ ಆಮೇಲೆ ಬರ್ತೀವಿ, ನಮಗ ವಯಸ್ಸಾಗ್ಲಿ ಮಕ್ಳು ದೊಡ್ಡವರಾಗ್ಲಿ, ಅದು ಎಂದೂ ಆ ದಿನ ಬರೋದೇ ಇಲ್ಲ, ಎಂದೂ ಆ ದಿನ ಬರೋದಿಲ್ಲ. ಆದ್ರಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಾಗ ಮನಸ್ಸಿನ ಶಾಂತಿಗೆ, ಮನಸ್ಸಿನ ಸಮಾಧಾನಕ್ಕೆ ನೀವು ಸ್ವಲ್ಪ ಸಮಯ ಕೊಟ್ಕೊಳ್ಳಬೇಕು. ಜೂಲಿಯನ್ ಮ್ಯಾಂಟಲ್ ಅಂತ ಹೇಳಿ ಒಂದು ಪ್ರಸಂಗ ಬರ್ತದೆ, ಅಂದ್ರೆ ದೊಡ್ಡ ಲಾಯರ್ ಅಮೆರಿಕದಲ್ಲಿ, ಅವರ ಆದಾಯ ತಿಂಗಳಿಗೆ ಎಷ್ಟಿತ್ತಪ್ಪ ಅಂತಂದ್ರೆ 7 ಅಂಕಿ ಆದಾಯ ಅಂತ ಕರೀತಾರೆ, ದಶಲಕ್ಷದ ಲೆಕ್ಕ. ಅಂದ್ರೆ 7 ಅಂಕಿ ಆದಾಯ ಗಳಿಸ್ತಾ ಇದ್ದಂತ ಲಾಯರ್ ನಮ್ಮ ಭಾರತಕ್ಕೆ ಬರ್ತಾರೆ. ಅವರು ಒಂದು ಪುಸ್ತಕ ಇದೆ, ಫೆರಾರಿ ಮಾರಿದ ಫಕೀರ ಅಂತ ಹೇಳಿ, ಆ ಪುಸ್ತಕದಲ್ಲಿ ಪ್ರಸಂಗವನ್ನು ಬರೀತಾರೆ ರಾಬಿನ್ ಶರ್ಮಾ ಅಂತ ಹೇಳಿ. ಆದ್ರೆ ಸುಮಾರು 45-50 ವರ್ಷದ ಒಳಗಡೆ ಕೋರ್ಟಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದೋಗ್ಬಿಡ್ತಾರೆ. ಸುಮಾರು 6 ಅಡಿಗಿಂತ ಹೆಚ್ಚು ಇದ್ದಂತ ವ್ಯಕ್ತಿ, ಅಷ್ಟೇ ಸುಂದರ, ಅಷ್ಟೇ ಶ್ರೀಮಂತ. ಈ ಲೌಕಿಕದಲ್ಲಿ ಏನೇನು ಇದೆಯೋ ಎಲ್ಲವನ್ನೂ ಗಳಿಸಿದ್ರು. ಸ್ವತಂತ್ರ ದ್ವೀಪ ಕೂಡ ಇತ್ತಂತ ಅವ್ರಿಗೆ, ಅವ್ರದೇ ಆದಂತ ವಿಮಾನ, ಒಂದು ಕಾರು, ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಕಾರು. ಕೊನೆಗೆ ಆ ಹಾರ್ಟ್ ಅಟ್ಯಾಕ್ ಆದಾಗ ವೈದ್ಯರು ಹೇಳ್ತಾರೆ, ನೀವು ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೇಕು, ಪ್ರೊಫೆಷನ್ ಬೇಕಾ ನಿಮಗೆ ಅಥವಾ ನಿಮ್ ಜೀವ ಉಳಿಬೇಕಾ? ಜೀವ ಉಳಿಬೇಕು ಅಂದ್ರೆ ನೀವು ಲಾ ಪ್ರಾಕ್ಟೀಸ್ ಬಿಡಬೇಕು, ಅಥವಾ ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ನೀವು ಬದುಕೋದೇ ಇಲ್ಲ, ನಿಮ್ದು ಅಷ್ಟು ತೊಂದರೆ ಆಗಿದೆ, ಶರೀರ ಕೆಟ್ಟ ಹೋಗಿದೆ, ಈಗ ನಿಮಗೆ ಬೇಕಾಗಿರೋದು ನೆಮ್ಮದಿ. ಆವಾಗ ಅವರು ಆಲೋಚನೆ ಮಾಡಿ ಹೇಳ್ತಾರೆ, ನನಗೆ ನೆಮ್ಮದಿ ಬೇಕಾಗಿದೆ, ಇದೆಲ್ಲ ತಗೊಂಡು ನಾನು ಏನ್ ಮಾಡ್ಲಿ, ಅದಕ್ಕೋಸ್ಕರ ನಾನು ಲಾ ಪ್ರಾಕ್ಟೀಸ್ ಬಿಡ್ತೀನಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಬಿಟ್ಟು ತಮ್ಮ ಭೌತಿಕ ಸಂಪತ್ತನ್ನೆಲ್ಲವನ್ನು ಮಾರಾಟ ಮಾಡ್ಬಿಡ್ತಾರೆ, ಮಗಳನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಹೆಂಡತಿಗೆ ಒಂದು ಮೋಜು ಮಸ್ತಿ ನೋಡಿ ಹೆಂಡತಿ ಜೊತೆಗಿರಲ್ಲ, ಆವಾಗ ಕೂತು ವಿಚಾರ ಮಾಡ್ತಾರೆ, ನಾನು ಇಷ್ಟೆಲ್ಲ ಹಣ ಗಳಿಸಿದೆ ಯಾರ ಸಲುವಾಗಿ, ಮಗಳು ಹೋದ್ಲು, ಹೆಂಡತಿ ಹೋದ್ಲು, ಆಮೇಲೆ ದ್ವೀಪ ಖರೀದಿ ಮಾಡಿದೆ, ನಾನೇನ್ ಮಾಡ್ಲಿ ದ್ವೀಪದಲ್ಲಿ ಒಬ್ಬನೇ ಕೂತ್ಕೊಂಡು, ಹಾಗಾದ್ರೆ ನನಗೆ ನೆಮ್ಮದಿ ಕೊಡ್ತಕ್ಕಂತ ರಾಷ್ಟ್ರ ಯಾವುದು? ಆವಾಗ ಅವರಿಗೆ ನೆನಪಾಗುತ್ತೆ ಭಾರತ, ಅದೊಂದು ವಿಶೇಷ ರಾಷ್ಟ್ರ ಅದು ಅಂತೇಳಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರಕ್ ಮುಂಚೆ ಎಲ್ಲವನ್ನು ಮಾರಾಟ ಮಾಡ್ತಾರೆ, ಅವ್ರು ಎಲ್ಲದನ್ನು ಮಾರಾಟ ಮಾಡಿ ಒಂದಿಷ್ಟು ದುಡ್ಡು ಇಟ್ಕೊಂಡು ಬಂದ್ಬಿಡ್ತಾರೆ ಭಾರತಕ್ಕೆ. ಇಲ್ಲಿ ತೀರಾ ಸಾಮಾನ್ಯರ್ತರ ಬದುಕ್ತಾರೆ, ಕೆಲವು ದಿವಸ ಹುಡುಕಾಡ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ. ಕಡೆಗೆ ಹಿಮಾಲಯದಲ್ಲಿ ಮತ್ತೊಬ್ಬರು ಲಾಯರ್ ಗುರುಗಳು ಭೇಟಿ ಆಗ್ತಾರೆ, ಸ್ವಾಮಿ ಕೃಷ್ಣನ್ ಅಂತ ಹೇಳಿ, ಅವರು ಕಾಶ್ಮೀರದಲ್ಲಿ ಭೇಟಿ ಆಗ್ತಾರೆ. ಮುಂದೆ ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ಗುರುಗಳನ್ನ ಹುಡುಕಾಡಿಕೊಂಡು ಪಡ್ಕೊಂಡು ಸಾಧನೆ ಮಾಡ್ತಾರೆ, ಸಿದ್ಧಪುರುಷರಾಗ್ತಾರೆ. ಮತ್ತೆ ಅಮೆರಿಕಕ್ಕೆ ಹೋಗ್ತಾರೆ, ಅವರು ಅಮೆರಿಕಕ್ಕೆ ಹೋಗಿ ಆ ನೆಮ್ಮದಿಯ ಗುಟ್ಟನ್ನು ಅನೇಕ ಜನರಿಗೆ ಹೇಳ್ಕೊಡ್ತಾರೆ. ಅಂದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕು, ಶರೀರ ಅನ್ನುವಂಥದ್ದು ಒಂದು ಇನ್ಸ್ಟ್ರೂಮೆಂಟ್, ಅದೊಂದು ಉಪಕರಣ. ನಮ್ಮ ಆಧ್ಯಾತ್ಮ ಕ್ಷೇತ್ರದಲ್ಲಿ ನಾವು ಶರೀರವನ್ನು ನೋಡೋದು ಒಂದು ಉಪಕರಣವಾಗಿ. ಆ ಉಪಕರಣವನ್ನು ಹೇಗೆ ಇಟ್ಕೋಬೇಕು ಹಾಗೆ ಇಟ್ಕೋಬೇಕಲ್ಲ. ಉಪಕರಣನೇ ಸರ್ವಸ್ವ ಅಲ್ಲ. ಅಥವಾ ಒಂದು ಮನೆ ಅಂತ ಇಟ್ಕೊಳ್ಳಿ, ಒಂದು ಮನೆ ಕಟ್ಬಿಟ್ರೆ ನಾನು ಜೀವನ ಸಾಕ್ಷಾತ್ಕಾರ ಮಾಡ್ಕೊಂಡಂಗೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಮನೆ ಕಟ್ಟಿದ ಮೇಲೆ ಗೊತ್ತಾಗತ್ತೆ ಇಲ್ಲ, ಇನ್ನೂ ಅನೇಕ ಸಮಸ್ಯೆಗಳಿದಾವೆ ಅಂತ ಹೇಳಿ. ಆದ್ರಿಂದ ಶರೀರ ಒಂದು ಮನೆ ಇದ್ದ ಹಾಗೆ, ಅದನ್ನ ಪರಮಾತ್ಮ ಕಟ್ಟಿ ಕಳಿಸಿದಾನೆ. ಆದ್ರೆ ಈ ಮನೆನ ಬರೀ ಇದನ್ನೇ ಸಾಕೋದ್ರಲ್ಲೇ ನಮ್ಮ ಜೀವನ ಹೊರಟೋಗ್ಬಿಟ್ರೆ ಮಾನಸಿಕ ಆನಂದ ಸಿಕ್ಕಲ್ಲ, ಮಾನಸಿಕ ತೃಪ್ತಿ ಸಿಕ್ಕೋದಿಲ್ಲ. ಅದಕ್ಕೆ ಮಾನಸಿಕ ಆರೋಗ್ಯಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅದನ್ನ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಮನಸ್ಸು ಚೆನ್ನಾಗಿತ್ತ ದೇಹ ಚೆನ್ನಾಗಿದ್ದೇ ಇರ್ತದೆ. ಆದ್ರಿಂದ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳೋಣ. ಇನ್ನು ಇವತ್ತಿನಿಂದ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿದೀವಿ. ಮುಂದಿನ ಸಂಚಿಕೆಯಲ್ಲಿ ಮನಸ್ಸಿನ ಬಗ್ಗೆ ಇನ್ನೊಂದಷ್ಟು ನೋಡೋಣ. ಸರ್ವರಿಗೂ ಶರಣು ಶರಣ.
1: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದರ ಹಣದ ಹಿಂದೆ ಬೆನ್ ಹತ್ತಬಾರದು, ಧಾವಂತದ ಬದುಕನ್ನ ಬದುಕಬಾರದು, ಜೀವನವನ್ನ ಚೆನ್ನಾಗಿ ಕಟ್ಕೊಳ್ಬೇಕು, ಆ ನಿಟ್ಟಿನೊಳಗ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿ ಇಷ್ಟೊತ್ತು ಸ್ವಾಮೀಜಿಯವರು ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ, ವಿಶೇಷ ಪ್ರಾಯೋಜಿತ

0: ಕಾರ್ಯಕ್ರಮ ಪ್ರಸಾರವಾಯಿತು.
1: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
2: ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು.
3: ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
4: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
3: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್,
4: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
3: 9448100282 ಮತ್ತು
4: 8073979683.
3: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
4: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.

ಆಕಾಶವಾಣಿ ಧಾರವಾಡ. ಶ್ರೋತೃಬಾಂಧವರೇ, ಇಂದು ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 7:15 ಹಾಗೂ ಮಧ್ಯಾಹ್ನ 2:40 ಭಾವಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 7:45 ಚಿತ್ರಗೀತೆಗಳು, 8:30 ಆರೋಗ್ಯ ದಂಗಳ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ ಕುರಿತು ಡಾ ಶ್ರೀಕಂಠ ರಾಮನ್ಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕನ್ನಡ ಭಾಷಣ 8:45 ರನ್ನ ಮತ್ತು ಅತ್ತಿ ಮಬ್ಬೆ. ಮಾತನಾಡುತ್ತಾರೆ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪೂರ್. ಇಂದು ಬೆಳಗ್ಗೆ 9:05 ಶ್ವೇತಾ ಗಂಡಮಾಲಿ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ. ಕಾರ್ಯಕ್ರಮ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಹಲೋ ನಂದನಾ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 9:30. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:45 ಜನಪದ ಸಂಗೀತ ಕಾರ್ಯಕ್ರಮ. ಹನ್ನೊಂದು 11:00 ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಯಾರಾಮನ್. 11:30 ಸರಳ ಮಧುಸೂದನ್ ಅವರ ಗಾಯನವನ್ನು ಆಲಿಸಬಹುದು. ವನಿತಾ ವಿಹಾರ 12:05. ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತ ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 11:20 ಹಾಗೂ ಸಂಜೆಯ ಕೃಷಿರಂಗದಲ್ಲಿ ಜಮಖಂಡಿ ತಾಲೂಕು ಚಿಕ್ಕಪಡಸಲಗಿಯ ಮಾದೇವ್ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ 11:30.

ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ಪ್ರಗತಿಪರ ರೈತರಾದ ಹುತ್ತಪ್ಪ ಕುರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಕುಮಾರ್ ಅಗಡಿ. ಅಜಿತ್ ಖಡ್ಕಡೆ ಅವರು ಹಾಡಿರುವ ಮರಾಠಿ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45. 8:00 ಯುವವಾಣಿ. ವಿದ್ಯಾರ್ಥಿ ಜೀವನದ ಮಹತ್ವ ಕುರಿತು ಮಾತನಾಡುತ್ತಾರೆ ವಾದಿರಾಜ್ ಎಂ. ನಂತರ ಸುಷ್ಮಾ ಮನೋಹರ್ ಶೆಟ್ಟಿ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ. 8:15 ಒಡಿಶಾದ ಪುರಿ ಜಗನ್ನಾಥ ದೇವರ ವಾರ್ಷಿಕ ರಥಯಾತ್ರೆಯ ಬಾನುಲಿ ವರದಿ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಕನ್ನಡ ಭಾರತಿ ಕಾರ್ಯಕ್ರಮ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನವನ್ನು ಆಲಿಸಬಹುದು. 10:30 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಇದುವರೆಗೆ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 70%ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿ

0: ತಿಳಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು. ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ ಆಯ್ದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗೊಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವ ಮಾಹಿತಿ ಪಡೆದರು. ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು, ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು, ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ ನೂರಾರು ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 406,288 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 569,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಇದುವರೆಗೆ 902,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 395,478 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು 8 ರವರೆಗೆ ವಿಸ್ತರಿಸಲಾಗಿದ್ದು 7 ಅಕ್ಟೋಬರ್ಗೆ ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ.
2: ಭಾವಗಳ ಯಾನ, ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: गुड मॉर्निंग माया,
1: गुड मॉर्निंग गुड मॉर्निंग बाबा,
0: शुभ मुंजाऊ,
1: सुप्रभात.
0: ನೋಡು ಅಂದ್ರ ಮನುಷ್ಯ ಎದ್ದ ತಕ್ಷಣ ಬೆಳಿಗ್ಗೆ ನಾವು ಪರಸ್ಪರರನ್ನ ವಂದಿಸಿಕೊಳ್ಳೋದು ಅಂದ್ರ ಗುಡ್ ಮಾರ್ನಿಂಗ್ ಹೇಳ್ತೀವಿ, ಸುಪ್ರಭಾತ ಅಂತ ಹೇಳ್ತೀವಿ, ಶುಭ ಮುಂಜಾವು ಅಂತ ಹೇಳ್ತೀವಿ.
1: ಅಷ್ಟೇ ಯಾಕೆ ಮಂಜುಳಾ? ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲ

0: ಹಾಸ್ಕೇತು ಗೋವಿಂದ ಪ್ರಭಾತೇಕರ ದರ್ಶನಂ.
1: ಇದು ನೀ ಹಾಸ್ಕಿ ಬಿಟ್ಟು ಏಳಬೇಕಾದ್ರನ್ನ ನಿನ್ನ ಎರಡೂ ಕೈಗಳನ್ನ ಬೊಗಸೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹೇಳ್ತೀವಿ ಅಷ್ಟೇ. ಯಾಕಮಯ್ಯ, ನಮ್ಮ ಹಿರಿಯರು ಏನ್ ಹೇಳ್ತಿದ್ರು ಅಂದ್ರ, ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಏಳುವಾಗ ಬಲಗಡೆ ಹೊಳ್ಳಿ ಏಳ್ರಿ, ಎದ್ದು ದೇವರನ್ನ ಸ್ಮರಿಸ್ರಿ ಅಂಥೇಳಿ. ಅಂದ್ರೆ ಈ ಹಿರಿಯರು ಹೇಳಿಕೊಟ್ಟಂತ ಈ ಒಂದು ಸಂಸ್ಕಾರ ಪದ್ಧತಿ ಎಷ್ಟು ಅರ್ಥಪೂರ್ಣ ನೋಡು.
0: ಖರೆ ಅದ. ಮುಂಜಾವು ಅನ್ನೋದೇನದಲ್ಲ ಮಂಜುಳ, ಅದು ಒಂದು ರೀತಿಯ ನಮ್ಮ ಜೀವನದ ಸೊಬಗು ಅಂತ ಅನಿಸ್ತದೆ ನೋಡು ನನಗ.
1: ಹೌದು,
0: ಆ ಮುಂಜಾನೆಯ ಸೂರ್ಯ ಕಿರಣ, ಅಲ್ಲಿರುವಂತಹ ವಾತಾವರಣ, ಅದು ಇಡೀ ದೇಹಕ್ಕೆ ಮನಸ್ಸಿಗೆ ಚೈತನ್ಯವನ್ನ ತುಂಬುವಂತಹದ್ದು.
1: ಅಂದ್ರೆ ನೋಡ್ಮಯ, ನೀನು ಸೂರ್ಯೋದಯದ ನಂತರದ್ದು ಸೂರ್ಯನ ವರ್ಣನೆ ಇದನ್ನ ನೀ ಹೇಳಿಕತ್ತಿ. ನಾನು ನಿನಗ ಎಷ್ಟೊಂದು ನಮ್ಮ ದೈಹಿಕ ಕಾರ್ಯಚಟುವಟಿಕೆಗಳು, ಒಂದು ಯೋಗ, ಧ್ಯಾನ, ಪ್ರಾಣಾಯಾಮ, ಇದು ಮಾಡಲಿಕ್ಕೆ ಎಷ್ಟೊಂದು ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುರು ಮಾಡ್ಕೊಂಡಿರ್ತಾರೆ. ಅಂದರೆ ಇದೊಂದು ಶ್ರೇಷ್ಠವಾದ ಕಾಲ ಅಂಥೇಳಿ. ಅಷ್ಟೇ ಯಾಕೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ಓದುವಂಥವ್ರು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಶಾಂತತೆ ಇರ್ತದೆ, ಆವಾಗ ಓದಿದ್ದು ಬೇಗ ತಲೆಗೆ ಹತ್ತುತ್ತದೆ ಅಂಥೇಳಿ ಆ ಪ್ರಶಾಂತ ವಾತಾವರಣದಲ್ಲಿ ಓದನ್ನು ಮುಂದುವರಿಸ್ತಾರೆ ನೋಡು.
0: ಈಗಂತೂ ನೋಡು ಮಂಜುಳ, ಮುಂಜಾನೆ ಹೊತ್ತು ಅಂತಂದರೆ ಎಲ್ಲರೂ ಎಷ್ಟು ಆನಂದ ಪಡ್ತಾರಂದ್ರೆ, ಈಗ ಎಲ್ಲರೂ ವ್ಯಾಯಾಮ ಮಾಡೋದು, ವಾಕಿಂಗ್ ಹೋಗೋದು, ದೊಡ್ಡ ದೊಡ್ಡ ಊರುಗಳೊಳಗೆ ಕೂಡ ಈಗ ಉದ್ಯಾನಗಳನ್ನು ಹುಡ್ಕೊಂಡು ಹೋಗಿ ಅಲ್ಲೇ ವ್ಯಾಯಾಮವನ್ನು ಮಾಡೋದು, ನಗೆ ಕೂಟಗಳನ್ನು ಅಲ್ಲೇ ಸಂಘಟಿಸಿ ಎಲ್ಲರೂ ಕೂಡ ಮಾತಾಡೋದು, ನಗೋದು, ಒಂದು ರೀತಿಯ ರಮ್ಯ ವಾತಾವರಣ ನೋಡು.
1: ಮತ್ತು ಇನ್ನೊಂದೇನು ಗೊತ್ತೇನು, ಬೆಳಗ್ಗಿನ ಒಂದು ಮೂಡ್ ಅಂತೇನು ಹೇಳ್ತೀವಿ ನಾವು, ಅದು ನಮ್ಮ ಇಡೀ ದಿನದ ಒಂದು ಜೀವನವನ್ನ ಉಲ್ಲಸಿತವಾಗಿಡ್ತದೆ.

0: ಖರೆ.
1: ನೀ ಬೆಳಿಗ್ಗೆ ಎದ್ದಾಗ ಖುಷಿ ಖುಷಿಯಾಗಿ ಎದ್ದಿ, ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿ, ಇಡೀ ದಿವಸ ನೀನು ಪ್ರಫುಲ್ಲವದನೆಯಾಗಿರ್ತಿ.
0: ಅದರೊಳಗೂ ಈ ಹಸಿರು ಗಿಡಗಳು ತುಂಬಿದಂತಹ ಊರೇನಿರ್ತಾವಲ್ಲ, ಹೆಚ್ಚು ಎಲ್ಲಿ ಮಳೆ ಆಗ್ತಿರ್ತದ ಅಲ್ಲಿ ಹಸಿರೇ ಹಸಿರು ಕಣ್ಣು ತುಂಬ. ಅವಾಗ ಮುಂಜಾನೆ ಹೊತ್ನ್ಯಾಗ ನಾ ಈಗ ಹೇಳಿದ್ನಲ್ಲ ಸೂರ್ಯ ರಶ್ಮಿ ಅಂಥೇಳಿ, ಆ ಬೆಳಗಿನ ಕಿರಣಗಳು ಹಸಿರು ಗಿಡದ ಮೇಲೆ ಬಿದ್ದಾಗ ಆ ನೋಡುವಂತಹ ಒಂದು ಮನಮೋಹಕ ವಾತಾವರಣ ನೋಡು. ಅದಕ್ಕೆ ಅಲ್ಲೇನು ವರಕವಿ ಅಂಬಿಕಾ ತನಯ ದತ್ತರು ಹೇಳ್ತಾರೆ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂಥೇಳಿ. ಮೋಹಕತೆಯನ್ನ, ತಾತ್ವಿಕತೆಯನ್ನ, ರಂಜನೀಯತೆಯನ್ನ ತುಂಬಿಕೊಂಡಂತಹ ಬೆಳಕು
1: ನಿಜ. ಮತ್ತ ಈ ನೀ ವಾಕಿಂಗ್ ಅಂತಂದಿ ನೋಡು, ಈ ಉದ್ಯಾನವನಗಳನ್ನ ಹುಡುಕೊಂಡು ಹೋಗ್ತಾರ ಅಂತ, ಅಲ್ಲಿ ನೀ ಹೋದಾಗ ಮಾಯಾ, ಸಣ್ಣ ವಯಸ್ಸಿನವರಿಂದ ಹಿಡಿದು ವಯೋವೃದ್ಧರವರೆಗೆ ಬೇರೆ ಬೇರೆ ರೀತಿಯ ದೈಹಿಕ ತೊಂದರೆಗಳಿರ್ತಾವ. ಆದಾಗ್ಯೂ ಕೂಡ ಅವರು ಜೀವನ ಉತ್ಸಾಹ ಪ್ರೀತಿಯನ್ನು ಇಟ್ಟುಕೊಂಡು ಪ್ರತಿನಿತ್ಯ ಮುಂಜಾನೆ ಬಂದು ಎಷ್ಟೇ ಸ್ಪೀಡ್ ಆಗಲಿ ಒಂದು ವಾಕಿಂಗ್ ಮಾಡ್ತಾರ, ಅದರ ಒಂದು ವಾತಾವರಣವನ್ನ ಆನಂದಿಸ್ತಾರ.
0: ಕವಿಗಳಿಗಂತೂ ಏನ್ ಹೇಳಿ ಮಂಜುಳಾ, ಈಗ ಹೇಳಿದ್ನಲ್ಲ ಕೆ ಎಸ್ ನಿಸಾರ್ ಅಹಮದ್ ಅವ್ರು ಬರೆದದ್ದು ಆಹಾ ಪ್ರಾತಃ ಕಾಲದ ಸ್ಪರ್ಶಕ್ಕೆ ಅಂತ. ಹಂಗನ ವರಕವಿ ಅಂಬಿಕಾ ತನಯ ದತ್ತರು ಮುಂಜಾವಿನ ವರ್ಣನೆಯನ್ನ ಮಾಡ್ತಾರ.

0: ಆಮೇಲೆ ಈ ಮುಂಜಾನೆಯ ಒಂದು ಸೌಂದರ್ಯ, ನೀ ಹೇಳಿದೆಲ್ಲ ಸೂರ್ಯೋದಯ, ಸೂರ್ಯೋದಯವನ್ನು ನೋಡಿದಾಗ ಆ ಎಳೆ ಬಿಸಿಲು, ಆ ಎಳೆ ಬಿಸಿಲಿಗೆ ನಾವು ಮೈ ಒಡ್ಡೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗುವಂಥ ವಿಟಮಿನ್ ಡಿ ಸಿಗ್ತದೆ. ಈಗ ನೋಡು, ನಮ್ಮ ದೇಶದಲ್ಲಿ ಈ ಬಿಸಿಲಿನ ಒಂದು ಪ್ರಖರತೆ, ಇದನ್ನು ಪಡೀಲಿಕ್ಕೆ ಅಂಥೇಳಿ ಎಷ್ಟೊಂದು ಜನ ವಿದೇಶಿಯರು ನಮ್ಮ ದೇಶಕ್ಕೆ ಬಂದು ಸಮುದ್ರದ ದಂಡೆಗಳೊಳಗೆ ತಮ್ಮ ಮೈ ಒಡ್ಡಿ ಕೂತ್ಕೊಂಡಿರ್ತಾರೆ.
1: ಖರೆ
0: ಅಂದ್ರೆ ಬೇರೆ ಪ್ರದೇಶಗಳು, ಬೇರೆ ದೇಶಗಳು ಚಳಿಯಿಂದ ಆವೃತಾಗಿರ್ತಾವ, ಅವ್ರಿಗೆ ಈ ಸೂರ್ಯರಶ್ಮಿಯ ಭಾಗ್ಯನ ಸಿಕ್ಕಿರುವುದಿಲ್ಲ.
1: ನೋಡು, ಸೂರ್ಯ ವೈಜ್ಞಾನಿಕವಾಗಿಯೂ ಬಹಳ ಮಹತ್ವವನ್ನು ಪಡ್ಕೊಳ್ತಾನೆ. ಇನ್ನು ನಮ್ಮ ಸಾಹಿತ್ಯದೊಳಗಂತೂ ಸೂರ್ಯೋದಯ, ಅರುಣೋದಯ ಅಂತಂದ್ರೆ ಆಹಾ, ಎಷ್ಟು ಚಂದ ವರ್ಣಿಸ್ತಾರಂತಿ. ಅರುಣ

0: ಮತ್ತೆ ಮುಂಜಾನೆ ನಾವೆಲ್ಲರೂ ಬಹಳ ಲವಲವಿಕೆಯಿಂದ ಇರ್ತೀವಿ. ಅಂದ್ರೆ ರಾತ್ರಿಯ ಒಂದು ಪರಿಪೂರ್ಣವಾದ ನಿದ್ದೆಯನ್ನ ಮುಗಿಸಿ ನಾವು ಬೆಳಿಗ್ಗೆ ಎದ್ದಾಗ ಒಂದು ತರ ಫ್ರೆಶ್ ಆಗಿರ್ತೀವಿ. ಏನೋ ಹೇಳಲಿಕ್ಕೆ ಕೇಳಲಿಕ್ಕೆ ಒಂದು ತರ ಮನಸ್ಸು ಕೂಡ ಬಯಸ್ತದ, ದೇಹ ಕೂಡ ತವಕಿಸ್ತದ ಆ ಟೈಮ್ನೊಳಗ. ಹಂಗಾಗಿನೆ ನೋಡು, ಈಗ ನಿನಗ ನನಗ ಮುಂಜಾನೆ ಟೈಮ್ನಾಗ ಕೈ ತುಂಬಾ ಕೆಲಸ ಇರ್ತಾವ, ಅವನ ಉತ್ಸಾಹ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಕ್ಕಳು ಡಬ್ಬಿ ಅಂತ ಮಾಡ್ತೀವಿ, ಮನೆ ಜನರಿಗೆ ಟಿಫಿನ್ ಅಂತ ಮಾಡ್ತೀವಿ, ಮತ್ತೆ ನಾವು ಹೊರಗೆ ಬರಬೇಕು ಅಂತ ಮಧ್ಯಾಹ್ನದ ಅಡಿಗೆ ತಯಾರಿ ಮಾಡ್ತೀವಿ. ಅಂದ್ರೆ ಈ ಕೆಲಸಗಳು ನಿರಂತರವಾಗಿ ಸಾಕ್ತಾನೆ ಇರ್ತಾವ. ಅದರ ಜೊತೆಗೆ ಮುಂಜಾನೆಯ ರೇಡಿಯೋದಲ್ಲಿ ಬರುವ ಸುಮಧುರ ಗೀತೆಗಳು ಕೂಡ ನಮ್ಮನ್ನ ಆಕರ್ಷಿಸ್ತಾವ.
1: ಹೌದು, ಈಗ ನೋಡು ಮಹಿಳೆಯರು ನೀ ಹೇಳದಲ್ಲ ಅಡಿಗೆ ತಯಾರು ಮಾಡ್ತಾ ಇರ್ತಾರ, ತಿಂಡಿ ತಯಾರು ಮಾಡ್ತಿರ್ತಾರ, ಅವಾಗ ಅವರಿಗೆ ಮುಂಜಾನೆ ರೇಡಿಯೋದಾಗ ಬರುವಂತಹ ಸುಮಧುರ ಗೀತೆಗಳು, ಮಾಹಿತಿ, ಮನರಂಜನೆ ಎಲ್ಲವೂ ಕೂಡ ಎಷ್ಟು ಉಪಯೋಗ ಆಗ್ತದ ಅಂತಂದ್ರೆ, ಜೊತೆ ಜೊತೆಗೆ ಸಮಯ ಇಷ್ಟಾಗ್ಯದ ಅನ್ನೋದನ್ನ ಕೂಡ ಅವ್ರು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾರೆ. ಹಿಂಗಾಗಿ ಕೆಲಸ ಮಾಡಿದ್ದ ಗೊತ್ತಾಗಂಗಿಲ್ಲ ನಮ್ಮ ಮಹಿಳೆಯರಿಗೆ.
0: ನಮ್ಮ ಬಾಲ್ಯವನ್ನ ನಾವು ನೆನಪಿಸಿಕೊಂಡ್ರೆ ಮಾಯ, ನಮಗ ಬೆಳಗಿನ ಜಾವನ ಎಬ್ಬಿಸಿ ಓದಿಸ್ಲಿ ಕುಡಿಸ್ತಿದ್ರು, ತಲೆ ಬಹಳ ಫ್ರೆಶ್ ಆಗಿರ್ತದ, ಓದಿದ್ದು ನೆನಪಿನಲ್ಲಿ ಉಳಿತದ. ಅದರಲ್ಲೂ ವಿಶೇಷವಾಗಿ ಈ ಪದ್ಯಗಳನ್ನ, ಸಂಸ್ಕೃತ ಶ್ಲೋಕಗಳನ್ನ
1: ಪಾಠ
0: ಮಾಡೋದಿರ್ತದ, ಅದಕ್ಕೆ ಬೆಳಗಿನ ಸಮಯನೇ ಒಂದು
1: ಸೂಕ್ತ.
0: ಹೌದು, ಯಾಕಂದ್ರೆ ಸಾಯಂಕಾಲ ನಾವು ಶಾಲೆಯಿಂದ ಬಂದ್ಮೇಲೆ ಹೋಮ್ ವರ್ಕು ಅದು ಇದು ಅನ್ಕೊಂಡು ಬ್ಯುಸಿ ಆಗ್ಬಿಡ್ತಿದ್ವಿ. ಓದಲಿಕ್ಕೆ ಪ್ರಶಸ್ತವಾದ ವೇಳೆ ಅಂದ್ರೆ ಬೆಳಗಿನ ಜಾವನ.
1: ನೀ ಹಿಂಗ ಅಂತಿ ಮಂಜುಳ, ನಮ್ಮ ಸಂಗೀತಗಾರರಿಗಂತೂ ಮುಂಜಾವು ಅಂದ್ರೆ ಅದು ಹೇಳಿ ಮಾಡಿಸಿದ ಸಮಯ ನೋಡು. ಮುಂಜಾನೆ ಎದ್ದು ಕರ್ಜ್ ಹಚ್ಚಿ ಪ್ರಾಕ್ಟೀಸ್ ಮಾಡೋದು ಅಂತಂದ್ರ ಎಲ್ಲ ಸಂಗೀತಗಾರರಿಗೆ ಒಂದು ರೀತಿಯ ಖುಷಿ ಆಹ್ಲಾದ ನೋಡು.
0: ಹೌದು, ಅವರು ಹಾಡ್ತಾ ಹಾಡ್ತಾ ಅವರು ವೈಯಕ್ತಿಕವಾಗಿ ಆನಂದಿಸ್ತಿದ್ರ, ಅವರು ಮಾಡೋ ಪ್ರಾಕ್ಟೀಸ್ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಒಂದು ಕೇಳುವಂತ ಭಾಗ್ಯ ಸಿಗ್ತದೆ.
1: ಹೌದು, ಇಂಪಾಗಿ ತೇಲಿ ಬರುವಂತಹ ಸರಿಗಮಗಳ ರಿಂಗಣ ಏನಿರ್ತದಲ್ಲ ಮನಸ್ಸಿಗೆ ಎಷ್ಟು ಉಲ್ಲಾಸ ಕೊಡ್ತದ ಅಂತಂದ್ರೆ ಇಡೀ ದಿನದ ಕೆಲಸಗಳಿಗೆ ಅದು ಒಂದು ರೀತಿಯ ಚೈತನ್ಯವನ್ನು ತುಂಬುತ್ತದೆ ನೋಡು.
0: ಹೌದು.

0: ಎಲ್ಲರಿಗೂ ಸಣ್ಣ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೂ ಖುಷಿ ಕೊಡುವಂಥ ಕಾಲ ಇದು.
1: ಹೌದು,
0: ಹಿರಿಯರು ಕೂಡ ನೋಡು ಸಾಯಂಕಾಲ ಹೊತ್ತಿಗೆ ಒಂದು ಸ್ವಲ್ಪ ಎಲ್ಲೋ ಸುಸ್ತಾಗಿದ್ದಂಗೆ ಅನಿಸ್ತಾರೆ, ಆದರೆ ಬೆಳಿಗ್ಗೆ ಅವರು ಕೂಡ ಲವಲವಿಕೆಯಿಂದ ಇರ್ತಾರೆ, ಚಟುವಟಿಕೆಯಿಂದ ಇರ್ತಾರೆ. ಬೆಳಿಗ್ಗೆ ಎದ್ದು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪತ್ರಿಕೆಗಳನ್ನು ಓದುವಂತಹ ದೃಶ್ಯ ಎಷ್ಟು ಸಾಮಾನ್ಯವಾದದ್ದಲ್ಲೇನು.
1: ಹೌದು, ಮುಂಜಾನೆ ಅಂದ್ರನ ಪತ್ರಿಕೆ, ಪತ್ರಿಕೆ ಅಂದ್ರನ ಮುಂಜಾನೆ ಅನ್ನೋ ಹಂಗ. ಮುಂಜಾನೆ ಯಾವ್ಯಾವ ಸುದ್ದಿಗಳು ಏನೇನು ಅಂತ ಹೇಳಿ ಕಾಯ್ಕೋತ್ ಕೂತಿರ್ತಾರ ನೋಡ್ ನಮ್ಮ ಹಿರಿಯರು.
0: ಹೌದು,
1: ಪತ್ರಿಕೆಗಳೊಳಗೆ ಬರುವಂತಹ ಎಲ್ಲಾ ಸುದ್ದಿಗಳನ್ನ ರಸವತ್ತಾಗಿ ಮನಸ್ಕೊಟ್ಟು ಓದಿದ್ದು
0: ನಿಜ.
1: ಆಟಗಾರರಂತೂ ನೋಡು ಮುಂಜಾನೆದ್ದು ಓಡ್ಲಿಕ್ಕೆ ಶುರು ಮಾಡೇ ಬಿಡ್ತಾರೆ. ಕ್ರಿಕೆಟ್ ಆಗಿರಬಹುದು, ಟೆನಿಸ್ ಆಗಿರಬಹುದು, ಬ್ಯಾಡ್ಮಿಂಟನ್ ಆಗಿರಬಹುದು, ಅವ್ರು ಮುಂಜಾನೆದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗೋದು. ಮತ್ತು ಅಲ್ಲೇ ಒಂದು ರೀತಿಯ ಸಣ್ಣ ವ್ಯಾಯಾಮ, ಮೈದಾನದ ತುಂಬ ಓಡೋದ್ರಿಂದ ಮನಸ್ಸು ದೇಹ ಎರಡೂ ಕ್ರಿಯಾಶೀಲ ಆಗ್ತಾವ ನೋಡು.
0: ಹೌದು, ಮತ್ತು ಬೆಳಗ್ಗಿನ ಈ ವಾತಾವರಣ ಏನಿರ್ತದಲ್ಲ, ಬಹಳ ಸುಂದರ ವಾತಾವರಣ, ತಂಪಾದ ಗಾಳಿ ಬರ್ತಿರ್ತದೆ, ಎಳೆ ಎಳೆ ಬಿಸಿಲಿರ್ತದ. ಅಂದ್ರೆ ನೀ ಏನು ಕಸರತ್ತಿನ ಕೆಲಸ ಮಾಡಿದ್ರು ನಿನಗೆ ದಣಿವು ಆಯಾಸ ಆಗೋದಿಲ್ಲ.
1: ಇದೆಲ್ಲದರ ಜೊತೆಗೆ ಆಹಾಹಾ, ಮಲ್ಲಿಗೆಯ ಪರಿಮಳ, ಗುಲಾಬಿಯ ಪರಿಮಳ, ಹೂವು ಅರಳಿ ನಿಂತಿರ್ತಾವ ನೋಡು ಮಂಜುಳ. ಅದಕ್ಕೆ ಹೇಳ್ತಾರ ರಾತ್ರಿ ಹೂವುಗಳನ್ನು ಅರಳಿಸಿರ್ತದಂತ, ಆದ್ರೆ ಆ ಸೊಬಗು ಮುಂಜಾನೆ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತದ ಅಂತ. ಸೌಂದರ್ಯ ನಾವು ಕಣ್ತುಂಬಿಕೊಳ್ಳೋದು ಈ ಮುಂಜಾನೆಯಿಂದನ.
0: ಹೌದು, ಹಂಗಾಗಿ ಮುಂಜಾನೆ ಕಣ್ಣು ತುಂಬಿಕೊಂಡು ಈಗ ನೀನು ನಾನು ಆನಂದಿಸ್ಲಿಕ್ಕತ್ತೀವಿ. ನಾನು ನೀನು ಅಷ್ಟೇ, ಯಾಕೆ ನಮ್ಮ ಈ ಭಾವಯಾನದೊಳಗೆ ತೇಲ್ತಾ ಇರುವಂತ ನಮ್ಮ ಕೇಳುಗರು ಕೂಡ ಈ ಬೆಳಗಿನ ಸೌಂದರ್ಯವನ್ನ ಆಸ್ವಾದಿಸ್ತಾರ ಅನ್ನೋ ಭಾವನೆ ನಂದು.
1: ಮುಂಜಾನೆಯ ಈ ಅವರ್ಣನೀಯ ಆನಂದದ ಭಾವ ನಿಮ್ಮೆಲ್ಲರಿಗೂ ಇಡೀ ದಿನದ ಕಾರ್ಯಗಳಿಗೆ ಚುರುಕನ್ನ ತಂದುಕೊಡ್ಲಿ.
2: ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.
3: ಇದೀಗ ಪ್ರಸಾರವಾದ ಭಾವಯಾನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30:10.
4: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
6: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?

0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೆ, ಇಂದು ಬೆಳಗ್ಗೆ 8:30 ಆರೋಗ್ಯದಂಗಳ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:45 ರನ್ನ ಮತ್ತು ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪೂರ್.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನೂ ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ಅವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ದಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ದಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ

0: ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯನ್ನಿಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ಧಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and

0: ಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ. ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೇವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ IRCTC ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕ್ಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ ಪ್ರಯಾಣಿಕರು ಎಲ್ಲಾ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕ್ಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ದಿಗಾಗಿ 1,27,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ದತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ಎಟಿಎಂಪಿ ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ದಿ ಎಂದು ಸಚಿವರು ಹೇಳಿದರು.
5: सेमिकॉन 2.0 127,500 करोड़ रुपए का सेमिकॉन 2.0 माने प्रधानमंत्री जी ने अप्रूव किया. सेमिकॉन 2.0 में 6 पिलर्स हैं. पिलर 1 है डिजाइन ऑफ चिप्स, सेकंड बड़ा फोकस रहेगा मशीन्स एंड मटेरियल्स, तीसरा बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड और ATMP ओसेट इंडस्ट्री जो भारत में डेवलप हो गई है, अभी 10 यूनिट लग चुके हैं, उस इंडस्ट्री को और आगे बढ़ाने के लिए भी इसमें प्रावधान है.
0: ಸ್ಟಾರ್ಟ್ಅಪ್, ಕೌಶಲ್ಯಾಭಿವೃದ್ದಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ CSR ನೆರವು ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ICR ಆಯೋಜಿಸಿದ ಸಿಎಸ್ಆರ್ ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು

0: ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು ಪ್ರಾಮಾಣಿಕತೆ ಮತ್ತು ಬದ್ದತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ದ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳು.
2: ಸ್ಪರ್ಶ ಹಾಸ್ಪಿಟಲ್, ಆರ್ಆರ್ ನಗರ, ಬೆಂಗಳೂರು. ಇಲ್ಲಿಯ ಪ್ರಖ್ಯಾತ ಮೂಳೆ ಚಿಕಿತ್ಸಕ ತಜ್ಞರು, 18 ವರ್ಷಗಳ ಪರಿಣತಿಯನ್ನು ಹೊಂದಿರುವ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿಯವರು ಹುಬ್ಬಳ್ಳಿಯಲ್ಲಿ ಸಮಾಲೋಚನೆಗಾಗಿ 18 ಜುಲೈ 2026 ಶನಿವಾರದಂದು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಸ್ಥಳ: ಭಂಜಿ ಕಿಮ್ಚಿ ಲೈಫ್ ಲೈನ್ ಆಸ್ಪತ್ರೆ, ಗೋಕುಲ್ ರಸ್ತೆ, ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು, ಹುಬ್ಬಳ್ಳಿ. 580-030. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9916914888.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿನ ಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002ರ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಮಧುಬಾಲಕೃಷ್ಣ ಅವರು ಹಾಡಿರುವ ಅಂಬರೀಷ ಚಿತ್ರದ ಗೀತೆ.

0: ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಚಿತ್ರಗೀತೆ ಕೇಳುತ್ತಿರುವಿರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಂಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಮ್ ಜಗನ್ನಾಥಾಯ ತೇ ನಮಃ. ಜಗತ್ ಕೆ ನಾಥ್ ಕಹಿ ಜಾನೆ ವಾಲೆ ಶ್ರೀ ಜಗನ್ನಾಥ್ ಕೋ ಭಗವಾನ್ ಶ್ರೀ ಕೃಷ್ಣ ಕಾ ರೂಪ ಮಾನಾ ಜಾತಾ ಹೈ. ರಥ ಯಾತ್ರಾ ಕೆ ದೌರಾನ್ ಭಗವಾನ್ ಜಗನ್ನಾಥ್ ಉನ್ಕೆ ಬಡೆ ಭಾಯಿ ಭಗವಾನ್ ಬಲಭದ್ರ ಔರ್ ಬಹನ್ ದೇವಿ ಸುಭದ್ರಾ ಭವ್ಯ ರಥೋ ಪರ ವಿರಾಜಮಾನ್ ಹೋಕರ್ ಶ್ರೀ ಮಂದಿರ್ ಸೆ ಲಗಭಗ 3 ಕಿಲೋಮೀಟರ್ ದೂರ್ ಸ್ಥಿತ ಶ್ರೀ ಗುಂಡಿಚಾ ಮಂದಿರ್ ಕಿ ಯಾತ್ರಾ ಕರ್ತೆ ಹೈ. ಮಾನ್ಯತಾ ಹೈ ಕಿ ಯೇ ಮಂದಿರ್ ಭಗವಾನ್ ಕಿ ಮೌಸೀ ಕಾ ಘರ್ ಹೈ, ಜಹಾಂ ತೀನೋ ದೇವತಾ 9 ದಿನೋ ತಕ್ ವಿರಾಜಮಾನ್ ರಹತೆ ಹೈ. ಇಸ್ಕೆ ಬಾದ್ ಬಹುದಾ ಯಾತ್ರಾ ಕೆ ಸಾಥ್ ವಿ ದೋಬಾರಾ ಮಂದಿರ್ ಲೌಟತೆ ಹೈ. ರಥ ಯಾತ್ರಾ ಕಿ ಶುರುವಾತ್ ಪಾಹಂಡಿ ಅನುಷ್ಠಾನ್ ಸೆ ಹೋತಿ ಹೈ. ಇಸ್ಮೆ ಮಂತ್ರೋಚ್ಚಾರ ಭಜನ್ ಕೀರ್ತನ್ ಔರ್ ಪಾರಂಪರಿಕ ರೀತಿ ರಿವಾಜೋ ಕೆ ಬೀಚ್ ತೀನೋ ವಿಗ್ರಹೋ ಕೋ ರಥೋ ಪರ ವಿರಾಜಮಾನ್ ಕರಾಯಾ ಜಾತಾ ಹೈ. ಇಸ್ಕೆ ಬಾದ್ ಲಾಖೋ ಶ್ರದ್ಧಾಲು ರಸ್ಸಿಯೋ ಸೆ ರಥ ಖೀಚತೆ ಹೈ, ಜಿಸೆ ಅತ್ಯಂತ ಶುಭ ಔರ್ ಪುಣ್ಯದಾಯಕ ಮಾನಾ ಜಾತಾ ಹೈ. ಭಗವಾನ್ ಕೆ ಇಸ್ ನಗರ ಭ್ರಮಣ ಕೋ ಭಕ್ತೋ ಕೋ ದರ್ಶನ್ ಔರ್ ಆಶೀರ್ವಾದ ದೇನೆ ಕಾ ಪ್ರತೀಕ ಮಾನಾ ಜಾತಾ ಹೈ.
1: ಚಲವರೆ ತೂ ನ ಸಂಭಾಲೆ ತೋ ಹಮೇ ಕೌನ್ ಸಂಭಾಲೆ.
2: ಒಡಿಶಾ ಕೆ ಪುರಿ ಸೆ ಹಮಾರೆ ಸಂವಾದದಾತಾ ನೆ ಬತಾಯಾ ಹೈ ಕಿ ರಥ ಯಾತ್ರಾ ಕೋ ಲೇಕರ್ ಶ್ರದ್ಧಾಲುವೋ ಮೇ ಅಪಾರ ಉತ್ಸಾಹ ದಿಖಾಯಿ ದೇ ರಹಾ ಹೈ.
3: सुबह की पहली किरणों के साथ पुरी का पवित्र बड़दंडा जगमगा उठा है और तीर्थयात्रियों के इस शहर में भक्ति का सागर उमड़ पड़ा है. भगवान जगन्नाथ, भगवान बलभद्र, देवी सुभद्रा और भगवान सुदर्शन अपनी सालाना यात्रा पर श्रीगुंडीचा मंदिर जाएंगे. पुरी के गजपति महाराजा दिव्य सिंह देव, 3 शानदार ढंग से सजाया गया रथ, नंदीघोष, ताड़ध्वज और देवविदालन पर छेरा पहरा की रस्म निभाएंगे. फिर भक्त जय जगन्नाथ के जयकारों के बीच इन रथों को ग्रैंड रोड पर खींचना शुरू करेंगे. प्रकाश दास, आकाशवाणी समाचार.
2: हमारी संवाददाता ने बताया है कि गुजरात के अहमदाबाद में भी रथ यात्रा धार्मिक उत्साह के साथ निकाली जा रही है.
4: सज रहा है रथ प्रभु का चंद्रमासा चेहरा.
5: अहमदाबाद में आज आषाढ़ शुक्ल द्वितीया के पावन अवसर पर सदियों पुरानी परंपरा के अनुसार भगवान जगन्नाथ जी की 149वीं वार्षिक रथ यात्रा धार्मिक उत्साह और उल्लास के साथ निकाली जा रही है. केंद्रीय

ಆತ್ಮೀಯ ಕೇಳುಗರೆ, ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಈಗ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್
0: ಮಾಳಾಪುರ ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್
0: ಮಾಳಾಪುರ
1: ಧಾರವಾಡ. ಮೊಬೈಲ್ 9480093914.
2: ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ನಾವು ಜನಸಾಮಾನ್ಯರ ಆರೋಗ್ಯ ಮತ್ತೆ ಚಿಕಿತ್ಸಾ ವಿಧಾನ ಹಾಗೂ ಚಿಕಿತ್ಸಾ ವೆಚ್ಚ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೇಳುಗರೆ, ತಾವು ಗಮನಿಸಿರಬಹುದು, ಆರೋಗ್ಯ ಕೈ ಕೊಟ್ಟಾಗ ನಮಗೆ ಆಸ್ಪತ್ರೆಗೆ ಹೋಗೋದು ಅನಿವಾರ್ಯ ಆಗ್ತದೆ. ಆಸ್ಪತ್ರೆಗೆ ಹೋದ ಮೇಲೆ ನಮಗೆ ಏನು ತೊಂದರೆ ಆಗಿದೆ ಅಂತ ಪತ್ತೆ ಹಚ್ಚೋದು ಕೂಡ ಅಷ್ಟೇ ಮಹತ್ವದ್ದು. ಜೊತೆಗೆ ಪತ್ತೆ ಹಚ್ಚುವಿಕೆಯ ವಿಧಾನಗಳು ಕೂಡ ಬೇರೆ ಬೇರೆ ಆಗಿರ್ತದೆ. ಇದಕ್ಕೆ ತಗಲುವ ವೆಚ್ಚಗಳು ಕೂಡ ಆಸ್ಪತ್ರೆಯಿಂದ ಆಸ್ಪತ್ರೆಗೆ, ವೈದ್ಯರಿಂದ ವೈದ್ಯರಿಗೆ, ಊರಿನಿಂದ ಊರಿಗೆ ಭಿನ್ನ ಆಗಿರ್ತವೆ. ಹಾಗಿದ್ರೆ ಜನಸಾಮಾನ್ಯನ ಪಾಕೆಟ್ಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚಗಳು ಎಟುಕ್ತದ? ಅಕಸ್ಮಾತ್ ಆಗಿ ನಮಗಿದು ಖರ್ಚು ವೆಚ್ಚ ಭರಿಸ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ನಾವ್ ಹಂಗಿದ್ರೆ ಜೀವ ಕಳ್ಕೋಬೇಕಾ? ಬೇರೆ ಏನು ಮಾರ್ಗೋಪಾಯಗಳಿವೆ ಅನ್ನೋದು ಜನಸಾಮಾನ್ಯರ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಧಾರವಾಡದ ಎಸ್ಆರ್ ರಾಮನ್ಗೌಡರ್ ಆಸ್ಪತ್ರೆಯಲ್ಲಿ ಎಲುವು ಕೀಲು ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್. ಡಾಕ್ಟರ್, ಇವತ್ತಿನ ಪರಿಸ್ಥಿತಿಯನ್ನ ನಾವು ನೋಡಿದಾಗ ಮನುಷ್ಯನ ಲೈಫ್ ಸ್ಪ್ಯಾನ್ ಹೆಚ್ಚಾಗಿದೆ, ಜೀವಿತಾವಧಿ ಹೆಚ್ಚಾಗಿದೆ. ಮುಂಚೆ ಒಂದು ಎವರೇಜ್ ಅಲ್ಲಿ 50-60 ವರ್ಷ ಅಂತ ನಾವು ಅಂತಿದ್ರೆ ಇವತ್ತು 80-90-100 ಅಲ್ಲಿವರೆಗೂ ಜನ ಬದುಕ್ತಾ ಇದ್ದಾರೆ ಆರಾಮಾಗಿ. ಅದರಷ್ಟೇ ಸರಿಸಮವಾಗಿ ರೋಗಗಳ ಸಂಖ್ಯೆ ಕೂಡ ಹೆಚ್ಚು.

0: ಹೆಚ್ಚಾಗ್ತಾ
1: ಈ ರೋಗಗಳ ಸಂಖ್ಯೆ ಯಾಕೆ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ಅಂತ ತಮ್ಮ ಅನಿಸಿಕೆ ಏನು?
0: ಮೇಡಮ್, ಡೈರೆಕ್ಟ್ ನಾವು ರೋಗಕ್ಕೆ ಅಂತ ಬರೋಕಿನ ಮುಂಚೆ ಆರೋಗ್ಯ ಎಲ್ಲರಿಗೂ ಹೇಳೋದು ಏನ್ ಬಯಸ್ತೇನೆ, ಆರೋಗ್ಯ ಅಂದ್ರೇನು? ರೋಗಗಳ ಇಲ್ಲದೆ ಇರುವುದು. ಸೊ ಆರೋಗ್ಯ ಅದ ರೋಗ ಇಲ್ಲದೆ ಇರೋದನ್ನ ಆರೋಗ್ಯ ಅಂತೀವಿ. ಅನಾರೋಗ್ಯ ಅಂದ್ರೆ ರೋಗದಿಂದ ಬಳಲದಂತ ಇರ್ತದೆ. ಸೊ ಈ ಆರೋಗ್ಯದಲ್ಲಿ ನಮ್ದು ಓನ್ಲಿ ದೈಹಿಕ ಆರೋಗ್ಯ ಅಷ್ಟೇ ರೋಲ್ ಐತನು ಇಲ್ಲ. ನಮ್ದು ದೈಹಿಕ ಆರೋಗ್ಯನೂ ಇಂಪಾರ್ಟೆಂಟ್, ಅದ್ರ ಜೊತೆ ಮಾನಸಿಕ ಆರೋಗ್ಯನೂ ಇಂಪಾರ್ಟೆಂಟ್, ಆಮೇಲೆ ಅದ್ರ ಜೊತೆ ಆಧ್ಯಾತ್ಮಿಕ ಆರೋಗ್ಯನೂ ಇಂಪಾರ್ಟೆಂಟ್, ಅದ್ರ ಜೊತೆ ಸಾಮಾಜಿಕವಾಗಿಯೂ ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೂ ನಮ್ಮ ಆರೋಗ್ಯ ಅವಲಂಬನೆ ಆಗಿರ್ತದೆ. ಸೊ ಈ ಆರೋಗ್ಯ ಯಾರ್ದಿದ್ದ ಜವಾಬ್ದಾರಿ, ಯಾರ್ದ ಕಾಳಜಿ, ಅದು ಯಾರಿಗೆ ನಮಗೆ ಸಂಬಂಧಪಟ್ಟಿದ್ದ ಆ ಮನುಷ್ಯನಿಗೆ ಅಷ್ಟೇ ಸೀಮಿತವಾಗಿದೆನೋ ಅಥವಾ ಅದಕ್ಕೆ ಯಾರ್ಯಾರು ಜವಾಬ್ದಾರರು ಅನ್ನೋದನ್ನ ನಾವು ಮೊದಲು ನೋಡ್ಬೇಕಾಗ್ತದೆ ಡೈರೆಕ್ಟ್ ನಾವು ರೋಗಕ್ಕೆ ಬರೋಕಿನ ಮುಂಚೆ. ಸೊ ನಾವು ಇಲ್ಲಿ ಇದರಿಂದನೇ ಹೋಗ್ಬೇಕು ಅಂತಂದ್ರೆ, ಆರೋಗ್ಯ ಯಾರು ಜವಾಬ್ದಾರಿಪ್ಪ ಅಂದ್ರೆ, ಯಾವಾಗ ತಾಯಿಯ ಗರ್ಭದೊಳಗೆ ಒಂದು ಶಿಶು ಜನ್ಮವನ್ನು ತಾಳ್ತತಿ ಅಲ್ಲಿಂದನ ಅದು ಆರೋಗ್ಯದ ಕಾಳಜಿ ತಾಯಿಯಿಂದನೇ ಮೊದಲಾಗಿ ಶುರು ಆಗ್ತದೆ. ಸೊ ತಾಯಿ ಅದರ ತಕ್ಕಾಗಿ ಕಾಳಜಿನ ತಗೋಬೇಕಾಗ್ತತಿ, ಏನೇ ಪ್ರೋಟೀನ್ ಅಂಶ ಇರ್ತತಿ, ಏನೇನು ನಮಗೆ ಪೌಷ್ಟಿಕಾಂಶಗಳು ಬೇಕು ಅದರ ಕಾಳಜಿ ತಗೋಬೇಕು, ವೈದ್ಯರ ಸಲಹೆಗಳನ್ನು ತಗೋಬೇಕು, ಅದನ್ನು ತಗೊಂಡು ಒಂದು ನಾವು ನಾರ್ಮಲ್ ಬೇಬಿ ಡೆಲಿವರಿ ಆಗೋವರೆಗೂ ತಾಯಿ ಕಾಳಜಿನೇ ಮೊದಲಾಗುತ್ತದೆ. ಸೊ ಆ ತಾಯಿ ಹೆಂಗೆ ಕಾಳಜಿ ತಗೊಂಡು ಹೋಗ್ತಾರೆ, ಮಗು ಹೇಗೆ ಹುಟ್ಟುತ್ತದೆ. ಈಗಿನ ಸಮಯದಲ್ಲಿ ನೀವು ಭಾಳ ಮೇಡಮ್ ನೋಡ್ತಿರ್ಬೇಕು, ಮಕ್ಕಳನ್ನು ಪಡೆಯೋದೇ ಒಂದು ಸೌಭಾಗ್ಯ ಆಗಿಬಿಟ್ಟಿದೆ. ಎಷ್ಟೋ ಜನಕ್ಕೆ ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾದ್ರೂ ಏನೇನೋ ಅವಕ್ಕೆ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಸರಿಯಾಗಿ ಬೆಳೆದಿರಂಗಿಲ್ಲ, ಅವೆಲ್ಲ ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ತಾಯಿ ಗರ್ಭದಿಂದ ಚಾಲುವಾಗಿ ತಾಯಿ ಡೆಲಿವರಿ ಆಗುವವರೆಗೂ ತಾಯಿಯ ಜವಾಬ್ದಾರಿ. ತಾಯಿ ಗರ್ಭದಿಂದ ಬಂದ ಮೇಲೆ ಕುಟುಂಬದ್ದು, ತಂದೆಯದು, ಆಮೇಲೆ ಪರಿವಾರದ್ದು, ಅದು ಎಲ್ಲರ ಜವಾಬ್ದಾರಿ ಆ ಮಗುವಿಂದ ಇದ್ರ ಮೇಲೆ ಕಾಳಜಿಯನ್ನು ತಗೋತದೆ. ಸೊ ಹೇಗೆ ಮಗು ಬೆಳೀತಾ ಹೋಗುತ್ತದೆ ಅದರ ಮಾನಸಿಕ ಆರೋಗ್ಯಕ್ಕಾಗಲಿ, ದೈಹಿಕ ಆರೋಗ್ಯಕ್ಕಾಗಲಿ, ಆಧ್ಯಾತ್ಮಿಕ ಆರೋಗ್ಯಕ್ಕಾಗಲಿ, ಇದನ್ನೆಲ್ಲ ನಾವು ಅಲ್ಲಿಂದನೇ ಪರಿವಾರ, ತಂದೆ, ತಾಯಿ ಇವೆಲ್ಲ ಕೂಡಿನೇ ಅದನ್ನು ಕೊಡಬೇಕಾಗ್ತದೆ. ಆರೋಗ್ಯವಾಗಿ ಇರಬೇಕು ಇದಂತಂದ್ರೆ. ಮೊದಲಿನ ಇದ್ರೊಳಗೆ ಏನಾಗ್ತಿದ್ರು ಮೇಡಮ್, ನಮ್ಮೆಲ್ಲ ಕೂಡ ಕುಟುಂಬಿದ್ದು
1: ಜಾಯಿಂಟ್
0: ಫ್ಯಾಮಿಲೀಸ್ ಇದ್ದು, ಎಲ್ಲರೂ ಮಕ್ಕಳು ಹುಟ್ಟಿದ್ರೆ ಎಲ್ಲರೂ ಹುಡುಗರ ಜೊತೆಗೆ ಇರ್ತಿದ್ರು, ಎಲ್ಲರೂ ಕೂಡಿ ಆಟ ಆಡ್ತಿದ್ರು, ಅಜ್ಜ ಅಜ್ಜಿ ಇರ್ತಿದ್ರು ಮನೆಯಲ್ಲಿ, ಹಿರಿಯರು ಇರ್ತಿದ್ರು, ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡ್ತಿದ್ರು, ಅಜ್ಜ ಅಜ್ಜಿ ಮೊಮ್ಮಕ್ಕಳು ನೋಡ್ಕೊಳ್ಳೋದು ಒಂದು ಕೆಲಸ, ಅವ್ರಿಗೆ ಕಥೆಗಳನ್ನು ಹೇಳ್ಕೊಡ್ತಾ ಇದ್ರು, ವ್ಯಾಯಾಮ
1: ಕುಟುಂಬದಲ್ಲಿ
0: ಶಾಲೆಯನ್ನು ಕಲಿಸ್ತಾ ಇದ್ರು, ಅವ್ರಿಗೆ ಪಾಠಗಳನ್ನು ಹೇಳಿಕೊಡ್ತಾ ಇದ್ರು, ಬೇರೆ ಬೇರೆ ಕಥೆಗಳನ್ನು ಹೇಳಿ ಕಥೆಯ ಮೂಲಕ ಪಾಠವನ್ನು ಹೇಳಿಕೊಡ್ತಾ ಇದ್ರು ಹುಡುಗರಿಗೆ. ಸೊ ಆ ಒಂದು ಈಗಿನ ಟೈಮ್ದಲ್ಲಿ ನಮ್ದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ, ವಿಭಾಜಿತ ಕುಟುಂಬಗಳಾಗಿರೋದ್ರಿಂದ, ತಂದೆ ತಾಯಿ ಇಬ್ರು ವರ್ಕಿಂಗ್, ಸೊ ಹಿಂಗಾಗಿ ಮಗುವಿನ ಹತ್ರ ಯಾರು ಕಾಳಜಿ ತಗೊಳಕ್ ಇರೋದೇ ಇಲ್ಲ. ಏನ್ ಮಾಡ್ತೀವಿ ನಾವು, ಒಂದು ಸ್ಕೂಲಲ್ಲಿ ಬಿಡ್ತೀವಿ, ಪ್ಲೇ ಹೋಮ್ ಅಲ್ಲಿ ಬಿಡ್ತೀವಿ. ಸೊ ಅಲ್ಲಿ ಅವಕ್ಕೆ ಊಟ ಹೇಗಾಗತ್ತೆ, ಆ ಬೇಕಾದ ಪ್ರೀತಿ ಮತ್ತು ಕಾಳಜಿ ಆ ಮಕ್ಕಳಿಗೆ ಸಿಗೋದಿಲ್ಲ. ಸೊ ಕನೆಕ್ಷನ್ ಇರಲ್ಲ, ತಂದೆ ತಾಯಿ ಪರಿವಾರ ಕೂಡು ಕುಟುಂಬ ಕಲಿಯೋದು, ಯಾಕಂದ್ರೆ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತ ಒಂದು ಏನು ಎಲ್ಲ ನಾವು ನೀವು ನೋಡಿರ್ಬೋದು, ನಾವು ಎಲ್ಲ ಕೂಡಿ ಬೆಳೆದ್ಬಿಟ್ಟಿದ್ದೀವಿ,
1: ಮನೆಯ ವಾತಾವರಣನೇ ಭಿನ್ನ ಆಗ್ಬಿಟ್ಟಿರ್ತದೆ,
0: ಬೇರೆ ಆಗ್ಬಿಟ್ಟಿರ್ತದೆ. ಸೊ ಆ ಬೆಳವಣಿಗೆ ದೈಹಿಕವಾಗಿ ಆಗ್ಲಿ ಅಥವಾ ಮಾನಸಿಕವಾಗ್ಲಿ ಆ ಒಂದು ಇದನ್ನ ಅಲ್ಲಿಂದನ ಬಂದ್ಬಿಡ್ತದೆ. ಅವ್ರಿಗೆ ಏನೋ ಒಂದು ಒತ್ತಡ ಬರಲಿ, ಏನೋ ಒಂದು ಜಗಳ ಮಾಡಲಿ, ಆ ಒತ್ತಡಗಳನ್ನು ಹೆಂಗೆ ನಿಯಂತ್ರಿಸಬೇಕು ಅನ್ನೋದು ಆ ಇದರಿಂದ ಕಲ್ಕೋತ ಬಂದ್ಬಿಡ್ತಾರೆ ಹುಡುಗರು.
1: ಈಗ ಡಾಕ್ಟರ್ ತಾವು ಹೇಳ್ತಾ ಇದ್ರಿ, ಕೂಡು ಕುಟುಂಬದಲ್ಲಿ ಒಂದಿಷ್ಟು ನಮಗೆ ಅನುಕೂಲತೆಗಳೇ ಜಾಸ್ತಿ ಇತ್ತು, ಅಂದ್ರೆ ಒಂದು ಮಗುವಿನ ಸಮಸ್ಯೆ ಆಗಲಿ ದೊಡ್ಡವ್ರ ಸಮಸ್ಯೆ ಆಗಲಿ ಸಮಸ್ಯೆ ಆಗಿ ಕಾಡ್ತಾ ಇರಲಿಲ್ಲ, ಅದಕ್ಕೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ಕುಟುಂಬದಲ್ಲಿ ಹಿರಿಯ ಸದಸ್ಯರು ಇದ್ದೇ ಇರ್ತಿದ್ರು ಅಂತ. ಈಗ ಇವತ್ತು ಇನ್ನೊಂದು ನಾವೇನ್ ಗಮನಿಸ್ತಿದ್ದ ಅಂತಂದ್ರೆ, ಈ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಮನೆಗೆ ಒಂದೋ ಎರಡೋ ಮಕ್ಕಳಿರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ. ಆ ಮಗುವಿಗೆ ತನ್ನ ಭಾವನೆಯನ್ನ ಹಂಚಿಕೊಳ್ಳಿಕ್ಕೆ, ತನ್ನ ಮನಸ್ಸಿನಲ್ಲಿ ಏನ್ ಆಗ್ತಿದೆ ಯಾರ ಜೊತೆಗೆ ಹಂಚ್ಕೋಬೇಕು ಅದು ಆಗ್ತಾ ಇಲ್ಲ. ಯಾಕೆಂದ್ರೆ ತಂದೆ ಒಂದು ಮೊಬೈಲ್ ಇಟ್ಕೊಂಡು ಕೊಡ್ತಾನೆ, ತಾಯಿ ಒಂದು ಮೊಬೈಲ್ ಇಟ್ಕೊಳ್ತಾಳೆ, ಅಥವಾ ಇಬ್ರು ಉದ್ಯೋಗಸ್ಥರಾಗಿದ್ರು ಅಂದ್ರೆ ಆ ಮಗು ಒಂಥರ ಲೆಫ್ಟ್ ಔಟ್ ಆಗ್ಬಿಟ್ಟಿರ್ತದೆ. ಹಂಗಾಗಿ ಆ ಮಗು ಒಂದು ಚಿಕ್ಕದಿದ್ದಾಗ್ಲೇನೆ ಮಾನಸಿಕವಾಗಿನೇ ಅದು ಬಳಲ್ತಾ ಇರ್ತದೆ. ಇದಕ್ಕೆ ಜವಾಬ್ದಾರಿ ಯಾರಂತ ಹೇಳ್ತೀರಿ?
0: ಈಗ ಮಾನಸಿಕವಾಗಿ ಇವ್ರನ್ನೇ ಅಂತ ಹೇಳಿ ದೋಷಿ ಹೇಳೋದು ಕಷ್ಟ, ಅದನ್ನ ನಾವು ಬೆಳೆದು ಬಂದು ವಾತಾವರಣ ಏನ್ ಚೇಂಜಸ್ ಬಂದ್ಬಿಟ್ಟಿದವ್ರಿ ಮೇಡಮ್. ಸೊ ಹೀಗಾಗಿ ಇದಕ್ಕೆ ಎಲ್ಲರೂ ರೆಸ್ಪಾನ್ಸಿಬಲ್. ಸೊ ನಾನು ಅದೇ ಹೇಳ್ತೀನಿ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋದಂದ್ರೆ, ಇದು ಕುಟುಂಬದಿಂದ ಚಾಲುವಾಗಿ ಈ ಮಾನಸಿಕ ಒತ್ತಡ ಒತ್ತಡವನ್ನು ನಿಯಂತ್ರಿಸೋದನ್ನ ನಾವು ಹುಡುಗರಿಗೆ ಕಲಿಸಿಕೊಟ್ಟಿಲ್ಲ ಈಗ. ಸೊ ಮೊದಲಿಂದನೂ ಅದು ಸಣ್ಣವರಿದ್ದಾಗಿಂದನೂ ಮಾನಸಿಕ ಒತ್ತಡಕ್ಕೆ ಬಂದು ಬಂದು ಈಗ ನಾವು ಭಾಳ ಸಲ ಪೇಪರಲ್ಲಿ ನೋಡ್ತೀವಿ, ಇದರಲ್ಲಿ ನೋಡ್ತೀವಿ, ಎಕ್ಸಾಮ್ ಫೇಲ್ ಆದರೆ ಸುಸೈಡ್ ಮಾಡ್ಕೊಂಡ್ಬಿಡೋದು, ರಿಸಲ್ಟ್ ಬರಲಿಲ್ಲ ಸುಸೈಡ್ ಮಾಡ್ಕೊಂಡ್ಬಿಡೋದು, ಮೊಬೈಲ್ ಕೊಡಿಸ್ತಿಲ್ಲ ಸುಸೈಡ್ ಮಾಡ್ಕೊಂಡ್ಬಿಡೋದು. ಸೊ ಆ ಮಾನಸಿಕ ಒತ್ತಡವನ್ನು ಹೆಂಗೆ ನಿಯಂತ್ರಿಸಬೇಕು ಅನ್ನೋದನ್ನು ಕಲ್ತಿರಂಗಿಲ್ಲರಿ ಅವರು.
1: ಕರೆಕ್ಟ್.
0: ಸೊ ಹೀಗಾಗಿ ಆತ್ಮಹತ್ಯೆಗಳು ಸಹಿತ ಮಾನಸಿಕವಾಗಿ ನಾವು ಆರೋಗ್ಯ ಕೊಡಲೇ ಇಲ್ಲ ಅಂದರೆ, ಆ ಬೆಳವಣಿಗೆ ಬರಲೇ ಇಲ್ಲ ಅಂದರೆ, ಒತ್ತಡ ನಿಯಂತ್ರಣವನ್ನು ಮಾಡುವಂಥ ಒಂದು ಅವರಿಗೆ ನಾವು ಕಲಿಸ್ತಿಲ್ಲ ಹುಡುಗರಿಗೆ ಅಂದರೆ, ಇವೆಲ್ಲ ಸಮಸ್ಯೆಗಳು ನಮಗೆ ನೋಡಕ್ ಸಿಗ್ತಾವ. ನಾವು ದಿವಸ ದಿನನಿತ್ಯ ಆಸ್ಪತ್ರೆಯಲ್ಲಿ ನೋಡ್ತೀವಿ ಸಣ್ಣ ಸಣ್ಣ ಹುಡುಗರು ಅದ ಏನೋ ಮೊಬೈಲ್ ಕೊಡಿಸ್ತಾರೆ.

0: ಲ್ಯಾಪ್ಟಾಪ್ ಕೊಡಿಸ್ಲಿಲ್ಲ, ಗಾಡಿ ಕೊಡಿಸ್ಲಿಲ್ಲ
1: ಅನ್ನೋದಕ್ಕೆ
0: ಸಣ್ಣ ಸಣ್ಣ ಕಾರಣಕ್ಕೆ ಗುಳಿಗೆ ತಗೊಂಡೆ, ಕೈ ಕೊರ್ಕೊಂಡೆ, ಇದ್ ಮಾಡಿದೆ ಅಂತ ಹೇಳಿ ಬರ್ತಾ ಇರ್ತಾರೆ.
1: ಹೀಗಂದ್ರೆ ಡಾಕ್ಟರ್ ಶ್ರೀಕಂಠ್ ಅವರೇ, ನಾವಿಲ್ಲಿ ಏನ್ ಮಾಡ್ತಿದ್ದೀವಿ ಅಂದ್ರೆ ಮಕ್ಕಳಿಗೆ ಬೇಕಾಗುವ ಒಂದು ಜೀವನ ಮೌಲ್ಯಗಳು, ಬದುಕಿಗೆ ಬೇಕಾಗುವಂತ ಒಂದು ಸಿದ್ಧತೆಗಳನ್ನ ಕಲಿಸ್ತಾ ಇಲ್ಲ. ಏನಿದ್ರೆ ನಾವು ಬರೀ ಒಂದು ಪುಸ್ತಕ ಓದು, ಮಾರ್ಕ್ಸ್ ತಗೋ, ಆಮೇಲೆ ಒಂದು ಇಂಜಿನಿಯರಿಂಗ್ ಹೋಗು ಇಲ್ಲ ಮೆಡಿಕಲ್ಗೆ ಹೋಗು, ಅದಕ್ಕೆ ಆಸಕ್ತಿ ಇದೆಯೋ ಇಲ್ವೋ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾವು ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನವನ್ನ ಕಲಿಸಬೇಕಾಗಿದೆ, ಬದುಕನ್ನು ಎದುರಿಸೋ ಕಲೆ ಕಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ತಂದೆ ತಾಯಿಗಳು ಫೇಲ್ ಆಗ್ತಾ ಇದ್ದಾರೇನೋ ಅಂತ ಕೆಲಸ ನಂಗೆ ಅನಿಸ್ತದೆ.
0: ಹೌದು,
1: ಯಾಕೆಂದ್ರೆ ಮಕ್ಕಳಿಗೆ ನಾವು ಸ್ಪೂನ್ ಫೀಡಿಂಗು ತುಂಬಾನೇ ಇದೆ. ಒಂದೇ ಮಗು ಅಂದ ತಕ್ಷಣನೇ ಅವು ಎಷ್ಟು ಹಂತಕ್ಕೆ ಬಂದ್ರು ಕೂಡ ಅವಕ್ಕೊಂದು ಸ್ವತಂತ್ರತೆಯನ್ನ ನಾವು ಕೊಡ್ತಿಲ್ಲ. ಏ ನಿನಗೇನ್ ತಿಳಿತದ ಬಿಡು, ನೀ ಕೂಡು ಅಂತ ಬಡದು ಕೂಡಿಸುವಂತ ಪ್ರವೃತ್ತಿ ಇವತ್ತು ಜಾಸ್ತಿ ಇದೆ. ಇದನ್ನ ಹುಡುಗರು ಮೆಟ್ಟಿ ನಿಲ್ಬೇಕು, ಅಥವಾ ಪಾಲಕರು ಅವಕಾಶ ಮಾಡಿಕೊಡ್ಬೇಕು, ಅಥವಾ ನಮ್ಮ ಸಮಾಜ ಇದಕ್ಕೆ ಏನನ್ನ ಕಲಿಸ್ಕೊಡ್ಬೇಕಂತ ಹೇಳ್ತೀರಿ?
0: ಇದು ಎಲ್ಲಾರದು ರೋಲ್ ಬರ್ತೈತ್ರಿ ಮೇಡಮ್. ಇದು ತಂದೆ

0: ಒಂದೇ ಮಗು ಅಂದ ತಕ್ಷಣನೇ ಅವು ಎಷ್ಟು ಹಂತಕ್ಕೆ ಬಂದರೂ ಕೂಡ ಅವಕ್ಕೊಂದು ಸ್ವತಂತ್ರತೆಯನ್ನು ನಾವು ಕೊಡ್ತಿಲ್ಲ. ಏ ನಿನಗೇನ್ ತಿಳ್ತದ ಬಿಡು, ನೀ ಕೂಡು ಅಂತ ಬಡದು ಕೂಡಿಸುವಂತ ಪ್ರವೃತ್ತಿ ಇವತ್ತು ಜಾಸ್ತಿ ಇದೆ. ಇದನ್ನ ಹುಡುಗರು ಮೆಟ್ಟಿ ನಿಲ್ಬೇಕು ಅಥವಾ ಪಾಲಕರು ಅವಕಾಶ ಮಾಡಿಕೊಡ್ಬೇಕು ಅಥವಾ ನಮ್ಮ ಸಮಾಜ ಇದಕ್ಕೆ ಏನನ್ನ ಕಲಿಸ್ಕೊಡ್ಬೇಕಂತ ಹೇಳ್ತೀರಿ?
1: ಇದು ಎಲ್ಲಾರದು ರೋಲ್ ಬರ್ತೈತ್ರಿ ಮೇಡಮ್, ಇದು ತಂದೆ ತಾಯಿಯರು ಅಂತ ತಿಳಿದು. ಯಾಕಂದ್ರೆ ಹುಡುಗರಿಗೆ ಏನೂ ಗೊತ್ತಿರಲ್ಲ ಅವರಿಗೆ. ಸೊ ನಾವು ಅವರಿಗೆ ಒಂದು ಸಣ್ಣ ಮೊಳಕೆ ಇದ್ದಂಗೆ, ಅದು ನಾವು ಹೆಂಗೆ ಬೀಜ ಬಿತ್ತೀವಿ ಏನು ಮಾಡ್ತೀವಿ ಅದೇ ರೀತಿ ಅವು ಬೆಳ್ಕೊತ ಹೋಗ್ಬಿಡ್ತಾವೆ. ಸೊ ಅವು ಮುಗ್ಧವು, ಮುಗ್ಧ ಮನಸ್ಸವು, ಅವಕ್ಕೇನೂ ಗೊತ್ತಿರಂಗಿಲ್ಲ. ಅವಕ್ಕೆ ಆಕಾರ ನಾವು ಕೊಡಬೇಕಾಗ್ತದೆ. ಹಿರಿಯರಾಗಿ ನಾವು ಮನೆಯಲ್ಲೇ ಇರ್ಬೋದಾಗಲಿ, ಅವ್ರ ಮುನ್ಸಲ್ಲಿ ದೊಡ್ಡವರಾಗಿ ಶಾಲೆಗೆ ಹೋದಾಗ ಶಿಕ್ಷಕರಾಗಲಿ ಅಥವಾ ಅವ್ರ ಜೊತೆ ಇರುವ ಸ್ನೇಹಿತರಾಗಲಿ, ಎಲ್ಲರದ್ದು ರೋಲ್ ಬರ್ತದೆ. ಸಮಾಜದ ರೋಲ್ ಬರ್ತದೆ, ಸರ್ಕಾರದ ರೋಲ್ ಬರ್ತದೆ. ಸೊ ಅವರೆಲ್ಲರೂ ಸೇರಿನೇ ಅದನ್ನು ನಾವು ಮಾಡಬೇಕಾಗ್ತದೆ. ಸೊ ಒಬ್ಬರದೇ ರೋಲ್ ಅಂತಿರಲ್ಲ. ಮನೆಯಲ್ಲಿ ನಾವು ಅವರಿಗೆ ಒಂದು ವಾತಾವರಣವನ್ನು ಕೊಡಬೇಕು, ಒಳ್ಳೆಯ ವಾತಾವರಣ, ಅವರಿಗೆ ಮಾನಸಿಕವಾದಂಥ ಒಂದು ಬೆಳವಣಿಗೆ ಆಗಲಿಕ್ಕೆ ಕೊಡಬೇಕು. ಅದನ್ನೇ ಶಾಲೆಯಲ್ಲೇನೋ ಅದೇ ರೀತಿ ಅದೇ ನಿಟ್ಟಿನಲ್ಲಿ ವರ್ಕೌಟ್ ಆಗಬೇಕು. ಸ್ನೇಹಿತರು ಏನಿರ್ತಾರೆ ಅವರು ಅದನ್ನೇ ಹೇಳ್ತಾ ಇರಬೇಕು. ಅದರಾಗ ಏನಾಗ್ತೈತಿ, ಮಾನಸಿಕವಾಗಿ ಅಭಿವೃದ್ಧಿ ಆಗ್ತೈತಿ. ಅಥವಾ ಏನೋ ಒಂದು ಕಷ್ಟ ಬಂದಾಗ ನಮಗೆ ಇವರೆಲ್ಲ ಅದಾರಪ್ಪ ಅಂತೇಳಿ ಅವ್ರ ಮುಂದೆ ಹೇಳ್ಕೊತಾರೆ. ಸೊ ಮಾನಸಿಕ ಒತ್ತಡ ಕಡಿಮೆ ಆಗ್ತೈತಿ, ಒತ್ತಡ ನಿಯಂತ್ರಣ ಮಾಡುವಂಥ ಒಂದು ಇದು ಬರ್ತೈತಿ. ಸೊ ಹಿಂಗಾಗಿ ದೈಹಿಕವಾಗಿ ನಾವು ವ್ಯಾಯಾಮ ಅಥವಾ ಮಾಡಿಸ್ಲಿ ಅಥವಾ ಏನೋ ಮಾಡಿಸಿದ್ರು ದೈಹಿಕವಾಗಿ ಆರೋಗ್ಯವನ್ನು ಬೆಳೆಸೋದ್ರ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಬೆಳೆಸೋದು, ಪ್ಲಸ್ ನಾವು ಇಂಥದ್ದು ಏನನ್ನು ಬಂದ್ರೂ ಶಾಂತತೆಯನ್ನು ಇದನ್ನು ಮಾಡಲಿಕ್ಕೆ ಆಧ್ಯಾತ್ಮಿಕ ಆರೋಗ್ಯ ಅಂತ ಹೇಳಿದ್ದೇನೆ. ಅದು ಧ್ಯಾನ,
0: ಧ್ಯಾನ, ಯೋಗ, ಪ್ರಾಣಾಯಾಮ.
1: ಅವರಿಗೆ ದೇವರ ಧ್ಯಾನ ಮಾಡೋದು ಕಲಿಸರಿ, ದೇವರ ಭಜನೆ ಮಾಡೋದು ಕಲಿಸರಿ. ಆ ಇದರೊಳಗೆ ನಿಟ್ಟಿನೊಳಗೆ ಹೋದ್ರೆ ಆ ಇದರಿಂದನೂ ಅವರ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಬಂತಂದ್ರೂ ಆ ಒತ್ತಡ ನಿಯಂತ್ರಣವನ್ನು ಮಾಡೋದು ಕಲಿತರು ಅಂದರೆ ಅವರ ಆರೋಗ್ಯ ಆಟೋಮೆಟಿಕ್ ಆಗಿ ಸುಧಾರಿಸ್ತದೆ. ಸೊ ಆ ನಿಟ್ಟಿನೊಳಗೂ ಕುಟುಂಬ ಆಗಲಿ, ಸ್ನೇಹಿತರಾಗಲಿ, ಶಾಲೆಯಲ್ಲಿ ಶಿಕ್ಷಕರು ಆಗಲಿ, ಅವ್ರ ಬೆಳವಣಿಗೆಯೊಳಗೆ ಯಾರ್ಯಾರು ರೋಲ್ ಬರ್ತದೆ ಅವ್ರದ್ದು ಎಲ್ಲರದು ಮುಖ್ಯ ಪಾತ್ರ ವಹಿಸ್ತದ್ರಿ ಮೇಡಮ್. ಸಣ್ಣವರಿದ್ದಾಗಿಂದ ಬೆಳ್ಕೋತ ಬಂದಂಗಿಂದ. ಸೊ ಹೆಂಗೆಂಗೆ ಅವ್ರು ದೊಡ್ಡವ್ರು ಆಗ್ತಾ ಹೋಗ್ತಾರೆ ಸಮಾಜದ ರೋಲನ್ನು ಅಷ್ಟೇ ಬರ್ತದೆ. ಸಮಾಜದ ಕೆಳಕಳಿ, ಸಮಾಜದೊಳಗೆ ಒಳ್ಳೆಯ ವಾತಾವರಣ ಇರಬೇಕು. ಮೇನ್ ಇರೋದು ನಮಗೆ ಒಳ್ಳೆಯ ಆಹಾರ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು.
0: ಇವತ್ತು ಇದೆಲ್ಲದರ ಕೊರತೆ ಇದೆ.
1: ಇವತ್ತು ಇದಕ್ಕೆ ಯಾರು ಹೊಣೆ? ಇದಕ್ಕೆ ಸರ್ಕಾರ ಅಷ್ಟೇ ಹೊಣೆನಾ ಅಥವಾ ನಾವು ಹೊಣೆನಾ? ಯಾಕಂದ್ರೆ ಸರ್ಕಾರ ಎಲ್ಲ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಸ್ಪಂದಿಸದೆ ಹೊರತು, ಸಮಾಜ ಅದಕ್ಕೆ ಸ್ಪಂದಿಸದೆ ಹೊರತು ಏನನ್ನು ಸರ್ಕಾರ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಸಮಾಜದಲ್ಲಿ ನಾವು ನೋಡ್ತೀವಿ ಮೇಡಮ್, ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕಿಂಗ್ ಮಾಡ್ತಾರೆ, ಪಬ್ಲಿಕ್ ಪ್ಲೇಸಲ್ಲಿ ಉಗುಳ್ತಾರೆ, ಗುಟ್ಕಾ ತಿಂತಾರೆ. ಸೊ ಅದನ್ನೆಲ್ಲ ಮಕ್ಕಳು ನೋಡ್ತಾ ಬೆಳೆದ್ರೆ ಅವರಿಗೆ ಅದೇ ಜೀವನ ಏನಪ್ಪ ಇದೇ ಒಂದು ಮಾಡೋದೇನೋ ಅಂತೇಳಿ ಆ ನಿಟ್ಟಿನಲ್ಲಿ ಹೋಗುವಂತ ಒಂದು ಇದು ಬರಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಕಸವನ್ನು ತಗೊಂಡ್ರೆ ಸಹಿತ ಸರ್ಕಾರ ಎಷ್ಟು ಪ್ರಯತ್ನ ಮಾಡ್ತಾ ಇದೆ, ಕಸವನ್ನು ನೀವು ಕೂಡಿಕಿಡಿಸಿ ಮನೆ ಮನೆಗೆ ಗಾಡಿಗಳನ್ನು ಕಳಿಸ್ತಾ ಇದೆ. ಬಟ್ ಆದರೂ ನಾವೇನ್ ಮಾಡ್ತಾ ಇದೀವಿ, ರಸ್ತೆಯಲ್ಲಿ ಹೋಗಿತ್ತೀವಿ, ಹೊರಗಡೆ
0: ಸಿವಿಕ್ ಸೆನ್ಸ್ ಎಲ್ಲಿವರೆಗೂ
1: ಸುಧಾರಣೆ ಆಗೋದಿಲ್ಲ.
0: ಅಲ್ಲಿವರೆಗೂ
1: ಆರೋಗ್ಯವನ್ನ ನಾವು ಎಷ್ಟೇ ಸುಧಾರಣೆ ಮಾಡ್ಬೇಕಂದ್ರೂ ಆರೋಗ್ಯ ಇನ್ನೂ ನಮ್ದು ಕೆಡ್ತಾ ಹೋಗುತ್ತೆ ಹೊರತಾಗಿ ಅದನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್, ಇವೆಲ್ಲ ಆರೋಗ್ಯ ನಮ್ ಸರಿಯಾಗಿರ್ಬೇಕಂದ್ರೆ ಇವೆಲ್ಲ ಮೂಲಭೂತವಾದ ಇವುಗಳನ್ನ ನಾವು ಸರಿ ಮಾಡಿಕೊಂಡ್ರೆ 90% ಆಫ್ ದಿ ಡಿಸೀಸಸ್ ಆಗಲಿ ನಮ್ದು ಆರೋಗ್ಯವನ್ನು ನಾವು ಅಲ್ಲೇ ಕಟ್ ಡೌನ್ ಮಾಡ್ಬಿಡ್ಬೋದು, ಏನೋ ನಮ್ದು ರೋಗಗಳು ಬರಲಿ. ಸೊ ಏನ್ ಅದನ್ನ ಮೀರಿನೂ ನಮ್ದು ಏನೋ ರೋಗಗಳು ಬಂದಿರ್ತದೆ ಅವಾಗ ವೈದ್ಯರ ರೋಲ್ ಬರ್ತೈತಿ. ಇದಕ್ಕೂ ಮುಂಚೆ ನಾವು ತಿನ್ನೋ ಊಟವನ್ನು ಸಹಿತ, ಈಗ ನಮ್ದು ರೈತರು ಬೆಳೀತಾ ಇದಾರೆ, ಅದು ಬೆಳೆದು ಆರ್ಗ್ಯಾನಿಕ್ ಆಗಿ ಬೆಳೆದು ಬೆಳೆ ಬರಲಿ ಇದು ಬರಲಿ ಅಂತೇಳಿ ಬೇಗ ಆಗಲಿ ಅಂತೇಳಿ ರಾಸಾಯನವನ್ನ ಸಿಕ್ಕಾಪಟ್ಟೆ ಬಳಸೋದ್ರಿಂದ ಅದು ಬೆಳೆಯುವ ಆಹಾರದಲ್ಲೂ ಸಹಿತ
0: ಕಲುಷಿತ
1: ಆಗಿಬಿಟ್ಟಿದೆ. ಸೊ ಹಿಂಗಾಗಿ ಇದೆಲ್ಲಾರದು ರೋಲ್ ಬರ್ತೈತಿ. ನಾವು ಉಣ್ಣೋ ಆಹಾರ ಆಗಲಿ, ಸೇವಿಸುವ ಗಾಳಿ, ಸೇವಿಸುವ ನೀರು, ಮತ್ತು ನಾವು ಇರುವಂತ ವಾತಾವರಣ ಸ್ವಚ್ಛತೆ ಅದು ಇರಲಿಲ್ಲ ಅಂದ್ರೆ ಆರೋಗ್ಯ ಕೆಟ್ಟ ಕೆಡ್ತದೆ. ಸೊ ಆರೋಗ್ಯವನ್ನು ಇದನ್ನೆಲ್ಲ ಮಾಡ್ಬೇಕಂದ್ರೆ ಈ ಬೇಸಿಕ್ ಅಂಕಾರ ನಾವು ಎಷ್ಟು ಮಾಡಲೇಬೇಕಾಗ್ತದೆ. ಸಮಾಜ ಇದರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಸರ್ಕಾರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಒಳ್ಳೆಯ ಗಾಳಿ ನೀರು ಅದು ಪ್ರಯತ್ನ ಮಾಡ್ತಾ ಇದೆ, ಬಟ್ ಅದಕ್ಕೆ ಸಹಕಾರ ಬೇಕೇ. ಸೊ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನು ಮಾಡಲಿಕ್ಕೆ ಅದನ್ನ ಅಂಕಾರ ಮಾಡ್ತಾನೆ ಇದೆ. ಸೊ ಇದೆಲ್ಲಾರದು ರೋಲ್ ಮುಗಿದ ಮೇಲೆ ಅದಷ್ಟು ಮೀರಿನೂ ನಮಗೆ ರೋಗಗಳು ಬಂದಿದೆ ಅಂತಂದಾಗ
0: ನಮಗೆ ಆಸ್ಪತ್ರೆ ವೈದ್ಯರು
1: ಅವಾಗ ಬೇಕಾಗ್ತದೆ.
0: ಅಂದ್ರೆ ಮುಖ್ಯವಾಗಿ ತಾವು ಹೇಳ್ತಾ ಇರೋದು ಇಲ್ಲಿ ನಮ್ಮ ವಾತಾವರಣ ನಮ್ಮ ಮನೆಯಿಂದನೇ ಶುರು ಆಗ್ತದೆ. ಅಲ್ಲಿನೇ ನಾವು ಉತ್ತಮವಾದ ಪರಿಸರ, ಉತ್ತಮ ಒಂದು ಸಂಸ್ಕಾರ, ಉತ್ತಮ ರೀತಿಯಲ್ಲಿ ಮನೆಯ ಪರಿಸ್ಥಿತಿ ಇತ್ತು ಅಂದಾಗ ನಮ್ಮ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಬೆಳೀತಾರೆ. ಜೊತೆಗೆ ಸುತ್ತಮುತ್ತಲು ಇರುವಂತ ಶಾಲೆ ವಿದ್ಯಾರ್ಥಿಗಳು ನಮ್ಮ ಸಮಾಜ ಅದಕ್ಕೆ ಪೂರಕವಾಗಿದ್ರು ಅಂದ್ರೆ ಇನ್ನೂ ರೀತಿಯಲ್ಲಿ ಅವರದು ಅಭಿವೃದ್ಧಿ ಆಗ್ತದೆ. ಇಲ್ಲಿ ಎಲ್ಲಾದ್ರೂ ಒಂದು ಚೂರು ತೊಂದರೆ ಕಂಡು ಬಂದ್ರೆ ನಮಗೆ ವಿವಿಧ ರೀತಿಯ ತೊಂದರೆಗಳು ಕಾಡ್ಲಿಕ್ಕೆ ಶುರು ಆಗ್ತದೆ ಅಂತ ತಾವು ಹೇಳಿದ್ರಿ. ಡಾಕ್ಟರ್ ಶ್ರೀಕಂಠ ರಾಮನ್ಗೌಡ್ರೆ, ತಾವು ಇಷ್ಟೊತ್ತಿನವರೆಗೂ ನಮ್ಮ ಒಂದು ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ತಾವು ಬೆಳಕನ್ನು ಚೆಲ್ಲಿದಿರಿ. ನಮ್ಮ ಬರುವ ಕಾರ್ಯಕ್ರಮದಲ್ಲಿ ಅನಿವಾರ್ಯತೆ ಆದಾಗ, ಕಾಯಿಲೆ ಕಸಾಲೆಗಳು ಬಂದಾಗ, ಆಸ್ಪತ್ರೆ, ವೈದ್ಯರು, ಚಿಕಿತ್ಸೆ, ವೆಚ್ಚ, ಇದ್ರ ಬಗ್ಗೆ ನಾವು ಮಾತಾಡೋಣ.

ಆರೋಗ್ಯ ದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇದುವರೆಗೂ ಜನಸಾಮಾನ್ಯರ ಆರೋಗ್ಯ, ಚಿಕಿತ್ಸಾ ವಿಧಾನ ಹಾಗೂ ವೆಚ್ಚ, ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ಅನಂತ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಕಾಶವಾಣಿ ಧಾರವಾಡ ಕನ್ನಡ ಭಾಷಣ. ರನ್ನ ಮತ್ತು ಅತ್ತಿಮಬ್ಬಿ. ಮಾತನಾಡುತ್ತಾರೆ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್.
6: ಕವಿಚಕ್ರವರ್ತಿ ಎಂದು ಬಿರುದಾಂಕಿತನಾದ ರನ್ನ ಹುಟ್ಟಿದ್ದು ಕೃತಿ ಸೆಕ 1949 ಇಂದಿನ ಮುಧೋಳದಲ್ಲಿ. ರನ್ನ ಕವಿ ಅದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾನೆ. ಗಟ್ಟಿಗೆ ಅಂದರೆ ಘಟಪ್ರಭ ಮತ್ತು ಪೆರ್ದೊರೆ ಅಂದರೆ ಕೃಷ್ಣಾ ನದಿಗಳ ನಡುವಿನ ತದ್ದವಾಡಿ ಊರಿನ ತೆಂಕಣಕ್ಕೂ ತೊರೆಗಲ್ಲಿನ ಬಡಗಣಕ್ಕೂ ಇರುವ ಬೆಳಗುಲಿ 500 ಪ್ರದೇಶದ ಜಂಬುಕಂಡಿ 70 ಹಣೆಬಟ್ಟಾದ ಮುದುವಳಲು ನನ್ನೂರು ಎಂದಿದ್ದಾನೆ. ರನ್ನನ ತಂದೆ ಜನವಲ್ಲಭ, ತಾಯಿ ಅಬ್ಬಲಬ್ಬೆ. ಬಾಲ್ಯದಲ್ಲಿ ಜಮಖಂಡಿಯ ಜೈನ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಕನ್ನಡ, ಪ್ರಾಕೃತ, ಸಂಸ್ಕೃತ ಭಾಷೆಗಳಲ್ಲಿ ಪರಿಣಿತಿ ಪಡೆದು ಜೈನೇಂದ್ರ ವಚೋ ವಿಭವನೂ ಶಬ್ದಾನುಶಾಸನ ಪ್ರಭವ ವಿಭುವನೂ ಆಗಿ ಉಭಯ ವ್ಯಾಕರಣ ಪಂಡಿತ ಎನಿಸಿಕೊಂಡಿದ್ದನು ರನ್ನ. ತನ್ನ ಕುಲವೃತ್ತಿಯಾದ ಬಳೆಗಾರಿಕೆಯನ್ನು ಬಿಟ್ಟು ತನ್ನ ಉನ್ನತಿಗಾಗಿ ಊರು ಬಿಟ್ಟು ಸಾಮಂತರಾಜರಲ್ಲಿ, ಮಾಂಡಲೀಕರಲ್ಲಿ ಹಾಗೂ ಶ್ರೀಮಂತರ ಆಶ್ರಯದಲ್ಲಿ ಇದ್ದು ಕೊನೆಗೆ ಆಸ್ಥಾನ ಸೇರಿ ಕವಿಚಕ್ರವರ್ತಿ ಆದವನು. ಗಂಗರಾಜರ ಆಸ್ಥಾನ ಕವಿ ಆಗಿದ್ದರಿಂದ ಸಹಜವಾಗಿಯೇ ಮಂತ್ರಿಯೂ ಸೇನಾನಿಯೂ ಕವಿಯೂ ಆಗಿದ್ದ ಚಾವುಂಡರಾಯನ ಸ್ನೇಹ ಸಿಕ್ಕಿತು. ಕವಿರನ್ನ 4 ಶಾಸನಗಳನ್ನು ಹಾಗೂ 4 ಮಹಾಕಾವ್ಯಗಳನ್ನು ಬರೆದ. ಶ್ರವಣಬೆಳಗೊಳ, ಶಿರೂರು, ಕೊಡ್ಲಾನೂರು ಮತ್ತು ಲಕ್ಕುಂಡಿಯಲ್ಲಿ ಅವನ 4 ಶಾಸನಗಳಿವೆ. ಅವನ 4 ಕಾವ್ಯಗಳಾದ ಚಕ್ರೇಶ್ವರ ಚರಿತೆ, ಪರಶುರಾಮ ಚರಿತೆ, ಅಜಿತ್ನಾಥ ಪುರಾಣ ಮತ್ತು ಸಾಹಸಭಿಮ ವಿಜಯ ಲೋಕಪ್ರಸಿದ್ಧವಾಗಿವೆ. ರನ್ನನು ಹಲವು ಬಿರುದು ಬಾವಲಿಗಳಿಂದ ವಿಭೂಷಿತನಾಗಿದ್ದನು. ಉಭಯ ಕವಿ, ಕವಿ ಕುಂಜರಾಂಕುಶ, ಕವಿಜನ ಚೂಡಾರತ್ನ, ಕವಿ ಚತುರ್ಮುಖ, ಕವಿಚಕ್ರವರ್ತಿ, ಕವಿಮುಖ ಚಂದ್ರ, ಕವಿರಾಜ, ಕವಿರಾಜಶೇಖರ, ಕವಿ ತಿಲಕ ಇತ್ಯಾದಿ ಬಿರುದುಗಳಿಂದ ಅವನು ಸುಶೋಭಿತನಾಗಿದ್ದನು. ರನ್ನನ ಪುಣ್ಯ ವಿಶೇಷವೆಂಬಂತೆ ಕೃತಿ ಶಕ 1981 ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದ ಮೇಲೆ ಚಾವುಂಡರಾಯನು ನಿರ್ಮಿಸಿದ ಗೊಮ್ಮಟೇಶ್ವರನ ಪೂಜೆಗೆಂದು ಬಂದ ಅತ್ತಿಮಬ್ಬೆ ಪರಿಚಯವಾಯಿತು. ಆಗಲೇ ರನ್ನನು ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲಿನ ಬಸದಿಯೊಂದರ ಮೇಲೆ ಬೋಯಿಗನ ಮಗಳಾದ ಸಾಯಿ ಅಬ್ಬೆಯ ಸಾಹಸಮಯವಾದ ವ್ಯಕ್ತಿತ್ವವನ್ನು ಚಿತ್ರಿಸುವ ಶಾಸನವೊಂದನ್ನು ಕಾವ್ಯದಲ್ಲಿ ರಚಿಸಿ ಕವಿಯಾಗಿ ಹೆಸರು ಮಾಡಿದ್ದನು. ಅತ್ತಿಮಬ್ಬೆ ನೂರ್ಮಡಿ ತೈಲಪ್ಪನ ಮಹಾಮಂತ್ರಿಯಾದ ದಲ್ಲಪ್ಪನ ಹಿರಿಯ ಮಗನೂ, ವರಟರ ಮಲ್ಲ ಎಂದು ಖ್ಯಾತಿ ಗಳಿಸಿದ್ದ ನಾಗದೇವನ ಹೆಂಡತಿ. ನಾಗದೇವ ಶೈವ, ಅತ್ತಿಮಬ್ಬೆ ಜೈನಳು. ಇದೊಂದು ಅಂತರ್ಜಾತಿಯ ಮದುವೆ. ಅತ್ತಿಮಬ್ಬೆಯ ತಂಗಿ

ಗುಂಡಮಬ್ಬೆ ಕೂಡ ನಾಗದೇವನನ್ನೇ ಮದುವೆ ಆಗಿದ್ದಳು. ಅತ್ತಿಮಬ್ಬೆಯ ತಂದೆ ವೆಂಗಿಮಂಡಲದ ಕಮ್ಮೆನಾಡಿನ ಪುಂಗನೂರಿನ ಮಲ್ಲಪ್ಪಯ್ಯ ಮತ್ತು ಅಬ್ಬಕ್ಕಬ್ಬೆಯರ ಮಗಳು. ಅತ್ತಿಮಬ್ಬೆಯ ತಂದೆ ಮಲ್ಲಪ್ಪಯ್ಯ ಮತ್ತು ಚಿಕ್ಕಪ್ಪ ಪುನ್ನಮ್ಮಯ್ಯರು ಪೊನ್ನಕವಿಯಿಂದ ಶಾಂತಿ ಪುರಾಣವನ್ನು ಬರೆಸಿದವರು. ಕ್ರಿಸ್ತಶಕ 989 ಅಂದರೆ ಶ್ರವಣ ಬೆಳಗೊಳದಲ್ಲಿ ರನ್ನನನ್ನು ಭೇಟಿ ಮಾಡಿದ 8 ತರುವಾಯದಲ್ಲಿ ಅತ್ತಿಮಬ್ಬೆಯ ಪತಿ ನಾಗದೇವನು ಯುದ್ಧದಲ್ಲಿ ಸಾವನ್ನಪ್ಪುತ್ತಾನೆ. ಇದಕ್ಕಿಂತಲೂ 5 ಮೊದಲೇ ಅಂದರೆ 954 ಚಾವುಂಡರಾಯನು ಯುದ್ಧದಲ್ಲಿ ಅಸುನೀಗಿದ್ದರಿಂದ ರನ್ನ ಅನಾಥನಾಗಿರುತ್ತಾನೆ. ಆಗ ಅತ್ತಿಮಬ್ಬೆಯ ಕರೆಗೆ ಓಗೊಟ್ಟು ರನ್ನ ಲಕ್ಕುಂಡಿ ಸೇರಿಕೊಳ್ಳುತ್ತಾನೆ. ಅದಾಗಲೇ ಗಂಡನನ್ನು ಕಳೆದುಕೊಂಡು ಅವನ ಚಿತೆಯಲ್ಲಿ ಸಹಗಮನ ಮಾಡಿಕೊಂಡ ತಂಗಿ ಗುಂಡಮಬ್ಬೆಯನ್ನು ಕಳೆದುಕೊಂಡ ಅತ್ತಿಮಬ್ಬೆ ಸಾಮಾನ್ಯ ಹೆಂಗಸರಂತೆ ಮನೆಯ ಕತ್ತಲೆ ಕೋಣೆಯನ್ನು ಸೇರದೆ ಮಗ ಅಣ್ಣಿಗ ದೇವನನ್ನು ಅತ್ಯಂತ ಧರ್ಮನಿಷ್ಠೆಯಿಂದ ಬೆಳೆಸುತ್ತಾ ಸುಸಂಪನ್ನನಾಗಿ ಮಾಡುತ್ತಾಳೆ. ಉದಾತ್ತ ಬದುಕಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತಾಳೆ. ಆದ ಆಘಾತದಿಂದ ಕುಗ್ಗಿ ಹೋಗದೆ ದಾನ ಪೂಜೆ ಶೀಲ ತಪಸ್ಸಿನಲ್ಲಿ ಸನ್ಯಾಸದ ನಿಸ್ತುರ ನಿಯಮ ಪಾಲಿಸುತ್ತಾಳೆ. ಯೋಗದಲ್ಲಿ ಸಂಸಾರ ಯೋಗವೇ ರಾಜಯೋಗವೆಂದು ತಿಳಿದು ಗೃಹ ತಪಸ್ವಿಯಂತೆ ಬಾಳುತ್ತಾಳೆ. ಕವಿ ರನ್ನನಿಂದ ಅಜಿತನಾಥ ಪುರಾಣ ಕಾವ್ಯವನ್ನು ಬರೆಸುತ್ತಾಳೆ. ತಂದೆ ಪೊನ್ನಕವಿಯಿಂದ ಬರೆಸಿದ್ದ ಶಾಂತಿ ಪುರಾಣದ 1000 ಪ್ರತಿಯನ್ನು ಪುನಃ ಪ್ರತಿ ಮಾಡಿಸಿ ಶಾಸ್ತ್ರದಾನ ಮಾಡುತ್ತಾಳೆ. 1501 ಬಸದಿಗಳನ್ನು ಕಟ್ಟಿಸುತ್ತಾಳೆ. 1500 ಜನಪ್ರತಿಮೆಗಳನ್ನು ಮಣಿಗಂಟೆಗಳನ್ನು ತೋರಣಗಳನ್ನು ದೀಪಮಾಲೆಗಳನ್ನು ಮಂದಾಸಗಳನ್ನು ಮಾಡಿ ದಾನ ನೀಡುತ್ತಾಳೆ. ರನ್ನ ಅತ್ತಿಮಬ್ಬೆ ಈ ಕಾರ್ಯವನ್ನು ತನ್ನ ಕಾವ್ಯದಲ್ಲಿ ಮೈತುಂಬಿ ಹಾಡುತ್ತಾನೆ, ಮನತುಂಬಿ ಹೊಗಳುತ್ತಾನೆ. ಅಸನ್ನ ಭವ್ಯಯುಂ ಜನಶಾಸನ ದೀಪಿಕೆಯುಂ ಎನಿಸಿ ಮಣಿಕನಕ ಮಯೋದ್ಭಾಸಿ ಜನಪ್ರತಿಮೆಗಳಂ ಸಾಶಿರದ 500 ಅರ್ತಿಯುಂ ಮಾಡಿಸಿದಳು. ಅಸನ್ನ ಭವ್ಯ ಎಂದರೆ ಸದ್ಯದಲ್ಲೇ ಮೋಕ್ಷಕ್ಕೆ ಹೋಗುವಳು ಎಂದು ಅರ್ಥ. ಅವಳು ಜನಶಾಸನ ದೀಪಿಕೆ ಎನಿಸಿಕೊಂಡವಳು. 1500 ಜನಪ್ರತಿಮೆಗಳನ್ನು ಅರ್ತಿಯಿಂದ ಅಂದರೆ ಭಕ್ತಿ ಮತ್ತು ಪ್ರೀತಿಯಿಂದ ಮಾಡಿಸಿದವಳು. ಅತ್ತಿಮಬ್ಬೆಯ ಧಾರ್ಮಿಕ ದೃಷ್ಟಿ ಕೇವಲ ಜನಧರ್ಮಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಎಲ್ಲ ಧರ್ಮದವರಿಗೂ ಅವಳು ಉದಾರವಾಗಿ ದಾನ ನೀಡಿದ್ದಾಳೆ. ವೀರಭಟರಿಗೆ, ಹಾಡುಗಾರರಿಗೆ, ವಾದ್ಯಗಾರರಿಗೆ, ನೃತ್ಯಪಟುಗಳಿಗೆ ಮತ್ತು ಕವಿ ಗಮಕಿಗಳಿಗೆ ಅವಳು ದಾನ ಕೊಟ್ಟದ್ದನ್ನು ತನ್ನ ಕಾವ್ಯದಲ್ಲಿ ರನ್ನ ಹೇಳಿದ್ದಾನೆ. ಶಿಂದುವಿಗೆಯಲ್ಲಿ ನಾಗೇಶ್ವರ ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ಗಂಡ ನಾಗದೇವನ ನೆನಪಿಗಾಗಿ ಶಿವಲಿಂಗವನ್ನು ಸ್ಥಾಪಿಸುತ್ತಾಳೆ ಮತ್ತು ಮಗ ಅಣ್ಣಿಗ ದೇವನೊಂದಿಗೆ ಕೂಡಿ ಆ ದೇವಾಲಯಕ್ಕೆ ತಳವೃತ್ತಿಯಾಗಿ 600 ಮತ್ತರ ಭೂಮಿಯನ್ನು 15 ಗದ್ಯಾಣವನ್ನು ದಾನವಾಗಿ ನೀಡುತ್ತಾಳೆ. ರನ್ನ ಕವಿಗೆ ಅತ್ತಿಮಬ್ಬೆಯನ್ನು ಎಷ್ಟು ಹೊಗಳಿದರೂ ತೃಪ್ತಿ ಇಲ್ಲ. ಅವನಿಗೆ ತಾನೊಬ್ಬನೇ ಹೊಗಳಿದ್ರೆ ಸಾಲದು. ಭವ್ಯಾಜಿತ ಕಲ್ಪಲತಾ ವಿಭ್ರಾಜಿತೆಯುಂ ಪೊಗಳ್ ದಾನ ಚಿಂತಾಮಣಿಯುಂ ಎಂದು ಇತರರಿಗೂ ಅತ್ತಿಮಬ್ಬೆಯನ್ನು ಹೊಗಳಲು ಕೇಳಿಕೊಳ್ಳುತ್ತಾನೆ. ಅತ್ತಿಮಬ್ಬೆಯಂತಹ ಮಹಾಸತಿ ಹೆಸರನ್ನು ಹೇಳಿದರೆ ಕನ್ಯೆಯರ ಕಳಂಕ ದೂರವಾಗುತ್ತದೆ ಎನ್ನುತ್ತಾನೆ. ಅತ್ತಿಮಬ್ಬೆಯ ಮನೆ ಕವಿಗಳಿಗೆ ಮಹಾಮಂಟಪವಾಗಿತ್ತು. ಆಹಾರದಾನ, ಅಭಯದಾನ, ಔಷಧ ದಾನ ಮತ್ತು ಶಾಸ್ತ್ರದಾನ ಹೀಗೆ ಚತುರ್ವಿಧ ದಾನಗಳನ್ನು ಮಾಡಿ ಅತ್ತಿಮಬ್ಬೆ ದಾನ ಚಿಂತಾಮಣಿ ಎಂದು ಹೆಸರಾದವಳು. ರನ್ನ ಅವಳನ್ನು ತೈಲಪ ಚಕ್ರವರ್ತಿಯ ತಾಯಿ ಎಂದು, ಅಂಕದ ರೋಹಿಣಿ ಯಕ್ಷಿ ಎಂದು, ತೀರ್ಥಂಕರ ಜನನಿ ಎಂದು ಕರೆಯುತ್ತಾನೆ. ದಾನ ಮಾಡುವುದರಲ್ಲಿ ಮತ್ತು ಜೈನ ಧರ್ಮದ ಪ್ರಭಾವ ಮಾಡುವುದರಲ್ಲಿ ಇವಳು ಯಾರಿಗೂ ಕಡಿಮೆ ಇಲ್ಲ. ಉತ್ತಮ ದಾನದಲ್ಲಿ ಉತ್ಸರ್ಪಣಿ ಕಾಲದಲ್ಲಿ ಶ್ರೇಯಾಂಶ ಮತ್ತು ಔಸರ್ಪಣಿ ಕಾಲದಲ್ಲಿ ಅತ್ತಿಮಬ್ಬೆ ಇಬ್ಬರೇ ಎನ್ನುತ್ತಾನೆ ರನ್ನ. ಭೂತಗ ದೊಡ್ಡವನು, ಅವನಿಗಿಂತ ದೊಡ್ಡವನು ನಳಂಬಾಂತಕ, ಅವನಿಗಿಂತ ದೊಡ್ಡವನು ಶಂಕರಗಂಡ, ಅವನಿಗಿಂತ ದೊಡ್ಡವನು ಚಾವುಂಡರಾಯ. ಆದರೆ ಅತ್ತಿಮಬ್ಬೆ ಇವರೆಲ್ಲರಿಗಿಂತಲೂ ದೊಡ್ಡವಳು. ಕೆಲವರು ದಾನದಲ್ಲಿ, ಕೆಲವರು ಸಂಯುಕ್ತದಲ್ಲಿ, ಕೆಲವರು ಶೀಲದಲ್ಲಿ, ಕೆಲವರು ಧರ್ಮದಲ್ಲಿ ದೊಡ್ಡವರಾಗಿರಬಹುದು. ಆದರೆ ಅತ್ತಿಮಬ್ಬೆ ಇದೆಲ್ಲದರಲ್ಲಿಯೂ ದೊಡ್ಡವಳು ಎನ್ನುತ್ತಾನೆ. ಅವಳನ್ನು ಮಹಾಸತಿ ತಿಲಕೆ, ಪೆಂಪಿನ ಕಣಿ, ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜನಧರ್ಮ ಪತಾಕೆ, ಜನಪಾದಾಂಬುಜ ಭ್ರಂಗಿ, ಜನಶಾಸನ ದೀಪಿಕೆ, ಅಸನ್ನ ಭವ್ಯೆ, ಧರ್ಮ ದಯಾವಶವರ್ತಿನಿ ಎಂದೆಲ್ಲ ಕರೆಯುತ್ತಾನೆ. ತೀರ್ಥಂಕರನ ತಾಯಿ ಅಂದರೆ ಜಿನ ಜನನಿಗಿಂತಲೂ ಇವಳು ಮೇಲು ಎನ್ನುತ್ತಾನೆ. ಏಕೆಂದರೆ ಜಿನಜನನಿ ತೀರ್ಥಂಕರನ್ನು ಕೇವಲ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುತ್ತಾಳೆ, ನೋಮಾಸ ಮುಗಿದಾಗ ಹೊರಬರಬೇಕು. ಆದರೆ ಅತ್ತಿಮಬ್ಬೆ ಜಿನನನ್ನು ಮನಸ್ಸಿನಲ್ಲಿ ಶಾಶ್ವತವಾಗಿ ತುಂಬಿಕೊಂಡವಳಾಗಿದ್ದಾಳೆ. ಅತ್ತಿಮಬ್ಬೆ ವ್ಯಕ್ತಿತ್ವ ಎಂಥದ್ದು ಎನ್ನುವುದನ್ನು ರನ್ನ ಒಂದು ಅಪರೂಪದ ಚಿತ್ರಣವನ್ನು ಕೊಡುತ್ತಾನೆ. ಬಿಳಿ ಅರಳೆಯಂತೆ, ಗಂಗಾಜಲದಂತೆ, ಯಶವ ಅಜಿತ ಸೇನ ಮುನಿಪತಿಯ ಗುಣಾವಳಿಯಂತೆ, ನೆಗಡದ ಕೊಪ್ಪಳಾಚಲದಂತೆ ಪವಿತ್ರಂ ಅತ್ತಿಮಬ್ಬೆಯ ಚರಿತಂ ಎಂದು ಹಾಡುತ್ತಾನೆ. ಇಲ್ಲಿ ವರ್ಣನೆ ಪರಿಶುದ್ಧ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಎಲ್ಲದರಲ್ಲೂ ನಿರ್ಮಲತೆ, ಕಲಂಕ ಇಲ್ಲದ ಬದುಕು ಅತ್ತಿಮಬ್ಬೆಯದು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅಜಿತ ಸೇನ ಮುನಿಪತಿಯ ಗುಣಾವಳಿಗೆ ಅವಳ ಗುಣವನ್ನು ಹೋಲಿಸಿದ್ದು. ರತ್ನತ್ರಯ ಪ್ರಣೀತವಾದ, ಸತ್ಯವನ್ನು ಧಾರಣ ಮಾಡಿದ, ಪಂಚಮಹಾವೃತಗಳಿಂದ ಶುದ್ಧಾತ್ಮನಾದ, ಲೋಕಕ್ಕೆ ಬೆಳಕು ನೋಡುವ ಮುನಿಗಳ ವ್ಯಕ್ತಿತ್ವದಂತೆ ಅತ್ತಿಮಬ್ಬೆಯ ವ್ಯಕ್ತಿತ್ವ ಇದೆ ಎನ್ನುವುದೇ ದೊಡ್ಡ ಮಾತು. ಅತ್ತಿಮಬ್ಬೆ ಸತಿಯರಲ್ಲೆಲ್ಲ ಅತಿಶ್ರೇಷ್ಠಳು. ಸೊಲೋಮಸುತೆ, ಶಚಿದೇವಿ, ಸೀತಾದೇವಿ, ಗಂಗೆ, ದಕ್ಷಸುತೆ ಮೊದಲಾದವರು ಈಕೆಗೆ ಸಮಾನರು ಎನ್ನುತ್ತಾನೆ ರನ್ನ. ಮುಂದುವರೆದು ಶೀಲಗುಣದಲ್ಲಿ ಈಕೆ ಸೀತೆ, ರತಿದೇವಿ, ಲಕ್ಷ್ಮೀರಿಗಿಂತಲೂ ಶ್ರೇಷ್ಠ. ಇಂಥ ಶೀಲಾಲಂಕೃತೆಯನ್ನು, ಗುಣಾಲಂಕೃತೆಯನ್ನು, ಮಹಾಸತಿಯನ್ನು ಹೆಸರುಗೊಂಡರೆ ಸಾಕು, ಕಳಂಕಗಳು ದೂರವಾಗ

0: ಆಗುತ್ತವೆ. ಅತ್ತಿಮಬ್ಬೆ ದೈವಿ ಮೇಳೆ ಎಂದು ರನ್ನ ಹೇಳುತ್ತಾನೆ. ಶ್ರವಣಬೆಳಗೊಳದ ಗೊಮ್ಮಟನ ದರ್ಶನಕ್ಕೆ ಅತ್ತಿಮಬ್ಬೆ ಲಕ್ಕುಂಡಿಯಿಂದ ಬಂದು ಬೆಟ್ಟ ಏರುವಾಗ ಅವಳಿಗೆ ಆಯಾಸವಾಗಬಾರದು ಎಂದು ಅಕಾಲದಲ್ಲಿ ಮಳೆಯಾಯಿತಂತೆ. ಅದಕ್ಕೆ ರನ್ನ ದೈವ ಭಕ್ತಿಗದು ಚೋದ್ಯಮೇ ಕೊಳ್ಳವೇ ಪುಷ್ಪವಷ್ಟಿಗಳು ಎನ್ನುತ್ತಾನೆ. ಅತ್ತಿಮಬ್ಬೆ ತಾಯಿಯಾಗಿ ಮಗನನ್ನು ಜೋಪಾನ ಮಾಡುವುದರಲ್ಲೂ ಧರ್ಮದಲ್ಲೂ ಹಾಗೂ ಯುದ್ಧ ಭೂಮಿಯಲ್ಲೂ ಅಗ್ರಗಣ್ಯಳು. ಅವಳ ಎದುರಿಗೆ ಯುದ್ಧದಲ್ಲಿ ಯಾರೂ ಸರಿಸಮಾನರಲ್ಲ ಎನ್ನುತ್ತಾನೆ ರನ್ನ. ಕಲಿಯೇನೇ ನೆಗಳದಳ್ ಕಸವರ ಗಲಿಯೇನೇ ಗುಣದಂಕ ಕಾರ್ತಿ ಮನೆಯೋಳ್ ಮನೆಯೋಳ್ ಮಲೆಯವತ್ತ ತೈಲ ಜನನೆಯ ಕೆಲದೋಳ ರಂಜಿಪರೆ ಮೀಶವತ್ತ ಅಣ್ಣಂಗಳ್. ಇವೆಲ್ಲ ಅತ್ತಿಮಬ್ಬೆಯನ್ನು ಹೊಗಳಲು ರನ್ನ ಕವಿ ಬಳಸಿದ ಉತ್ಪ್ರೇಕ್ಷಿತ ಮಾತುಗಳಲ್ಲ, ಇವೆಲ್ಲ ಸತ್ಯದ ಮಾತುಗಳು ಎನ್ನುವುದನ್ನು ಅತ್ತಿಮಬ್ಬೆ ವ್ಯಕ್ತಿತ್ವದಲ್ಲೇ ನಾವು ತಿಳಿಯಬಹುದಾಗಿದೆ. ಅತ್ತಿಮಬ್ಬೆ ವ್ಯಕ್ತಿತ್ವವನ್ನು ವರ್ಣಿಸುವ ಕನ್ನಡ ಸಾಹಿತ್ಯದಲ್ಲೇ ಅಪರೂಪದ ಹೇಳಿಕೆಯಾದ ಒಂದು ಪದ್ಯವನ್ನು ರನ್ನ ತನ್ನ ಅಜಿತನಾಥ ಪುರಾಣ ತಿಲಕ ಕಾವ್ಯದಲ್ಲಿ ಹೀಗೆ ಬರೆಯುತ್ತಾನೆ. ಅಳುರದು ಕಿರ್ಚು ಮುಟ್ಟದು ವಿಷಾಹಿ ಮಹಾಸತೀರ್ಧ ಮಂಡಲಂ ಬೆಳೆವದು ಬೇಡಿದಂತೆ ಮಳೆ ಕೊಳ್ಳುವುದೇ ನಿಪ್ಪ ಜಸಕ್ಕೆ ನೂಂತ ಭೂತಿಲಕ ಪವಿತ್ರಯಂ ಗುಣಪವಿತ್ರಯನಾ ಸತಿಯಂ ಮಹಾಸತಿ ತಿಲಕಿಯಂ ಅತ್ತಿಮಬ್ಬೆ ಅರಸಿಯಂ ಪೆಸರುಗೊಳ್ಳೋದು ಪುಣ್ಯಕಾರಣಂ ಎನ್ನುತ್ತಾನೆ. ಬಹುಶಃ ಕನ್ನಡ ಸಾಹಿತ್ಯದಲ್ಲೇ ಇಂಥ ಒಂದು ಅಪರೂಪದ ವ್ಯಕ್ತಿಚಿತ್ರ ಇಲ್ಲೆಲ್ಲಿ ಸಿಗಲಾರದು. ಭೂಮಿಗೆ ತಿಲಕಪ್ರಾಯಳಂತೆ ಅತ್ತಿಮಬ್ಬೆ ಇರುವಲ್ಲಿ ಬೆಂಕಿಯ ಅಪಾಯವಿಲ್ಲ, ಹಾವು ಮುಟ್ಟುವುದಿಲ್ಲ, ಬೇಕಾದಾಗ ಮಳೆಯಾಗುತ್ತದೆ, ಬೆಳೆ ಬೇಡಿದಷ್ಟು ಬರುತ್ತದೆ. ಅಂಥವಳ ಹೆಸರನ್ನು ಹೇಳುವುದು ಪುಣ್ಯಕಾರಣವಾಗಿದೆ. ಇದಕ್ಕಿಂತಲೂ ದೊಡ್ಡ ಮಾತು ಇನ್ನಾವುದು ಇದೆ? ರನ್ನನಿಗೆ ಅತ್ತಿಮಬ್ಬೆ ಎಂದರೆ ಅಪಾರವಾದ ಭಕ್ತಿ ಮತ್ತು ಪ್ರೀತಿ ಹಾಗೂ ಅಭಿಮಾನ. ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರನ್ನು ಇಡುತ್ತಾನೆ. ಅಲ್ಲದೆ ತನಗೆ ಮೊದಲು ಆಶ್ರಯವನ್ನು ಕೊಟ್ಟ ಚಾವುಂಡರಾಯನ ಮೇಲಿನ ಅಭಿಮಾನದಿಂದ ತನ್ನ ಮಗನಿಗೆ ರಾಯ ಎಂದು ಹೆಸರನ್ನು ಇಟ್ಟು ಉಪಕಾಸ್ಮರಣೆ ಮಾಡುತ್ತಾನೆ. ಚಾವುಂಡರಾಯ ಮತ್ತು ರನ್ನ ಶ್ರವಣಬೆಳಗೊಳದ ಚಂದ್ರಗಿರಿ ಅಂದರೆ ಚಿಕ್ಕ ಬೆಟ್ಟದ ಮೇಲೆ ತಮ್ಮ ಹಸ್ತಾಕ್ಷರಗಳನ್ನು ಹಾಕಿದ್ದಾರೆ. ಹಳೆಗನ್ನಡ ಸಾಹಿತ್ಯದಲ್ಲಿ ಹಸ್ತಾಕ್ಷರ ದೊರೆಯುವುದು ಇವರಿಬ್ಬರದೇ ಎನ್ನುವುದು ಇಲ್ಲಿ ಗಮನಾರ್ಹ. ರನ್ನ ಶ್ರೀಕವಿರತ್ನ ಎಂದು ಬರೆದಿದ್ದರೆ ಚಾವುಂಡರಾಯ ಶ್ರೀ ಚಾವುಂಡಯ್ಯ ಎಂದು ಬರೆದಿದ್ದಾನೆ. ರನ್ನನ ಹಸ್ತಾಕ್ಷರ ಕನ್ನಡದ ಅಸ್ಮಿತೆಯಾಗಿದೆ. ರನ್ನ ಬರೆದ ನಾಲ್ಕು ಶಾಸನಗಳಲ್ಲಿ ಲಕ್ಕುಂಡಿ ಶಾಸನವೇ ಕೊನೆಯದು. ಕವಿರನ್ನ, ಅತ್ತಿಮಬ್ಬೆ, ಚಾವುಂಡರಾಯ ಇವರೆಲ್ಲ ಕನ್ನಡ ನಾಡಿನಲ್ಲಿ ಬಾಳಿ ಬದುಕಿ ಕನ್ನಡದ ಹೆಮ್ಮೆಯನ್ನು ಹೆಚ್ಚು ಮಾಡಿದ್ದಾರೆ. ಇದರಿಂದ ಭಾರತವು ಲೋಕಪೂಜ್ಯವಾಗಿದೆ.
1: ರನ್ನ ಮತ್ತು ಅತ್ತಿಮಬ್ಬೆ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪೂರ್. ಈಗ ಆನಂದ ಕಂದರು ರಚಿಸಿದ ಕನ್ನಡ ಗೀತೆಯನ್ನು ಕೇಳೋಣ ವೃಂದಗಾನದಲ್ಲಿ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:25.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ. ಗೊತ್ತದ, ಏನೋ ವಿಶೇಷ ಇರಬಹುದು. ಕುತೂಹಲ ತಡಿಲಿಕ್ಕಾಗೋಲ್ತು. ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ. ಕೇಳ್ತಿಯಲ್ಲ ಗೆಳತಿ?

ಕೇಳುಗರೆ, ಈ ಬೆಳಗ್ಗೆ 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ ಪ್ರಸಾರವಾಗುವುದು. ಕಾರ್ಯಕ್ರಮ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಹಲೋ ನಂದನಾ ನೇರ ಫೋನ್ ಇನ್ ಕಾರ್ಯಕ್ರಮ 9:30. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:45 ಜನಪದ ಸಂಗೀತ ಕಾರ್ಯಕ್ರಮ, ಕೇಳು ಗೆಳತಿ ನೇರ ಫೋನ್ ಇನ್ ಕಾರ್ಯಕ್ರಮ.

ಹನ್ನೊಂದು ಗಂಟೆಗೆ. ನಡೆಸಿಕೊಡುತ್ತಾರೆ ಮಾಯಾರಾಮನ್. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸರಳಾ ಮಧುಸೂದನ್ ಅವರ ಗಾಯನವನ್ನು ಆಲಿಸುವಿರಿ. ವನಿತಾ ವಿಹಾರ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ. ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಕಲಬುರಗಿ ಕೇಂದ್ರದ ಕೊಡುಗೆ. ಪ್ರಗತಿಪಥ ಒಂದು ಗಂಟೆಗೆ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತ ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಜಮಖಂಡಿ ತಾಲೂಕು ಚಿಕ್ಕಪಡಸಲಗಿಯ ಮಾದೇವ್ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. ಹಲೋ ಅಭಿಲಾಷಾ ನೇರ ಫೋನಿನ್ ಕಾರ್ಯಕ್ರಮ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಭಾವಯಾನ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡು. ಸಂಜೆಯ ಪ್ರಸಾರದಲ್ಲಿ ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ಪ್ರಗತಿಪರ ರೈತರಾದ ಹುತ್ತಪ್ಪ ಕುರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಕುಮಾರ್ ಅಗಡಿ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಜಿತ್ ಖಡ್ಕಡೆಯವರು ಹಾಡಿರುವ ಮರಾಠಿ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಯುವವಾಣಿ ಎಂಟು ಗಂಟೆಗೆ ವಿದ್ಯಾರ್ಥಿ ಜೀವನದ ಮಹತ್ವ ಕುರಿತು ಮಾತನಾಡುತ್ತಾರೆ ವಾದಿರಾಜ್ ಎಂ. ನಂತರ ಸುಷ್ಮಾ ಮನೋಹರ್ ಶೆಟ್ಟಿ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಸುಗಮ ಸಂಗೀತ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಶ್ವೇತಾ ಗಂಡಮಾಲೆ ಅವರಿಂದ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ ವಿ ಸಿ ಐರ್ಸಂಗ್ ಅವರ ರಚನೆ.

0: ಇದುವರೆಗೆ ಶ್ವೇತಾ ಗಂಡಮಾಲೆ ಅವರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
2: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
1: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
2: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
1: ಕನಕ ಜಯಂತ್ಯುತ್ಸವ, ರಾಷ್ಟೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ತತ್ವಾದರ್ಶಗಳನ್ನು ಮುನ್ನೆಲೆಗೆ ತರುತ್ತಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ವೈಡಿ ಅಗಸಿಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಕನಕದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಕನಕದಾಸರ

ಅಮಧಾನ್ಯ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನದ ಈ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ಕೇಳಿಬಂದ ಕಥಾನಿರೂಪಣೆ ಹೀಗಿದೆ. ಧರ್ಮರಾಜನಿಗೆ ಶಾಂಡಿಲ್ಯ ಮುನಿಗಳು ಹೀಗೆ ಹೇಳುತ್ತಾರೆ, ಕೇಳು ಧರ್ಮಜ, ನಿಮ್ಮಂತೆಯೇ ಕಾಡಿನಲ್ಲಿ ನೆಲೆಸಬೇಕಾದ ಪ್ರಸಂಗ ರಾಮನಿಗೂ ಬಂದಿತ್ತು. ಜನಪಾಲಕನಾದ ರಾಮನು ತಂದೆಯ ವಚನ ಪಾಲಿಸಲಿಕ್ಕಾಗಿ ಪತ್ನಿ ಸೀತೆಯನ್ನು ತಮ್ಮ ಲಕ್ಷ್ಮಣನನ್ನು ಕೂಡಿಕೊಂಡು ಅರಮನೆ ತ್ಯಜಿಸಿ ಘೋರವಾದ ಅಡವಿಯನ್ನು ಹೊಕ್ಕನು. ಅಣ್ಣನನ್ನು ಅಗಲಿದ ದುಃಖದಲ್ಲಿದ್ದ ಭರತನನ್ನು ಶ್ರೀರಾಮನು ಸಂತೈಸಿ ಮುಂದೆ ಕಾಕಾಸುರನನ್ನು ಸಂಹರಿಸಿ ಲಂಕೇಶ್ವರನ ಸಹೋದರಿ ಶೂರ್ಪನಖಿಯ ಮೂಗು ಕೊಯ್ದು ಕಾಂಚನ ಮೃಗದ ವೇಷದಲ್ಲಿ ಬಂದಿದ್ದ ಮಾಯಾವಿ ಮಾರೀಚನನ್ನೂ ಕೊಲ್ಲುತ್ತಾನೆ. ಭಿಕ್ಷುಕನ ವೇಷದಲ್ಲಿ ಬಂದ ರಾವಣನು ಸೀತೆಯನ್ನು ಅಪಹರಿಸಿದಾಗ ಸೀತೆಯನ್ನು ಅಗಲಿದ ರಾಮ ಆಕೆಯನ್ನು ಅರಸುತ್ತಿರುವಾಗ ಮಾರ್ಗದಲ್ಲಿ ಜಟಾಯುವಿನ ಕಥೆ ಕೇಳಿ ಮರುಗಿ ಪ್ರಾಣಬಿಟ್ಟ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾನೆ. ದುಃಖ ತಪ್ತನಾದ ಶ್ರೀರಾಮ ಲಕ್ಷ್ಮಣನನ್ನು ಕೂಡಿಕೊಂಡು ಕಿಷ್ಕಿಂಧೆಯ ಹೇಮಕೂಟಕ್ಕೆ ಬರುತ್ತಾನೆ. ನಂತರ ಸುಗ್ರೀವನೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡು ವಾಲಿಯನ್ನು ಕೊಂದು ವಾನರ ಸೇನೆಯೊಂದಿಗೆ ದಕ್ಷಿಣಾಭಿಮುಖವಾಗಿ ನಡೆದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ವಾನರ ಸೇನೆಯೊಂದಿಗೆ ಲಂಕೆಗೆ ಮುತ್ತಿಗೆ ಹಾಕುತ್ತಾನೆ. ರಾವಣ ಕುಂಭಕರ್ಣರನ್ನು ಚತುರೋಪಾಯಗಳಿಂದ ಶ್ರೇಷ್ಠವಾದ ಬಾಣಗಳಿಂದ ಕೊಂದು ಹಾಕಿ ದಾನವ ವೀರರನ್ನೆಲ್ಲ ನಾಶ ಮಾಡಿದ ಶ್ರೀರಾಮಚಂದ್ರ ವಿಭೀಷಣನಿಗೆ ಪಟ್ಟ ಕಟ್ಟುತ್ತಾನೆ. ನಂತರ ಸೀತೆಯನ್ನು ಕರೆಸಿ ವಿಭೀಷಣನಿಗೆ ತನ್ನ ಪಟ್ಟಣಕ್ಕೆ ಪಯಣ ಮಾಡಲು ತಿಳಿಸಿ ಮಂತ್ರಿಯನ್ನು ಕರೆಸಿದನು. ನಿಮಿಷಾರ್ಧದಲ್ಲಿ ಗಜದಳ, ರಥದಳ, ಅಶ್ವದಳ, ಕಾಲ್ದಳ, ವೀರ ದಾನವರ ಅಗಣಿತ ಸೇನೆ ಅಲ್ಲಿ ಬಂದು ಸೇರಿತು.

ಕುಬೇರನ ರಥವನ್ನು ಹರುಷದಲ್ಲಿ ಸಂತೋಷದಿಂದ ತರಿಸಿ ಅದನ್ನ ದೇವರ ಸಿರಿಪಾದಕ್ಕೆ ಅರ್ಪಿಸಿದಾಗ ಶ್ರೀರಾಮ ನಸುನಗುತ್ತಾ ಲಕ್ಷ್ಮಣನನ್ನು ಕರೆಸಿ ಸೀತೆಯೊಂದಿಗೆ ರಥವನ್ನು ಏರಿದ. ಸೂರ್ಯಪುತ್ರನಾದ ಹನುಮಂತ ಜಾಂಬವಂತರೂ ಜೊತೆಗೆ ಸೇರಿದರು.

ಅಂಗದ, ನಳ, ನೀಲ, ಶತಬಲಿ, ತುಂಗ, ವಿಕ್ರಮ, ಸುಷೇಣ, ಪ್ಲವಂಗ, ಗವಯ, ಗವಾಕ್ಷ ಮೊದಲಾದ ಎಲ್ಲ ವಾನರರು ಸೇರಿ ಮಹಾವೀರರೆಲ್ಲರೂ ರಘುಪುಂಗವನ ಜೊತೆಗೆ ರಥದ ಮುಂದೆ ಹೊರಟರು.

ಧರ್ಮರಾಯನೇ ಕೇಳು, ಲಂಕೆಯ ವೀರ ದಾನವ ಭಟರು ಪುರಜನ ಪೌರಜನರೊಂದಿಗೆ ವಿಭೀಷಣನ ಜೊತೆ ಸೇರಿ ದೊಡ್ಡ ಸೈನ್ಯ ಬರ್ತಾ ಇರುವಾಗ ರಣಭೇರಿ ಧಣಧಣರೆಂದು ಮೊಳಗ್ತು, ಕಹಳೆಗಳು ಚೀರಿದವು, ದಿಕ್ಪಾಲಕರೂ ಬೆದರಿದರು.

ಉಭಯ ಸೈನ್ಯವನ್ನು ಒಳಗೊಂಡು ಬರ್ತಿರುವಾಗ ಮುಂದೆ ಸೇತುವೆ ಕಾಣಿಸಿತು. ಮಡದಿ ಸೀತಾದೇವಿಗೆ ರಾಮ ಅದನ್ನು ತೋರಿಸಿದ. ಸಮುದ್ರವನ್ನು ದಾಟಿದ್ರು. ನಡ್ಕೊಂಡು ಬಂದು ರಾಮೇಶ್ವರದ ಹತ್ತಿರ ಶಿವನನ್ನು ಪೂಜಿಸಿ ಭಕ್ತಿಭಾವದ ಸಡಗರದಲ್ಲಿ ಶ್ರೀರಾಮ ವಾಲ್ಮೀಕಿ ಆಶ್ರಮಕ್ಕೆ ಬಂದ.

ಅಲ್ಲಿ ಸೇರಿದ್ದ ಎಲ್ಲ ಮಹಾಮುನಿಗಳನ್ನು ಸತ್ಕರಿಸಿ ಜಾನಕೀವಲ್ಲಭನಾದ ರಾಮ ಮುಚಕುಂದನ ಆಶ್ರಮಕ್ಕೆ ನಡೆತಂದ. ಉನ್ನತ ಬಲ ಸಮೇತ ಕಡಲ ಕಂಡನು. ಪಂಚ ನದಿಗಳ ದಡದಲ್ಲಿ ಬೆಳೆದ ಫಲವಸ್ತುಗಳನ್ನು ಸಂಭ್ರಮದಿಂದ ಸ್ವೀಕರಿಸಿದ. ಋಷಿಮುನಿಗಳು ಇತ್ತ ಸತ್ಕಾರವನ್ನು ಸಂತೋಷದಿಂದ ರಾಮ ಸ್ವೀಕಾರ ಮಾಡಿದ.

0: ಆ ಮಹಾವನದೊಳಗೆ ಸೈನಿಕರ ಸಮುದಾಯ ಬೀಡುಬಿಟ್ಟಿತು. ಯುದ್ಧದ ಸಂದರ್ಭದಲ್ಲಿ ಬೀಡುಬಿಟ್ಟ ಹಾಗೆ ಗ್ರಾಮದ ಎದುರು ಗುಡಿ ಗುಂಡಾರಗಳು ವಿರಾಜಿಸಿತು. ರಮಣೀಯವಾದ ರಚನೆಯಲ್ಲಿ ರಾಮನ ಓಲಗ ಸೇರಿದೆಯೇನೋ ಅನ್ನುವಂತೆ ಸಕಲ ಮುನಿಶ್ರೇಷ್ಠರು ಬಂದು ರಘುಕುಲ ರಾಮನನ್ನು ಕಂಡರು.
1: ಇದುವರೆಗೆ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ. ವಾಚಿಸಿದವರು ಶ್ರೀಮತಿ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಮಾಡಿದವರು ಧಾರವಾಡ ತಾಲೂಕು ನಿಗದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾ ಶ್ರೀಧರ ಹೆಗಡೆ ಭದ್ರನ್. ಕನಕದಾಸರ ರಾಮಧಾನ್ಯ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಮುಂದಿನ ವಾರ ಮತ್ತೆ ಮುಂದುವರಿಯಲಿದೆ. ಕೇಳುವರಿಗೆಲ್ಲ ನಮಸ್ಕಾರ.
2: ಕನಕ ದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
3: ತ್ರಿವೇಣಿ ಬೆಟಗೇರಿ.
2: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾ ಹನುಮಗೌಡ ಸಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ವೈಡಿ ಅಗಸಿಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ.
2: ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕ ದೀಪ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಹಲೋ ನಂದನಾ, ನೇರ ಫೋನ್ ಇನ್ ಕಾರ್ಯಕ್ರಮ.

0: ಹಲೋ ನಂದನ ಕಾರ್ಯಕ್ರಮದ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಶ್ರೋತೃ ಬಾಂಧವರೇ, ನೀವು ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಅಥವಾ 244-344-16. ನಮ್ಮ STD ಕೋಡ್ ಸಂಖ್ಯೆ 0836. ಹಲೋ ನಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಅಪೂರ್ವ. ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡೋಣ ಈಗ. ಹಲೋ.
1: ಹಲೋ ಮೇಡಮ್.
0: ಹಲೋ ನಂದನ ಕಾರ್ಯಕ್ರಮ, ಯಾರು ಮಾತಾಡೋದ್ರಿ?
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ಹಾವೇರಿಯಿಂದ.
0: ನಿಮ್ಮ ಹೆಸರು?
1: ಶಿವಗಿ ಚರಂಜಭಟ್ ಅಂತೇಳಿ.
0: ಓ, ಮೊದಲೇ ಸಲ ಕರೆ ಮಾಡಿರಿ?
1: ಇಲ್ರಿ ಮೇಡಮ್, 8 ತಿಂಗಳ ಆಯ್ತು ನಾ ಮಾಡಿ.
0: 8 ತಿಂಗಳ ಆದ್ಮೇಲೆ ಕರೆ ಸಿಕ್ತು.
1: ಸಿಕ್ಕೇ ಇಲ್ಲ, ಇವಾಗ ಭಾಳ ಗ್ರೇಟ್ ನಾನು ಸಿಕ್ಕಿದ್ದೆ.
0: ನಮಗೂ ಖುಷಿ ಆಯ್ತು ಇವತ್ತು ನಿಮ್ಗೆ ಸಿಕ್ಕಿದ್ದು ಕೇಳಿ. ಹೇಳ್ರಿ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ನನಗೆ ಇದು ಮಾಡ್ರಿ,
0: ಹೇಳ್ರಿ. ಖುಷಿಗೆ ನೆನಪು ಬರವಲ್ತು. ಮುತ್ತಣ್ಣ ಚಿತ್ರದಿಂದ ಯಾವ್ದು ಬೇಕು?

0: ನೂರು ಕೊಹಿನೂರೈದು ನೋಡ್ರಿ.
1: ಹ್ಮ್, ಈ ಹಾಡು ಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವ್ರು ಹಾಡಿದಂತ ಹಾಡು. ಆಯ್ತು, ನಿಮ್ಮ ಪ್ರೀತಿಯ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದ. ನಿಮಗೆ ಧನ್ಯವಾದಗಳು.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ. ಹಲೋ ಹಲೋ
1: ಹಲೋ
0: ಹಲೋ, ನಂದನ ಕಾರ್ಯಕ್ರಮ.
1: ನಾವು ಚಿಕ್ಕಪಳ್ಳಿಯಿಂದ ರಮೇಶ್ ಕಂಕನವಾಡಿ.
0: ರಮೇಶ್ ಅವರು ಹೇಳ್ರಿ. ರಮೇಶ್ ಅವರ ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ನಮಗ ಕೃತಿ ಸೇರಿದಾಗ ಚಿತ್ರದಿಂದ ರೀ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ನಗಲಾರದೆ ಅಳಲಾರದೆ.
0: ನಗಲಾರದೆ ಅಳಲಾರದೆ ಈ ಹಾಡು ಬೇಕಾಗಿತ್ತು.
1: ಹೌದ್ರಿ,
0: ಕಾರ್ಯಕ್ರಮ ಕೇಳಿಕತ್ತಿದ್ರಿ?
1: ಹಾ, ಕೇಳಕತ್ತೀರಿ ಮೇಡಮ್.
0: ಆಯ್ತು, ಹಿಂಗ
1: ಹೇಳ್ಕೊಂಡು ಎಲ್ಲ ಕೇಳ್ತೀವಿ ನಾವು, ಯಾವ್ದು ತಪ್ಪಸಲ್ರಿ.
0: ಹಿಂಗ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮವನ್ನ. ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಹಾ, ನಮಸ್ಕಾರ ಮೇಡಮ್.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

0: ಮುಂದಿನ ಕರೆ. ಹಲೋ, ಹಲೋ, ಕರೆ ಯಾಕೋ ಕೇಳಿಸ್ಲಿಲ್ಲ ಅವ್ರದ್ದು. ಹಲೋ
1: ಹಲೋ
0: ಹಲೋ, ನಂದನ ಕಾರ್ಯಕ್ರಮ, ಯಾರು ಮಾತಾಡೋದ್ರಿ?
1: ನಮ್ದು ಹಾವೇರಿ ಜಿಲ್ಲೆ ರಾಣೇಗುಂಡ ತಾಲೂಕು ಮೆಣಸಿನಿಂದ ಗದಿಗೆಪ್ಪ ಗೌಡ ಪಾಟೀಲ್.
0: ಗದಿಗೆಪ್ಪ ಗೌಡ ಪಾಟೀಲ್ ಅವರು? ಹೇಳ್ರಿ ಪಾಟೀಲ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ಏನ್ರಿ, ಲೈನ್ ಸಿಕ್ಕಿದ್ದ ಭಾಳ ಇದು, ಲೈನ್ ಈಗ ಮೂರುವರೆ ತಿಂಗಳು ಲೈನ್ ಸಿಕ್ಕಿದ್ರಿ?
0: ಓ, ಮೂರುವರೆ ತಿಂಗಳಾದ್ಮೇಲೆ ಪಾಟೀಲ್ರಿಗೆ ಕರೆ ಸಿಕ್ತು.
1: ಇವ ಸಿಕ್ಕದ್ ನೋಡ್ರಿ ಈಗ.
0: ಹ್ಞೂ, ಈಗ ಸಿಕ್ತು. ಖುಷಿ ಆತಿಲ್ ಮತ್ತೆ ನಿಮ್ಗೆ?
1: ಖುಷಿ ಆತಂದ್ರೆ ನಾ ಏ ಹಾಡು ಕೇಳ್ಬೇಕಾಯ್ತು, ಅದು ಮರ್ತು
0: ಅದನ್ನ ಮರ್ತು ಬಿಟ್ರ
1: ಅಲ್ಲ. ಈಗ ನಿಮ್ಮ ಆಕಾಶವಾಣಿಗೆ ಲೈನ್ ಸಿಗೋದು ಕರ್ನಾಟಕ ಯೂನಿವರ್ಸಿಟಿ ಪಾಸ್ ಆಗೋದು ಎರಡು ಒಂದೇ.
0: ಎರಡು ಒಂದೇ ಅಂತೀರಿ, ಆದ್ರೂ ಪ್ರಯತ್ನ ಪಟ್ರಲ್ಲ ನೀವು? ಪ್ರಯತ್ನ ಪಟ್ಕೊಳ್ಳಿ, ಸಿಕ್ಬಿಡ್ತು ನಿಮ್ಗೆ.
1: ಸಿಕ್ಕತ್ರಿ, ಬಹಳ ಖುಷಿ ಆತ. ಇದ್ದೀರಿ? ಹಲೋ,
0: ಹಾಂ ಹೇಳ್ರಿ, ಯಾವ ಗೀತೆ ಬೇಕು?
1: ಗಾಂಧಿನಗರದಾಗ, ಗಾಂಧಿನಗರ ಕಾಣದ ಊರಲ್ಲಿ ನೀವು ಕುಡಿತೀರಿ ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂದ.
0: ಗಾಂಧಿನಗರದಿಂದ ಆ ಗೀತೆ ಬೇಕು. ಯಾವ ಕಾರ್ಯಕ್ರಮ ಬಹಳ ಇಷ್ಟಪಟ್ಟು ಕೇಳ್ತೀರಿ?
1: ಏ, ನಾವು ಎಲ್ಲವೂ ಕೇಳ್ತ. ನಿಮ್ಮ ಕಾರ್ಯಕ್ರಮಗಳು ಭವಿಷ್ಯ ಇಂಡಿಯಾದೊಳಗೆ ಯಾರು ಈ ಟೈಪ್ ಆಕಾಶವಾಣಿ ನಡೆಸಲ್ಲ.
0: ಓ, ಅಷ್ಟು ಇಷ್ಟಪಟ್ಟು ಕೇಳ್ತೀರಿ?
1: ಹೌದ್ರಿ. ಈಗ ಆರೋಗ್ಯದ್ದು, ಆಮೇಲೆ ವಾರ್ತೆಗಳು, ಆಮೇಲೆ ಪ್ರದೇಶ ಸಮಾಚಾರ, ಕನ್ನಡ ವಾರ್ತೆಗಳು, ಸಂಗೀತ, ಮತ್ತೊಂದು ಪ್ರತಿಯೊಂದು ಕಾರ್ಯಕ್ರಮಗಳು ಭಾಳ ಇಂಪಾರ್ಟೆಂಟ್.
0: ಭಾಳ ಇಷ್ಟಪಟ್ಟು ಕೇಳ್ತೀರಿ, ಹಿಂಗೆ ಕೇಳ್ತಾ ಇರ್ರಿ, ನಮ್ಮ ಕಾರ್ಯಕ್ರಮಗಳನ್ನು ಖುಷಿ ಪಡ್ರಿ ಅಂತ ಹೇಳ್ತಾ ನೀವು ಕೇಳಿದಂಥ ಹಾಡನ್ನು ಪ್ರಸಾರ ಮಾಡ್ತೀವಿ. ಹೌದು, ನಿಮ್ದೆ ಅದು. ಆಯಿತು, ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಥ್ಯಾಂಕ್ ಯು.

0: ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ನಂದನ ಕಾರ್ಯಕ್ರಮ ಇದು.
1: ನಮಸ್ಕಾರ ಅಪೂರ್ವ ಮೇಡಮ್ ಅವರ.
0: ನಮಸ್ಕಾರ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ?
1: ನಾವು ಹಾವೇರಿಯಿಂದ ಮೇಡಮ್ ಅವರ.
0: ಓ, ನೀವು ಹಾವೇರಿಯಿಂದ, ನಿಮ್ಮ ಹೆಸರು ಏನಂದ್ರಿ?
1: ಇದು ಮೂರನೇ ಕರೆ.
0: ಓ, ಮೂರನೇ ಸರಿ. ನಿಮ್ಮ ಹೆಸರು ನಂಗೆ ಗೊತ್ತಾಗ್ಲಿಲ್ಲ, ಇನ್ನೊಮ್ಮೆ ಹೇಳ್ರಿ
1: ಹೇಳ್ರಿ
0: ನಿಮ್ಮ ಹೆಸರು.
1: ಸಂಗಯ್ಯ ಗುರುಮಠ ಅಂತೇಳಿ.
0: ಸಂಗಯ್ಯ ಅವರು. ಇವತ್ತು ಹಾವೇರಿಯಿಂದ ಬಹಳ ಜನ ಕರೆ ಮಾಡ್ಲಿಕ್ಕತ್ತಾರ ನೋಡ್ರಿ. ಹೌದೌದು, ಹೇಳ್ರಿ. ಇವತ್ತು ಹಾವೇರಿ ಅವರಿಗೆ ಲಕ್ಕಿ ಡೇ ಅಂತ ಹೇಳ್ಬೋದು ಹಂಗಂದ್ರ. ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ?
1: ಅರಿಶಿನ ಕುಂಕುಮ ಚಿತ್ರದಿಂದ. ಇಳಿದು ಬಾ ತಾಯಿ, ದರಬೇಂದ್ರೆಯವರು ರಚಿತ ಗೀತೆ ಇದೆಲ್ಲ ಅದನ್ನ ಪ್ರಸಾರ ಮಾಡಿ.
0: ಇಳಿದು ಬಾ ಹಾಡು ಬೇಕು ನಿಮ್ಗ.
1: ಕಾರ್ಯಕ್ರಮ ಬಾರಿ ಚೆನ್ನಾಗಿ ಮೂಡ್ಬಿಡ್ತಾವ ಮೇಡಮ್ ಎಲ್ಲವೂ.
0: ಬಹಳ ಇಷ್ಟಪಟ್ಟು ಕೇಳೋ ಕಾರ್ಯಕ್ರಮ ಯಾವುದು ನೀವು?
1: ವಚನಾಮೃತ. ಇದೀಗ ಕನಕ ಗೀತೆ ಪ್ರಸಾರ ಆತಲ್ಲ,
0: ಕನಕ ದೀಪ ಕೇಳಿದ್ರಿ.
1: ಬಸವಾನಂದ ಸ್ವಾಮೀಜಿ ಬೆಳಿಗ್ಗೆ
0: ನಿಸರ್ಗ ಜ್ಞಾನಾಮೃತ.
1: ನಿಸರ್ಗ ಜ್ಞಾನಾಮೃತ ಅದನ್ನು ತಪ್ಪ ಕೇಳ್ತೀನಿ. ಎರಡು ಎರಡು ಎರಡು ಸೋಮವಾರ ಗುರುವಾರ ಕೊಡಿ
0: ಕೇಳ್ತೀರಿ.
1: ನಮ್ದು ಮುಖ್ಯ ಅಂದ್ರೆ ಶಾಸ್ತ್ರೀಯ ಸಂಗೀತ ಜಾಸ್ತಿ ಕೇಳ್ತೀನಿ.
0: ಶಾಸ್ತ್ರೀಯ ಸಂಗೀತ ಬಹಳ ಇಷ್ಟಪಟ್ಟು ಕೇಳ್ತೀರಿ.
1: ಚೆನ್ನಾಗಿ ಮೂಡಿಬಿಡ್ತಾವ. ಅದು ಹೆಂಗ ಕರೆ ಹಚ್ಚಿದ್ರೆ ಹೇಳ್ತಿದ್ದೆ, ಅದು ಕಿರಣ್ ಕುಮಾರ್ ಹಾನಗಲ್ ಅವ್ರದ್ದು. ಶಾಸ್ತ್ರೀಯ ಸಂಗೀತ ಬಹಳ ಸತ್ತು ಪ್ರಸಾರ ಆಗಿಲ್ಲ ಮೇಡಮ್ ಅವರೇ.
0: ಓ ಹೌದಾ, ಆಯ್ತು. ನಮ್ಮ
1: ಗಮನ ಇರ್ಲಿ, ಬೇಕಾದ್ರೆ ಹಾಕ್ರೆ ಅದಕ್ಕೆ ಕೇಳ್ತಿರ್ತೀವಿ.
0: ಆಯ್ತು ಆಯ್ತು. ನಮ್ಮ ಅಧಿಕಾರಿಗಳು ಕೇಳಿರ್ತಾರ, ಅವರು ಪ್ರಸಾರ ಮಾಡ್ತಾರ ಅಂತ ಹೇಳ್ತಾ ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ತೆ ಮಾ. ನಮಸ್ತೆ
0: ನಮಸ್ತೆ.

0: ಹಲೋ ನಂದನಾ, ಕಾರ್ಯಕ್ರಮವನ್ನ ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ.
1: ಸ್ಪರ್ಶ ಹಾಸ್ಪಿಟಲ್, ಆರ್ಆರ್ ನಗರ, ಬೆಂಗಳೂರು. ಇಲ್ಲಿಯ ಪ್ರಖ್ಯಾತ ಮೂಳೆ ಚಿಕಿತ್ಸಕ ತಜ್ಞರು, 18 ವರ್ಷಗಳ ಪರಿಣತಿಯನ್ನು ಹೊಂದಿರುವ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿಯವರು ಹುಬ್ಬಳ್ಳಿಯಲ್ಲಿ ಸಮಾಲೋಚನೆಗಾಗಿ 18 ಜುಲೈ 2026 ಶನಿವಾರದಂದು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಸ್ಥಳ: ಭಂಜಿ ಖಿಂಚಿ ಲೈಫ್ ಲೈನ್ ಆಸ್ಪತ್ರೆ, ಗೋಕುಲ್ ರಸ್ತೆ, ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು, ಹುಬ್ಬಳ್ಳಿ. 580030. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9916914888.
0: ಮುಂದಿನ ಕರೆ. ಹಲೋ
2: ಹಲೋ, ನಮಸ್ಕಾರ.
0: ನಮಸ್ಕಾರ. ಹಲೋ, ರೇಡಿಯೋ ಸಮೀಪಿಟ್ಟಿದ್ರು, ಕರೆ ಕಟ್ ಆಯ್ತು. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ರೇಡಿಯೋ ಸ್ವಲ್ಪ ದೂರ ಇಡ್ರಿ. ಹೇಳ್ರಿ, ನಿಮ್ಮ ಹೆಸರು?
2: ನಮ್ಮ ಹೆಸರು ಮೌನೇಶ್ ಪತ್ತಾರ ಅಂತ ಮೇಡಮ್.
0: ಮೌನೇಶ್ ಅವರು, ನೀವು ರೇಡಿಯೋನ ಇನ್ನೂ ದೂರ ಇಟ್ಟಿಲ್ಲ.
2: ಈ ಜೋಡಿ ಅಕ್ಕಿ ಪಿಕ್ಚರ್ ಇಂದ ಒಂದು ಹಾಡ್ ಹಾಕ್ಬಿಡ್ರಿ ಮೇಡಮ್.
0: ಜೋಡಿ ಆಯ್ತು ಮೌನೇಶ್ ಅವರ, ನಿಮ್ಮ ಗೀತೆ ಬಂತು, ಕೇಳ್ರಿ. ಧನ್ಯವಾದ.

0: ಈಗ ಸಮಯ 10:05. ನಮ್ಮ ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ ನಂದನಾ, ಕಾರ್ಯಕ್ರಮ.

0: ಹಲೋ ಮೇಡಮ್, ನನ್ನ ಹೆಸರು ಮಲ್ಲಿಕಾ ಕರ್ಲವಾಡ್ ಅಂತ.
1: ಮಲ್ಲಿಕಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
0: ನಾವು ಹಳ್ಳಿಕೆರೆಯಿಂದ ಕರೆ ಮಾಡ್ತಿರೋದು ಮೇಡಮ್.
1: ಹಳ್ಳಿಕೆರೆಯಿಂದ ಮಲ್ಲಿಕಾ ಅವರ ಕರೆ ಮಾಡ್ತಾ ಇರ್ತೀರಿ ನಮ್ಗೆ?
0: ಹೌದು, ಒಂದೆರಡು ಮೂರು ಸರಿ ಮಾಡಿದ್ದೆ ಮೇಡಮ್.
1: ಮಾಡಿದ್ರಿ?
0: ಎಲ್ಲ ತುಂಬಾ ಚೆನ್ನಾಗಿ ಮೂಡ್ಬರ್ತಾ ಮೇಡಮ್.
1: ಧನ್ಯವಾದ ನಿಮ್ಗ. ಹೆಂಗ್ ಕೇಳ್ತೀರಿ ಮಲ್ಲಿಕಾ ಅವರ? ನ್ಯೂಸ್ ಆನ್ ಏರ್ ಆ್ಯಪ್ ಒಳಗೆ ಕೇಳ್ತಿರೋ?
0: ನಮ್ದು ಕಿರಾಣಿ ಅಂಗಡಿ ಐತಿ ಮೇಡಮ್ ನಮ್ದು. ರೇಡ್ವೇ ಇಟ್ಕೊಂಡಿರಿ ನಾವು.
1: ಹ್ಞೂ, ರೇಡಿಯೋದಲ್ಲಿ ಕೇಳ್ತೀರಿ?
0: ಹ್ಞೂ ರೀ, ಬೆಳಗ್ಗೆ ಅಂತ ಎಲ್ಲ ಕಾರ್ಯಕ್ರಮ ರೇಡ್ವೇ ಅದು ಕೇಳ್ತೀರಿ.
1: ಹೇಳ್ರಿ ಮಲ್ಲಿಕಾ ಅವರ, ಯಾವ ಗೀತೆನ ಪ್ರಸಾರ ಮಾಡೋಣ?
0: ಮಹಾಗುರು ರಾಘವೇಂದ್ರ ಸ್ವಾಮಿ ಯಾವ್ದಾದ್ರು ಒಂದು ಭಕ್ತಿ ಗೀತೆ ಐತೆ,
1: ಯಾವ್ದಾದ್ರು ಒಂದು ಹಾಕೋಣ. ಆಯ್ತು, ನಿಮಗಾಗಿ ಭಾಗ್ಯವಂತ ಚಿತ್ರದ ಹಾಡನ್ನ ಹಾಕ್ತೀವಿ. ವಾರ ಬಂತಮ್ಮ ಹಾಡು ಕೇಳ್ರಿ. ಧನ್ಯವಾದ.

0: ಭಾಗ್ಯವಂತ ಚಿತ್ರದ ಗೀತೆಯನ್ನು ನಾವು ಇದುವರೆಗೆ ಕೇಳ್ಕೊಂಡು ಬಂದ್ವಿ. ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ನಮ್ಮ ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ ನಂದನ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಿಮ್ಮ ಹೆಸರು?
1: ಹುಬ್ಬಳ್ಳಿಯಿಂದ ಅಶೋಕ್.
0: ಹಲೋ, ಕರೆ ಯಾಕೋ ಕಟ್ ಆಯಿತು. ಹಲೋ
2: ಹಲೋ
0: ಹಲೋ ನಂದನ ಕಾರ್ಯಕ್ರಮ
2: ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿರೋದು?
2: ಮೇಡಮ್ ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಮೇಡಮ್.
0: ಓ, ನೇತ್ರಾ ನಟರಾಜ್ ಅವರು, ಬಹಳ ದಿನ ಆದ್ಮೇಲೆ ಕರೆ ಮಾಡಿರಿ.
2: ಹೌದು ಮೇಡಮ್.
0: ಹೇಳ್ರಿ ನೇತ್ರಾ ಅವರ, ಇವತ್ತ ಯಾವ ಗೀತೆ ಪ್ರಸಾರ ಮಾಡೋಣ?
2: ಅವಳ ಹೆಜ್ಜೆ ಚಿತ್ರದಿಂದ ನೆರಳನ್ನು ಕಾಣದಲ್ಲ ಕೈಯಂತೆ ಅಂತಿದೆ ಮೇಡಮ್ ಹಾಡು.
0: ಹ್ಮ್, ಈ ಹಾಡು ಬೇಕು.
2: ಹಾ ಮೇಡಮ್.
0: ಹ್ಮ್, ಆಯ್ತು ನೇತ್ರಾ ಅವರ, ನಿಮ್ಮ ಪ್ರೀತಿಯ ಹಾಡನ್ನ ಪ್ರಸಾರ ಮಾಡ್ತೀವಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ.
2: ಥ್ಯಾಂಕ್ ಯು ಮೇಡಮ್.

0: ಹಲೋ
1: ಹಾಂ ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಹಾಂ, ದೌಲ್ ಸಾಬ್ ಮೇಕೂರಿ ಮೇಡಮ್.
0: ದೌಲ್ ಸಾಬ್ ಅವರು?
1: ಹಾಂ ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ತಾವಿಕೋಟಿ ತಾಲೂಕು, ಬಿಜಾಪುರ ಜಿಲ್ಲೆ ಕಲ್ಕೇರಿಯಿಂದ ಮೇಡಮ್.
0: ಕಲ್ಕೇರಿಯಿಂದ? ಹೇಳ್ರಿ ದೌಲ್ ಸಾಬ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
1: ಮೇಡಮ್, ನಮಗೆ ಮಾಲ್ಗುಳಿ ಶುಭ ಹಾಡು ಅಂದ್ರೆ ಭಾಳ ಇಷ್ಟ ಮೇಡಮ್ ನಮಗೆ. ಅದರವಾಗೆ ಇದು ಐತೆ ಮೇಡಮ್, ಮುತ್ತಾಡು ಬಾರು ಮುತ್ತಾಡು ಬಾರು ರಶಿಕಾ ರಶಿಕಾ ಅಂತ ಹಾಡು ಇದೆ ಮೇಡಮ್.
0: ಅದು ಗೀತೆ ಹೇಳ್ರಿ, ಯಾವ್ದು? ಒಂದು ಚಿತ್ರದ ಹೆಸರು ಹೇಳ್ರಿ.
1: ಅದು ರೀ ಬಾಬಾರು ರಸಿಕಾ ಮೇಡಮ್.
0: ಬಾಬಾರು ರಸಿಕಾದಿಂದ?
1: ಹಾ ಮೇಡಮ್.
0: ಆಯ್ತು ದೌಲ್ ಸಾಬ್ ಅವರ, ನೀವು ಕೇಳಿದಂತಹ ಗೀತೆನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಹಾ ಧನ್ಯವಾದ ಮೇಡಮ್.

0: ಮುಂದಿನ ಕರೆ. ಹಲೋ
1: ಹಲೋ ಹಲೋ,
0: ನಂದನ ಕಾರ್ಯಕ್ರಮ. ನಿಮ್ಮ ಹೆಸರು?
1: ನಮ್ಮ ಹೆಸರು ಪಂಪಾಪತಿ ಅಂತ ಹೇಳ್ರಿ.
0: ಪಂಪಾಪತಿಯವರು ಹೇಳ್ರಿ. ಹಲೋ ಪಂಪಾಪತಿಯವರು ಕರೆ ಮಾಡಿದ್ರು, ಯಾಕೋ ಕಟ್ ಆಗ್ಬಿಡ್ತು ಅವ್ರದು. ಹಲೋ
2: ಮೇಡಮ್, ನಾವು ಹುಂಚಾ ಅಂತ.
0: ನಿಮ್ಮ ಹೆಸರು?
2: ಮೀರಾ ಸಾಬ್ ದಶ್ಕಿರ್ಕಾರ್ ನದಾಫ್.
0: ನದಾಫ್ ಅವರು ಹೇಳ್ರಿ. ನದಾಫ್ ಅವರ ಯಾವ ಗೀತೆಗಾಗಿ ಕರೆ ಮಾಡಿದ್ರಿ? ಗುರಿ ಚಿತ್ರದಿಂದ ಹಾಡ್ಬೇಕು, ರಾಜ್ಕುಮಾರ್ ಅವ್ರು ಹಾಡಿದ್ದು. ಆಯ್ತು ನದಾಫ್ ಅವರ, ನೀವು ಕೇಳಿದಂತ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.

0: ಹಲೋ ಹಲೋ ನಂದನ ಕಾರ್ಯಕ್ರಮ.
1: ಹಲೋ ಹಲೋ,
0: ಹಲೋ ಹೇಳ್ರಿ.
1: ನಮಸ್ಕಾರ.
0: ನಮಸ್ಕಾರ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಧಾರವಾಡದಿಂದ.
0: ಧಾರವಾಡದಿಂದ. ನಿಮ್ಮ ಹೆಸರು?
1: ನನ್ನ ಹೆಸರು ಪ್ರದೀಪ್ ಅಂತ.
0: ಪ್ರದೀಪ್ ಅವರು, ರೇಡಿಯೋ ಸ್ವಲ್ಪ ದೂರ ಇಡ್ತೀರಾ ಪ್ರದೀಪ್ ಅವರ? ರೇಡಿಯೋ ಸ್ವಲ್ಪ ದೂರ ಇಡ್ರಿ, ನಿಮ್ಮ ಧ್ವನಿ ನನಗೆ ಕೇಳಿಸ್ಲಿಕ್ಕೆ. ಹೇಳ್ರಿ ಪ್ರದೀಪ್ ಅವರ.
1: ಮೂರು ತಿಂಗಳ ಕರೆ ಮಾಡಿ ಸಿಕ್ಕೈತಿ,
0: ಇವತ್ತು ಸಿಕ್ತು ಪ್ರದೀಪ್ ಅವ್ರಿಗೆ, ಇಲ್ಲೇ ಧಾರವಾಡದಾಗ ಇಟ್ಕೊಂಡು. ಪ್ರದೀಪ್ ಅವರ, ನನ್ನ ಧ್ವನಿ ನನಗೆ ಕೇಳಿಸ್ಲಿಕ್ಕೆ, ನೀವು ರೇಡಿಯೋ ದೂರ ಇಟ್ಟಿಲ್ಲ, ಹೊರಗೆ ಬರಲ್ಲ. ಹೇಳ್ರಿ.
1: ಕಾರ್ಯಕ್ರಮ ಬಹಳ ಚಲೋ
0: ಚಲೋ ಬರ್ತಾವ ಅಂತೀರಿ ಧಾರವಾಡ ಆಕಾಶವಾಣಿಯಿಂದ.
1: ನಿಮಗೆಲ್ಲ ಬಹಳ ಚಂದ ಇದು, ನಿರೂಪಣೆ ಬಹಳ ಚಂದ ಮಾಡ್ತಾರೆ ಎಲ್ಲರೂ.
0: ಧನ್ಯವಾದ ಧನ್ಯವಾದ.

0: ಇವರು ಮಂಜುಳಾ ಪುರಾಣಿಕ ಅವರು, ಆಮೇಲೆ ಮಹಾರಾಮನ್ ಅವರು, ಸುರೇಖಾ ಅವರು, ಅವ್ರು ದನಿ ಕೇಳಕ್ ಬಹಳ ಚಂದ ಅನಿಸುತ್ತೆ.
1: ಹೌದು ಹೌದು,
0: ಎಲ್ಲ ಕಾರ್ಯಕ್ರಮ ಬಹಳ ಚಂದ ನಡೆಸಿಕೊಡ್ತಾರೆ. ನಿರೂಪಣೆ ಬಹಳ ಚಂದ ಐತಿ, ಎಲ್ಲ ಕೇಳಕ್ ಅವ್ರ ಕಾರ್ಯಕ್ರಮ ಕೇಳಕ್ ಬಹಳ ಚಲೋ ಅನಿಸುತ್ತೆ.
1: ಹೌದು ಪ್ರದೀಪುರ, ನಿಜ ಹೇಳಿದ್ರಿ. ಹೇಳ್ರಿ, ಇವತ್ತ ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
0: ಇವತ್ತ ಇದು ನ್ಯಾಯಮದೇವರು ಚಿತ್ರದಲ್ಲಿ
1: ಈ ಹಾಡು ಬೇಕಾಗಿತ್ತು. ಸಿನಿಮಾ ನೋಡಿರಿ
0: ಇದನ್ನ?
1: ಮೂರ್ ಸಲ ನೋಡಿರಿ.
0: ರಾಜ್ಕುಮಾರ್ ಆಮೇಲೆ
1: ಆಯ್ತು ಪ್ರದೀಪ್ ಅವರ, ಹಿಂಗ ಕರೆ ಮಾಡ್ತಾರಿ ನಮ್ಗ ಅವಾಗ ಅವಾಗ. ನಿಮ್ಮ ಗೀತೆನ ಹೌದೌದು ಬಾಳ ಜನ ಕರೆ ಮಾಡ್ತಿರ್ತಾರಲ್ಲ, ಹಂಗಾಗಿ ಸಿಗಂಗಿಲ್ಲ.
0: ಆಯ್ತು,
1: ನಿಮ್ಮ ಗೀತೆ ಪ್ರಸಾರ ಮಾಡ್ತೀವಿ. ಧನ್ಯವಾದ.
0: ಧನ್ಯವಾದ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಶಂಕರ್ ಶಾನ್ಭಾಗ್ ಅವರು ಹಾಡಿರುವ ಕುವೆಂಪು ಅವರ ರಚನೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಬಾಗಲಕೋಟೆ ತಾಲೂಕು ನವನಗರದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಹಾಗೂ ಮೇಳದವರಿಂದ ಗೊಂದಲಿಗರ ಪದ.

ಇದುವರೆಗೆ ಬಾಗಲಕೋಟೆ ತಾಲೂಕು ನವನಗರದ ವೆಂಕಪ್ಪ ಅಂಬಾಜಿ ಸುಗುತೇಕರ್ ಹಾಗೂ ಮೇಳದವರಿಂದ ಗೊಂದಲಿಗರ ಪದ ಕೇಳಿದಿರಿ. ಈಗ ಶಿರೋಳದ ಈರಪ್ಪ, ಸಣ್ಣದೇ ಅಮ್ಮಪ್ಪ ಮೆಣಸಗಿ ಹಾಗೂ

0: ಅಂಗಡಿಗರಿಂದ ಒಡಬುಗಳು.
1: ಹರಿಸಿ ವೀರೇಶನು ಕೈಲಾಸಕ್ಕೆ ಬರುವ ಸಮಯದಲ್ಲಿ ದೇವದುಂದುವಿಗಳು ಮಳುಗುತ್ತಿದ್ದವು. ಕೊಂಬು, ಕಹಳೆ, ತಾಳ, ತಮ್ಮಟಿ, ಎಂತಿಪ್ಪ ಕರಡಿ ಸಂಬಾಳದಲ್ಲಿ ನಾದವು. ಅಷ್ಟ ದಿಶಾಂಬರ ಬಂಡೆ.

ಇಂದ್ರ ವರುಣ ಯಮ ನೈಋತ್ಯ ಪಶ್ಚಿಮ ಮಂಗಳ ಮಡದಿಯರು ದೃಷ್ಟಿ ನಿವಾಳಿಗೈಯುತ್ತಿದ್ದರು. ಸಪ್ತ ಋಷಿಗಳು ವೇದಘೋಷ ಘಂಟಾನಿನಾದದೊಂದಿಗೆ ಪೂರ್ಣ ಕುಂಭವ ಪಿಡಿದು ಹತ್ತು ನಡೆ ತಂದು ಕಿರಿಗಣ್ಣ ಬಡೆ ವೀರೇಶರ ಅಡಿದವರಿಗೆ ನೀರೆರೆದು ಕರ ಪಿಡಿದು ಕೈಲಾಸಕ್ಕೆ ಕರೆದೊಯ್ದರೆ ಆಗ ನಮ್ಮ ಶಿವನು ಕಂಡು ಕ್ಷೀಣನಾಗಿ ಮನದಲ್ಲಿ ಹೀಗನ್ನುತ್ತಾನಲ್ಲ, ಹೇ ಕುಮಾರ, ನಿನ್ನ ಕಡು ಸಂಭ್ರಮದ ಆಗಮವನ್ನು ಕಂಡು ಸಂತೋಷ ಬರವಲ್ಲಂಥ ನಿನ್ನ ತಾಯಿಯಾದ ದ್ರಾಕ್ಷಾಯಿಣಿಯು ದಕ್ಷಿಣ ಹೋಮಕುಂಡದಲ್ಲಿ ಬೆಂದು ಹೋಗಿಳೆಂದು ಮನದಲ್ಲಿಯೇ ಬಿಡಿತು. ಸತಿಯಿಲ್ಲದ ಮಡೆಯು ಸ್ಮಶಾನವೆಂದು ತಿಳಿದು ಸತಿಗೂಡಿ ಕೈಲಾಸಕ್ಕೆ ಬರುಡಿನೆಂದು ತಟ್ಟನೇ ಎತ್ತು ಬಂದು ತುಂಗಭದ್ರಾ ತಟಾಕದಲ್ಲಿ ಮೆರೆವ ಸ್ವಯಂ ಶಂಭು ಶಿವಲಿಂಗ ರೂಪಾಕ್ಷರ ಸಾನ್ನಿಧ್ಯದಲ್ಲಿ ಪಂಪಾವರ ಹೇಮಕೂಟದಲ್ಲಿ ದೆಸೆ ದೆಸೆಗಳನ್ನೇ ಭಂಗ ಮಾಡಿ ಪಟ್ಟ ಪದ್ಮಾಸನವನ್ನಳವಡಿಸಿ ಸಿದ್ಧರ ಅಧಿಪತಿ ಕವಿ ಸಿದ್ಧನಿ ಒಲಿದ ನಮ್ಮ ಪರಶಿವನು ಭೂತ ಬೇತಾಳ ಪ್ರೇತ ಪಿಶಾಚಿನಿ ಶಾಕಿನಿ ಡಾಕಿನಿ ಕಾಳಿ ಕರಾಳಿ ಭೈರವಿ ಮಾರಿ ಮಸನಿ ಅಷ್ಟ ದುರ್ಗಿಯರ ಕಾವಲಂಬಿರಿಸಿ ತಪವಂಗೈಯನು ಕುಳಿತದ ಪರುದ್ರ ವೀರ ಸರ್ಪ ಎತ್ತ ದಕ್ಷ ಕುಂಡದಲ್ಲಿ ಬಂದು ಹೋದ ದ್ರಾಕ್ಷಾಯಿಣಿಯು ನಿನ್ನ ಗಿರಿರಾಜ ಮೇನಿಕೆರ ಮಗಳಾಗಿ ಜನಿಸಿ ಬಿದಿಗೆಯ ಚಂದ್ರನಂತೆ ಬೆಳೆಯುತ್ತಿದ್ದಳು. ಗಿರಿಜೆಯು ಬೆಳೆದದ್ದು ಏನು ಚಂದ, ಹಂಸದಂತ ನಡಿಗೆ ಕುಂಬಡಿ ಕುಂಬ ಚಂದ್ರನಂತೆ ಹೊಳೆಯುವ ಚಂಗುಲಾಬಿಯ ಕಪೋಲಗಳು ಸುಂದರವಾದ ನಾಸಿಕ ವಿಶಾಲವಾದ ಲಲಾಟದಲ್ಲಿ ರಜತ ರೇಖೆಯನ್ನೇ ನಾಚಿಸುವಂಥ ತ್ರಿಪುಂಡ್ರದ ಭಸ್ಮದ ರೇಖೆ ಪ್ರಜ್ವಲಿಸುತ್ತಿದ್ದವಪ್ಪ ದೇವ ದಿವ್ಯಜ ದೇವತಾಣ ಮಾಡುವರನ್ನೆಲ್ಲ ಅವಳ ಅಡಿಗೆ ಎಳೆಸುತ್ತಿದ್ದವಪ್ಪ ರುದ್ರ ವೀರ ಸರ್ಪ ಗಿರಿಜಾ ದೇವಿಗೆ ಯಾವಾಗಲೂ ಶಿವನ ಹಂಬಲವೇ ಹಂಬಲವು. ಏಳುವಾಗ ನಡೆಯುವಾಗ ಕೂಡುವಾಗ ಕುಂಬುವಾಗ ಯಾವಾಗಲೂ ಶಿವನ ಚಿಂತೆಯೇ ಚಿಂತೆಯು. ವೀರ ಸರ್ಪ ಎಂತಿಪ್ಪ ಗಿರಿರಾಜ ಕುವರಿಗೆ ವರನು ಎಲ್ಲಿಯೇನೆಂದು ತಂದೆ ತಾಯಿಗಳು ಹಗಲಿರುಳು ಪರಿತಪಿಸುತ್ತಿರರು. ಆವಾಗ ಗಿರಿಜಾದೇವಿ ಹೇಳುತ್ತಾಳೆ, ಹೇ ತಂದೆ, ಶಿವನೇ ನನ್ನ ಸರ್ವಸ್ವ, ಶಿವನೇ ನನ್ನ ಪತಿಯು, ಶಿವನಲ್ಲದೆ ಮಿಕ್ಕ ದೇವಗಣಗಳೆಲ್ಲವೂ ನನಗೆ ಅಣ್ಣ ತಮ್ಮಂದಿರು, ಮಾನವರೆಲ್ಲರೂ ನನ್ನ ಮಕ್ಕಳು, ಈ ದಾನವರೆಲ್ಲರೂ ನನ್ನ ದಾಸರು ಎಂದು ಸಾರಿ ಸಾರಿ ಹೇಳಲು ಆವಾಗ ಗಿರಿರಾಜನು ಹೇಳುತ್ತಾನೆ, ಹೇ ಮಗಳೇ, ಆ ಶಿವನಲ್ಲಿ ಅಂತಹದೇನಿದೆ ತಾಯಿ, ಅವನಿಗೆ ಇರಲಿಕ್ಕೆ ಮನೆ ಇಲ್ಲ, ಉಡಲಿಕ್ಕೆ ಬಟ್ಟೆಗಳಿಲ್ಲ, ಮೇಲಾಗಿ ಭಿಕ್ಷಾನ್ನದಿಂದ ಉಪಜೀವನ ಸಾಗಿಸುವ ಆ ಶಿವನಲ್ಲಿ ಅನುರಕ್ತರಾಗಿರುವ್ಯಾ, ಬೇಡ ಬೇಡ ತಾಯಿ ಎಂದು ಹೇಳಲು ಆಗ ಗಿರಿಜಾದೇವಿಯು ಶಿವ ಶಿವ ಶಿವನಿಂದೆ ಎಂದು ಕೇಳಲಾರೆ ಎಂದು ಮನದಲ್ಲಿಯೇ ಮಿಡಿದು ಸಿರಿ ಸಂಪದವ ತೊರೆದು ನಾರುಮಡಿಯನ್ನುಟ್ಟು ಗುಡಿಯ ಮುಕ್ತವ ಮಾಡಿ ಹಿಮಗಿರಿಯ ಕಾಡನ್ನೇ ಸೇರಿ ಭೂಮಿ ಬೆಂಕಿ ಗಾಳಿಗಳ ನೆರವಿನಿಂದ ನೀರೇ ಮಹಾತಾಯಿ ಪಂಚಾಗ್ನಿಗಳನ್ನೇ ಕಾವಲಿಸಿ ತಪವ ಮುಗೈಯಲ್ಲಿ ಕುಳಿತಳಪ್ಪರುದ್ರು

ಭಾರತ ದಿನಗಳು ತುಂಬಿದವು, ತಿಂಗಳುಗಳು ಉರುಳಿದವು, ವರ್ಷಗಳು ಗತಿಸಿದವು. ಆದರೂ ಸಹಿತ ಶಿವನ ಸುಳಿವು ಸಿಗಲಿಲ್ಲ. ಗಿರಿಜಾದೇವಿಯ ತಪ ಉಗ್ರವಾಯಿತೆ ಹೊರತು ವ್ಯರ್ಥವಾಗಲಿಲ್ಲ. ವೀರ ಸರ್ಪ, ಕರುಣಾಮೂರ್ತಿಯಾದ ನಮ್ಮ ಶ್ರೀ ಶಂಕರನು ಗಿರಿಜಾದೇವಿಯ ತಪವನ್ನು ಪರೀಕ್ಷಿಸಬೇಕೆಂದು ಗಿರಿಜಾದೇವಿಯಲ್ಲಿದ್ದಡೆಗೆ ಬಂದು ವಟುವೇಷಂ ತೊಟ್ಟು ಕಿಟವೇಷವನ್ ಬಿಟ್ಟು ಗಿರಿಜಾದೇವಿಯಲ್ಲಿದ್ದಡೆಗೆ ಬಂದು, ಎಲೈ ತ್ರಿಪುರ ಸುಂದರಿಯೇ, ಯಾರಿಗಾಗಿ ನೀನು ತಪವಂ ಗೈಯುತ್ತಿರುವೆಯೋ? ಅಂಥವನಲ್ಲಿ ಏನಿದೆ? ಅವನು ಕಾಮನನ್ನು ಕೊಂದ ನಿಷ್ಕರುಣಿ, ಬೇಡರ ಕಣ್ಣಪ್ಪನೊಂದಿಗೆ ಮಾಂಸವನ್ನು ತಿಂದ ಮಾಂಸಹಾರಿ. ಸಿರಿಯಾಳ ಶೆಟ್ಟಿ ನೆಲ್ಲೂರ ನಂಬಕ್ಕನ ಮಕ್ಕಳ ಮಾಂಸದ ರುಚಿ ನೋಡಿದ ಕಟುಕ. ಮೇಲಾಗಿ ವೇದ ಆಗಮ ಉಪನಿಷತ್ತುಳ ಕಟ್ಟಳೆಗಳಿಗೆ ನಿಲುಕದ ನಾಸ್ತಿಕ. ಅವನಿಗೆ ಇರಲಿಕ್ಕೆ ಮಳೆಯಿಲ್ಲ, ಸ್ಮಶಾನವಾಸಿ. ಉಡಲಿಕ್ಕೆ ಬಟ್ಟೆಗಳಿಲ್ಲ, ಚರ್ಮ ದುಡಿಗೆ. ಮೈಯೆಲ್ಲ ಬೂದಿಯನ್ನು ಬಡಿದುಕೊಂಡು, ಕೊರಳಲ್ಲಿ ಕರಿ ಬಣ್ಣದ ರುದ್ರಾಕ್ಷಗಳನ್ನು ಹಾಕಿಕೊಂಡು ಆ ಸ್ಮಶಾನವಾಸಿಯಾದ ಆ ಶಿವನಲ್ಲಿ ಅನುರಕ್ತಳಾಗಿರುವ್ಯಾ. ಬಿಡು ಬಿಡು, ನೀನೊಪ್ಪಿದರೆ ಸಕಲೈಶ್ವರ್ಯಯುಕ್ತರಾದಂತ ಆ ಕುಬೇರನನ್ನೇ ತಂದು ನಿನ್ನ ಕಾಲಡಿಯೋಳು ತಡುಹುವೆ. ಲಕ್ಷ್ಮೀಪತಿಯಾದ ವಿಷ್ಣುವಿನೇನು ಸಾಮಾನ್ಯನೇ, ಸೃಷ್ಟಿಕರ್ತನಾದ ಬ್ರಹ್ಮಣೇನು ಕಡಿಮೆ. ನೋಡು ನೋಡು, ವಿಚಾರ ಮಾಡಿ ನೋಡು ಎಂದು ಹೇಳಲು, ವೀರ ಆ ಸರ್ಪ ಗಿರಿಜಾದೇವಿಯ ಕೋಪಜ್ವಾಲೆಗೆ ಸಪ್ತ ಸಮುದ್ರಗಳು ಕಳಕಳನೆ ಕಳಕಳನೆ ಕುದಿ ಹತ್ತಿದವು. ಗಿರಿ ಕಂದರವನು ಕವರಿ ತಪ್ಪಾದರಿಯಿತು. ಆಕಾಶವು ಗಡಗಡಿದೆ, ಚಿಷ್ಕೆಗಳು ಪಳ್ಪಳನೆ ಉದುರ ಹತ್ತಿದವು. ವೀರ ಸರ್ಪ, ಆವಾಗ ಒಟ್ಟು ವೇಷಧಾರಿಯಾದ ನಮ್ಮ ಶ್ರೀ ಶಂಕರನು ಇವಳ ಅವಳೋ ಮಾಯಾ ಬಿಳುವಳೆಂದು ತಿಳಿದು ಗಿರಿಜಾದೇವಿಯ ಕೈಯಲ್ಲಿದ್ದ ವಿಭೂತಿ ಕಟ್ಟಿ ಬಡೆಯಲು. ಆವಾಗ ಒಟ್ಟು ವೇಷಧಾರಿಯಾದ ನಮ್ಮ ಶ್ರೀ ಶಂಕರನು ಒಟ್ಟು ವೇಷವನ್ ಬಿಟ್ಟು ದಿಟವೇಷವನ್ ತೊಟ್ಟು ಕಿಡಿಗಣ್ಣ ಮರೆಮಾಡಿ ಕುಡಿಲೋಟ ಬೀರಿದಾಗ ಗಿರಿಜಾದೇವಿಯ ಕೈಯಲ್ಲಿದ್ದ ಪುಷ್ಪರಾಶಿಗಳು ನಮ್ಮ ಪರಶಿವನ

0: ಕಮರಿ ಹೋದ ಗಿರಿಕಂದರಗಳು ಮತ್ತೆ ಹಸರೆ ಹಸರಾದವು. ಪಣ್ಣೀರು ಸುರಿಸಿದನು, ವಾಯು ಸುಗಂಧವನ್ನು ಹೊತ್ತು ತಂದನು, ವಾಯು ಸುಗಂಧವನ್ನು ಹೊತ್ತು ತಂದನು. ಆ ವೀರ, ಆ ಸರ್ಪ, ದೇವಗುರು ಬೃಹಸ್ಪತಿ ಆಚಾರ್ಯರು, ದೈತ್ಯಗುರು ಶುಕ್ರಾಚಾರ್ಯರು, ಭಾರ್ಗವರು ಮುಂದಾಗಿ ಕನ್ಯಾರ್ಥವಾಗಿ ಗಿರಿರಾಜನಲ್ಲಿಗೆ ಬಂದರಪ್ಪ. ಎಲ್ಲಿ ನೋಡಿದಲ್ಲಿ ಅಲ್ಲಿ ಮದುವೆ ಸಂಭ್ರಮವೇ ಸಂಭ್ರಮವು. ಆದಿಶಕ್ತಿ ಜಗನ್ಮಾತೆ ಪಾರ್ವತಿಯ ಕೊರಳಿಗೆ ಶಿವನ ನಿತ್ಯಾತ್ಮ ಜ್ಯೋತಿ ತಾಳಿ ಬೆಳಗ್ಗೆ ತಪ್ಪ ರುದ್ರ. ಆ ವೀರ, ಆ ಸರ್ಪ, ಅನಸೂಯ ಅರುಂಧತಿಯರು, ಗಿರಿಜಾದೇವಿ ಅತ್ತಿಯರಾದಂತಹ ಅನಸೂಯ ಅರುಂಧತಿಯರು ಬಣ್ಣ ಗಣ್ಣದ ಬಣ್ಣ ಕಳಸವನ್ನೆಟ್ಟು ಒತ್ತಿನ ಆರುತಿಯನ್ನೆತ್ತಿ ಬೆಳಗಿ ಕರ ಪಿಡಿದು ಕೈಲಾಸಕ್ಕೆ
1: ಕರೆದೊಯ್ದು
0: ಹೂವಿನ ಬೆಳೆದ ತಪ್ಪರುದ್ರ. ಈ ರೀತಿಯಾಗಿ ಗಿರಿಜಾ ಕಲ್ಯಾಣವಾಯಿತಪ್ಪರುದ್ರ ಕರುಣ.

ಇದುವರೆಗೆ ಶಿರೋಳದ ಈರಪ್ಪ ಸಣ್ಣದ್ಯಾಮಪ್ಪ ಮೆಣಸಗಿ ಹಾಗೂ ಮೇಳದವರಿಂದ ಒಡುಪುಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಗೆಳತಿಯರಿಗೆ ಎಲ್ಲ ನಮಸ್ಕಾರ.
1: ನಮಸ್ಕಾರ.
0: ಅಪೂರ್ವ, ನಮ್ ಗೆಳತಿಯರೆಲ್ಲಾರು ರೇಡಿಯೋ ಮುಂದೆ ಕೂತಾರ.
1: ಹೌದು.
0: ಒಂದು ವಿಶೇಷ ಅಂತಂದ್ರ, ನಿನ್ನೆ ವಿಶ್ವ ಯುವ ಕೌಶಲ್ಯ ದಿನ ಅಂತ ಆಚರಿಸಿದ್ವಿ, ಜುಲೈ 15. ಅಂದ್ರೆ ನಮ್ಮ ಯುವ ಜನರು ಇವತ್ತ ಬರೀ ಸರ್ಕಾರಿ ಉದ್ಯೋಗಗಳಿಗೆ ಮೊರೆ ಹೋಗದೆ ತಮ್ಮಲ್ಲಿರುವಂತಹ ಕೌಶಲ್ಯಗಳನ್ನ ಬಳಸಿಕೊಂಡು ಜೀವನದೊಳಗ ಉದ್ಯಮಶೀಲರ ಆಗ್ಬೇಕು ಅನ್ನುವಂಥದ್ದು.
1: ಹೌದು.
0: ಈ ನಿಟ್ಟಿನೊಳಗ ನಮ್ಮ ಯುವತಿಯರು ಏನು ಕಡಿಮೆ ಇಲ್ಲ. ಮನೆಯೊಳಗನ ಕಸೂತಿ ಹಾಕೋದು, ಕೌದಿ ಹೊಲಿಯೋದು, ಅನೇಕ ಸಾಮಾನುಗಳನ್ನ ಮಾಡೋದು, ಕುಂಬಾರಿಕೆ ಒಳಗ ತೊಡಗಿಸಿಕೊಳ್ಳೋದು, ಹೂಜಿ ಇಂಥವನ್ನೆಲ್ಲ ಮಾಡೋದು, ಇಂತಹ ಅನೇಕ ಕಾರ್ಯಗಳೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ.
1: ಹೌದು.
0: ಒಂದು ವೇಳೆ ಹೊರಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಮನೆಯೊಳಗ ಕೂತು ಅನೇಕ ಯುವತಿಯರು ಇಂಥ ಕಾರ್ಯಗಳನ್ನ ಮಾಡ್ತಾ ಇರ್ತಾರ. ಹಂಗಾಗಿ ಇವತ್ತ ನಮ್ಮ ಗೆಳತಿಯರು ಅಂತದೇನ್ರೆ ವಿಶೇಷ ಕಾರ್ಯವನ್ನ ಮಾಡ್ತಾ ಇದ್ರ ನಮ್ ಜೊತೆಗೆ ಹಂಚ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ಮತ್ತ ಕೌಶಲ್ಯ ಅನ್ನೋದು ನಮ್ಮ ಜೀವನಕ್ಕ ಬಹಳ ಉಪಯೋಗ ಆಗ್ತದ ಅಪೂರ್ವ.
1: ಹೌದು.
0: ಈಗ ನೋಡು, ನಾನು ಹೊರಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರ ಒಂದ್ ಸ್ವಲ್ಪ ಮನಿ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಅನ್ನೋ ಯೋಚನೆ ನನಗಿರ್ತದ. ಆದ್ರೆ ಒಂದು ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಮಕ್ಕಳಿಗೆ ಮಾಡೋದು, ಮನೆಯವ್ರ ಎಲ್ಲರಿಗೂ ಮಾಡುವಂತದ್ದು ಇರ್ತದ. ಅಂತ ಹೊತ್ನಾಗ ಮನೆಯೊಳಗ ಇದ್ದ ಸಮಯದೊಳಗ ಅದನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾನು ಆರ್ಥಿಕವಾಗಿ ನನ್ನ ಮನೆಗೆ ಸಹಾಯ ಮಾಡಬಹುದು ಅನ್ನುವಂತಹ ವಿಷಯಗಳು ಇರ್ತಾವ.
1: ಹೌದು.
0: ಹಂಗಾಗಿ ಇವತ್ತ ನಮ್ಮ ಅನೇಕ ಗೆಳತಿಯರು ಬಹಳ ಕಷ್ಟಪಟ್ಟು ದುಡಿತಾರ, ಮತ್ತ ಟೇಲರಿಂಗ್ ಮಾಡ್ತಾರ, ಪೇಂಟಿಂಗ್ ಮಾಡ್ತಾರ, ಇನ್ನು ಏನೋ ಅನೇಕ ಕೆಲಸಗಳನ್ನ ಮಾಡ್ತಾರ. ಕೌಶಲ್ಯಗಳನ್ನ ಅಳವಡಿಸಿಕೊಂಡು ಕಲಿತು ಮುಂದೆ ಬರ್ಲಿಕ್ಕಂತ ಅನೇಕ ಮಹಿಳೆಯರು ನಮ್ಮ ಕಣ್ ಮುಂದಿದ್ದಾರೆ.
1: ಹೌದು.
0: ಇತ್ತೀಚೆಗೆ ಒಂದು ಕೌದಿ ಹೊಲಿಯುವಂತಹ ಹಿರಿಯ ಜೀವಿ ಅವರನ್ನ ನಾವು ಪರಿಚಯಿಸಿದ್ವಿ ನಮ್ಮ ಶ್ರೋತೃಗಳಿಗೆ,
1: ಸಂದರ್ಶನ ಬಂದಿತ್ತು.
0: ಅಂತಹ ಅನೇಕ ಮಹಿಳೆಯರು ನಮ್ ಜೊತೆಗಿದ್ದಾರೆ, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ ಅಂತ. ಯಾರು ತಮ್ಗೆ ಗೊತ್ತಿದ್ರ ಅವ್ರನ್ನು ಕೂಡ ನಮ್ಗ ಪರಿಚಯ ಮಾಡಲಿ ಅಂತ ಹೇಳೋಣ ಅಂತ ನಮ್ಮ ಗೆಳತಿಯರು ಕರೆ ಮಾಡ್ಲಿಕ್ಕತ್ತಾರ.
1: ತಗೊಳ್ಳೋಣಲ್ಲ. ಹಲೋ.
2: ಹಲೋ
0: ಹೇಳ್ರಿ, ಯಾರು ಮಾತಾಡೋದು?
2: ನಾ ಸೌದತ್ತಿಲಿಂದ ಕಮಲಾ ಒಟ್ನಾಳ್ ಮೇಡಮ್. ಆರಾಮದಿರಿ?
0: ಕಮಲಾ, ನಮ್ಮ ಕಾಯಂ ಶ್ರೋತ್ರು ಹೇಳ್ರಿ.
2: ಆರಾಮದಿರಿ ಮೇಡಮ್?
0: ಹೇಳ್ರಿ, ಕೇಳು ಗೆಳತಿ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಾತಿ? ಇವತ್ತ
2: ನಾವು ಈಗ ಮನ್ಯಾಗನ ಉದ್ಯೋಗ ಮಾಡ್ತೇವ್ರಿ, ಕುಂಬಾರಿಕೆ
0: ನೋಡ್ರಿ. ಈಗಿನ
2: ಬಸವಣ್ಣ ಮಾರಿದ್ರು ಮೇಡಮ್.
0: ಅಲ್ಲ ಕಮಲಾ, ಇನ್ನು ನನ್ನ ಮನೆ ನನ್ನ ಬಾಯಾಗಿನ ಮಾತ್ ಹೊರಗ್ ಬಂದಿಲ್ಲ ಆಗ್ಲೇ ನಿಮ್ ನೋಡ್ರಿ ನೋಡ್ರಿ, ನಾ ಕುಂಬಾರಿಕೆ ಒಳಗ್ ತೊಡ್ಕೊಂಡಿನಿ ಅಂತ ಹೇಳಿ ಕರೆ ಮಾಡೇ ಬಿಟ್ರಿ, ಬಾಳ ಖುಷಿ ಆತ.
2: ಅಂದ್ರೇನ್ ಮತ್ತ ಇನ್ನ ನಾಲ್ಕು ಗುಳವ ಮಾಡ್ತೀವ್ರಿ, ನಾಗಪ್ಪ ಮಾಡ್ತೀವ್ರಿ.
0: ನೋಡ್ರಿ
2: ಬಿಜಿನ ಅದೇವ್ರಿ, ಒಂದ್ ಹತ್ತು ನಿಮಿಷ ಖಾಲಿ ಇರ್ಲಂಗ ನಮ್ಗ ಕೆಲಸದ ಒತ್ತಡ.
0: ನೋಡ ನೋಡ ಪೂರ್ವ, ಕಮಲಾ ಬಿಜಿನ ಇದ್ದಾರ, ಆದ್ರೂ ಅಷ್ಟೊಳಗ ಸಮಯ ತಗೊಂಡ್ ನಮ್ಗ ಫೋನ್ ಮಾಡಿರಲ್ಲ, ಬಾಳ ಖುಷಿ ಆತ್ ನನ್ಗ. ಯಾಕಂದ್ರ
2: ಒಂದ್ ಐದ್ ನಿಮಿಷ ಆತ್ ನಾ ನಿಮ್ ಕಾಲ್ ಮಾಡ್ಬೇಕಂತ ಹೇಳಿ ಹಂಗ ಕುಂತ ಬಿಟ್ಟ, ಆಮೇಲೆ ನಾಷ್ಟ ಮಾಡಿರತ್ತ ಅಂತ ಹೇಳ್ರಿ.
0: ಬಾಳ ಚಲೋ ಆತ. ಮತ್ತೀಗ ಮೊನ್ನೆ ನೀವು ಬಸವಣ್ಣ ಮಾಡಿದ್ರಲ್ಲ ಮಣ್ಣಿನ ಮಣ್ಣೆತ್ತಿನ ಅಮಾವಾಸ್ಯೆಗೆ, ಸಾಕಷ್ಟು ವ್ಯಾಪಾರ ಆತೇನ್ ಕಮಲಾ?
2: ಚಲೋ, ಬಾಳ ಚಲೋ ಆತ್ರಿ. ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ರೀ, ವರ್ಷ ಬರ್ರಿ 1500-2000 ಹಾಕಿತ್ರಿ. ಈ ವರ್ಷ ಒಂದ್ 4000 ರೂಪಾಯಿ ವ್ಯಾಪಾರ ಮಾಡಿದ್ರು ಮೇಡಮ್. ಚಲೋ ಆತ್ರಿ ಎಲ್ಲಾರ್ಗಿ, ಮತ್ ನಮ್ಗ ಒಂದ್ ತಿಂಗಳ ಸಂತಿ ಅನುಕೂಲ ಆತ್ರಿ.
0: ನೋಡ್ರಿ ನೋಡ್ರಿ, ಅಲ್ಲ ಇದ್ರ ಸಲುವಾಗಿನ ಅಲ್ಲೇನು ಕಮಲಮ್ಮ, ನಾವು ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸ್ಕೊಳ್ಳಿಕ್ಕೆ ಮನೆಯ ಒಳಗ ಕೂತ್ಕೊಂಡು ಇಂಥ ಕೆಲಸ ಮಾಡಬಹುದು ಅನ್ನುವಂಥದ್ದು. ಈಗ ಈ ಮಣ್ಣು ಯಾವ ತರ ನೀವು ಸಿದ್ಧಪಡಿಸ್ಕೊಳ್ತೀರಿ ಬಸವಣ್ಣ ಮಾಡ್ಲಿಕ್ಕೆ?
2: ನಾವು ಮಣ್ಣ ದೊಡ್ಡ ಬುಟ್ಟಿ ಒಳಗ ನೆನಿ ಹಾಕಿ ಅದನ್ನ ಸಾಣಿಸ್ರಿ, ಮತ್ತ ಕಾಟನ್ ಬಟ್ಟಿ ಒಳಗ ಮ್ಯಾಲ ನೀರೆಲ್ಲ ತೆಗೆದು ಅದನ್ನ ರಾವಿ ರಾವಿ ಗತೆ ಇರ್ತೈತಲ್ರಿ ಮೇಡಮ್, ಅದನ್ನೆಲ್ಲ ಮತ್ ಬಿಸಿಲಾಗ ಒಣಕ ಒಣಗಿಸಂಗಿಲ್ರಿ, ನೆಲ ಒಳಗ ಆರ್ ಹಾಕಿ ಕೈ ಒಳಗ

0: ನಾ ಚಪಾತಿ ಹಿಟ್ಟಿಗತ್ತೆ ನಾದ್ರಿ ಮೇಡಮ್. ಆಮೇಲೆ ನಾವು ಬಸವಣ್ಣ ಮಾಡಕ್ ಬರ್ತೈತ್ರಿ. ಒಂದ್ ಹಳ್ಳು ಒಂದ್ ಕಸರು ಇರಬಾರ್ದ್ರಿ ಮೇಡಮ್.
1: ಮಣ್ಣು ಎಲ್ಲಿಂದ ತಗೊಂಡ್ಬರ್ತೀರಿ ಕಮಲ?
0: ನಾವು ಶಿಗಳಿ ತರ್ತೀವ್ರಿ, ಶಿಗರಿ ದೇವರ ಶಿಗಳಿ ರೀ.
1: ಇಲ್ಲ ಅಂದ್ರೆ ಹೊಲದಾಗಿಂದು
0: ಮುಗುದ್ಕೇರಿ ಅಂತ ಹೇಳಿ ಕಲ್ಕೇರಿ ದಾಟ್ರಿ ಮೇಡಮ್, ಅಲ್ಲಿ ತರ್ತೀರ? ಅದಷ್ಟು ಮೇಡಮ್ ರೀ, ಧಾರವಾಡ ದಾಟಿರಿ ಕಲ್ಕೇರಿ ಮಾಡ್ರಿ.
1: ಓ, ಧಾರವಾಡದ ಮಣ್ಣಿನೊಳಗ ಇವರು ಬಸವಣ್ಣನ ರಳಿಸ್ತಾರ.
0: ನಮ್ಗೇನು ಬರ್ತಿದ್ದಿಲ್ರಿ, ನಾವು ಕುಂಬಾರ್ಕಿ ಹಿಡ್ದಂದ ನಮ್ಗೇನು ಗೊತ್ತಿಲ್ಲ ನೋಡ್ರಿ. ಒಂದ್ ನನ್ಗ ಅದೊಂದು ನೌಕರಿ ಆದಂಗ ಐತ್ರಿ ಮೇಡಮ್.
1: ನೋಡ್ರಿ, ಅಲ್ಲ ಇವತ್ತೊಂದು ಕೇಳು ಇಳತಿ ಕಾರ್ಯಕ್ರಮದ ಆಶಯವನ್ನ ಪೂರ್ತಿ ಮಾಡ್ಬಿಟ್ರಿ ಕಮಲ. ನಾ ಈಗ ಅದನ್ನ ಮಾತಾಡ್ಲಿಕ್ಕೆ, ಯಾಕಂದ್ರೆ ನೀವ್ ಹೇಳಿದಂತಹ ಮಾತು ಅನೇಕ ಗೆಳತಿಯರಿಗೆ ಸ್ಫೂರ್ತಿ ಪ್ರೇರಣೆಯನ್ನ ನೀಡ್ತದೆ. ನಾವು ಕೂಡ ಈ ತರದ ಕೌಶಲ್ಯಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಅಂತದ್ದು ಸ್ಫೂರ್ತಿ ಬರ್ತದ. ಹಂಗಾಗಿನೇ ಇವತ್ತ ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಸರಿಯಾಗಿ ಹೇಳ್ಬಿಟ್ರಿ. ಮತ್ತಿನ್ ಏನೇನ್ ಮಾಡ್ತೀರಿ ಕಮಲಾ? ಈಗ
0: ನಾವು ಕುಂಬಾರಿಕೆ ಒಳಗ್ ಒಟ್ಟು ಈಗ ಒಟ್ಟ ನಾವು ಕಾಲಿನ ಇರಂಗಿಲ್ರಿ ಮೇಡಮ್. ಇದು ಗುಳೋ ನಾಲ್ಕು ವಾರ ಗುಳೋ ಮಾಡ್ತಾರೆ, ಆಮೇಲೆ ನಾಗಪ್ಪ ಮಾಡ್ತಾರೆ ಮೇಡಮ್.
2: ನಾಗರ ಪಂಚಮಿಗೆ
0: ನಾಗರ ಪಂಚಮಿ ಆದ್ಗುಳೇ ದಸರಾ ಪಂಚಮಿ ಮಾಡ್ತಾರೆ ಮೇಡಮ್. ದೀಪಾವಳಿ ಪಂಕ್ತಿ ಮಾಡ್ತೀವ್ರಿ ಮೇಡಮ್.
2: ಖಾಲಿ ಇರಂಗಿನಲ್ಲ
0: ಆದ್ಮೇಲೆ ಮತ್ತೆ ಹಿಂಗ ನಮ್ಮ ಸಣ್ಣ ಸಣ್ಣ ಪುಟ್ಟ ಹಿಂಗ ಗಡಿಗಿ ಚಟಿಗಿ ಮುಚ್ಚಳ ಒಟ್ಟ ನಮ್ಗ ಒಟ್ಟ ಖಾಲಿನ ಇರಂಗಿಲ್ರಿ. ನಮ್ಗ ಉದ್ಯೋಗ ಅಂದ್ರೆ ಬಾಳ ಪ್ರೀತಿ ರೀ ನಮ್ಗ.
2: ಬಾಳ ಇಷ್ಟಪಟ್ಟು ಮಾಡ್ತೀರಿ ಹಂಗಂದ್ರ
1: ಕಮಲ?
0: ಅಂದ್ರೆ ನಮ್ ಮಾಮಾರ್ ಮಾಡ್ತಿದ್ರೆ ಇಲ್ಲಿ ಯಾರು ಸಂಘಕ್ಕೊಳಗ ಯಾರು ಕುಂಬಾರಕ್ಕಿದ ಕಡಿಮೆ ಐತ್ರಿ. ನಾವು ನಮ್ಮ ಮಾಮಾರ್ಲಿಂದ ರೀ, ನಾವು ಉದ್ಯೋಗ ನಮ್ಮ ಮನೆಯವ್ರು ಉದ್ಯೋಗಕ್ಕೆ ಬಾಳ ಪ್ರೀತಿ ರೀ. ರೇಡ್ವೆ ಕಲಿಸಿ ಕೇಳುವಂತ ಹವ್ಯಾಸ ಕೊಟ್ಟವ್ರ ನಮ್ಮ ಯಜಮಾನ್ರ ಮೇಡಮ್.
1: ಬಹಳ ಒಳ್ಳೇದಮ್ಮ ಕಮಲ, ಬಹಳ ಒಳ್ಳೇದು. ನಿಮ್ಮ ಈ ಕೆಲಸದೊಳಗೆ ಇನ್ನಷ್ಟು ಉಜ್ವಲ ಭವಿಷ್ಯವನ್ನ ಕಾಣ್ಕೊಳ್ರಿ. ಅವಾಗ ಅವಾಗ ನಮ್ ಕರೆ ಮಾಡ್ತೀರಿ, ನಿಮ್ಮ ಕೆಲಸದ ಬಗ್ಗೆ ಹೇಳ್ರಿ. ಒಳ್ಳೇದಾಗ್ಲಿ, ಧನ್ಯವಾದ.
2: ಧನ್ಯವಾದ
0: ಮೇಡಮ್. ಕಾಯಿ ಮಾಡ್ತಿರ್ತೀರ?
1: ಹೌದೌದೌದೌದು, ಮಾಡ್ತಿರ್ತೀರಿ ಮಾಡ್ತಿರ್ತೀರಿ.
0: ಮಾತ್ರ ಒಂದ್ ಈಗ ಒಟ್ಟ ಒಂದ್ ಎರಡ್ ಮೂರ್ ತಿಂಗಳ ಐತ್ರಿ ಮೇಡಮ್ ಮಾಡಿದ್ದೇಲ್ರಿ.
1: ಹೌದಲ್ಲ, ಇವತ್ತು ಸರಿಯಾದ ವಿಷಯ ತಗೊಂಡ ಮಾಡ್ಬಿಟ್ರಿ. ಚಲೋ ಆಗ್ಲಿ ಕಮಲಮ್ಮ, ಒಳ್ಳೇದಾಗ್ಲಿ ಕಮಲ.
0: ನಮಸ್ಕಾರ.
1: ನಮಸ್ಕಾರ.
2: ನಮಸ್ಕಾರ. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ
1: ಹಲೋ
3: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
3: ನಾವು ಜಮಖಂಡ್ ತಾಲೂಕು ಯಾವ್ದೇ ಹುಸೇನ್ಬಿ.
2: ಹುಸೇನ್ಬಿ ಅವರು ಹೇಳ್ರಿ. ಆರಾಮಿದ್ದೇವೆ ಹೇಳ್ರಿ ಹುಸೇನ್ ಬಿ ಅವರ. ಇವತ್ತಿನ ವಿಷಯ ಗೊತ್ತಾಗಿರ್ಬೇಕು ನಿಮ್ಗ.
3: ಇಲ್ರಿ ಮೇಡಮ್, ಕರೆಂಟ್ ಹೋಗ್ಯಾವ್ರಿ ನಮ್ಮಲ್ರಿ.
1: ನಿನ್ನೆ ವಿಶ್ವ ಯುವ ಕೌಶಲ್ಯ ದಿನ ಅಂತ ಆಚರಿಸಿದ್ವಿ. ಈ ಸಂದರ್ಭದೊಳಗೆ ಹೆಣ್ಮಕ್ಳು ಕೂಡ ಅನೇಕ ಕೌಶಲ್ಯಗಳನ್ನ ಅಳವಡಿಸ್ಕೊಂಡು ಮುಂದುವರಿತಿರ್ತಾರ. ಈಗ ಇಷ್ಟೋ ತನಕ ಕಮಲಾ ಅನ್ನೋರು ಹೇಳಿಕತ್ತಿದ್ರು ಕುಂಬಾರಿಕೆ ಮಾಡಿ ನಾ ಬಹಳ ಮುಂದೆ ಬಂದೀನಿ ಅಂತ ಹೇಳಿ. ಹಂಗನ ಇವತ್ತ ಅನೇಕ ಯುವತಿಯರು ತಮ್ಮ ಯುವತಿಯರಾಗಿರ್ಬಹುದು ಮಹಿಳೆಯರಾಗಿರ್ಬಹುದು ತಮ್ಮ ಕೌಶಲ್ಯದ ಬಗ್ಗೆ ಹಂಚಿಕೊಳ್ಳಿ ಅಂತ ಹೇಳಲಿಕ್ಕೆ ಹೇಳಿವಿ.
2: ಹೇಳ್ರಿ ಮತ್ತೆ ಇದ್ರ ಬಗ್ಗೆ.
3: ಇದ್ರ ಬಗ್ಗೆ ಹೇಳೋದನ್ನೇನ್ರಿ ಮೇಡಮ್, ಹೆಮ್ಮೆ ಆಗತ್ರಿ ಹೆಣ್ಣು ಮಕ್ಳು ಇವತ್ತಿನ ಕಾಲದೊಳಗ್ರಿ. ಗಂಡ ಮಕ್ಳಿಗಿಂತ ಹೆಣ್ಣು ಮಕ್ಳದ ಶ್ರಮನ ಹೆಚ್ಚದರಿ. ಹ್ಞೂನ್ರಿ, ಹೆಣ್ಣು ಮಕ್ಳು ಏನು ಸಾಧನೆ ಮಾಡಿಲ್ಲ ಅನ್ನೋ ಹಂಗಿಲ್ರಿ. ಇವತ್ತ ಬಸ್ ಹಿಡ್ಕೊಂಡ್ರಿ, ಸ್ಕೂಟರ್ ಹಿಡ್ಕೊಂಡ್ರಿ, ಸೈಕಲ್ ಮೋಟರ್ ಹಿಡ್ಕೊಂಡ್ರಿ, ಎಲ್ಲಾ ತರ ವಿದ್ಯಾರಿ ಹೆಣ್ಣು ಮಗಳು ಅನ್ನೋದು ಒಂದೇ ಹೆಸರಿ ಅವರಿಗೆ.
1: ತಾಯಿ
3: ಶಕ್ತಿ ಈ ಕಾಲದೊಳಗ ನಾವು ಕಣ್ಣಿಲ್ಲ ನೋಡ್ಬೇಕು, ನೋಡ್ದಂಗ ಆತ್ರಿ.
1: ಒಳ್ಳೇದಾಗ್ಲಿ ಹುಸೇನ್ ಬಿ,
2: ಧನ್ಯವಾದ
1: ಮಾತುಗಳಿಗಾಗಿ. ಧನ್ಯವಾದ.
3: ನಮಸ್ಕಾರ.
1: ಹಲೋ.
2: ಕರೆ ಯಾಕೋ ಕಟ್ ಆಯ್ತು ನೋಡೋಣ ಈಗ ಒಂದ್ ಕರೆ. ಹಲೋ
4: ಹಲೋ.
1: ಹಾ ಹೇಳ್ರಿ, ಯಾರು ಮಾತಾಡೋದು?
4: ಆಕಾಶವಾಣಿ ಏನ್ರಿ?
1: ಹೌದು, ಕೇಳು ಗೆಳತಿ ಕಾರ್ಯಕ್ರಮ.
4: ಮೇಡಮ್ ಆರಾಮದಿರಿ, ನಾನು ಧಾರವಾಡದಿಂದ ವಿಜಯಲಕ್ಷ್ಮಿ ಅಂತ ಮಾತಾಡೋದ್ರಿ.
1: ನಮಸ್ಕಾರ ವಿಜಯಲಕ್ಷ್ಮಿ, ಹೇಳ್ರಿ ಇವತ್ತಿನ ವಿಷಯ ಗೊತ್ತಾತು?
4: ಗೊತ್ತಾತ್ರಿ ಮೇಡಮ್.
1: ಹೇಳ್ರಿ
2: ಹೇಳ್ರಿ, ಖುಷಿ ಆಗ್ಬಿಟ್ಟಿದ್ ವಿಜಯಲಕ್ಷ್ಮಿ ಅವ್ರಿಗೆ.
4: ಹ್ಞೂನ್ರಿ ಮೇಡಮ್.
1: ಮೊದ್ಲು ಕರೆ ಮಾಡಿದ್ದಿಲ್ಲ ವಿಜಯಲಕ್ಷ್ಮಿ? ಅಲ್ಲ, ಮೊದ್ಲು ಕರೆ ಮಾಡಿದ್ದಿಲ್ಲ?
4: ಹಾ ಮಾಡಿದ್ದೀರಿ ಮೇಡಮ್, ಹೋದ ತಿಂಗಳದಾಗ ಮಾಡಿದ್ದೀರಿ ಮೇಡಮ್.
1: ಹೇಳ್ರಿ ಹೇಳ್ರಿ.
4: ಹ್ಞೂನ್ರಿ, ನಾನು ಟೈಲರಿಂಗ್ ಮಾಡ್ತೀನಿ ಮೇಡಮ್.
1: ಹೆಂಗ್ ನಡೆದ ಕೆಲಸ?
4: ಹೊರಗಿನೂ ನನಗ್ ಬಾಳ ಹೊಲಿಯಕ್ ಆಗದಿಲ್ರಿ, ಈ ಪಿಕೋ ಫಾಲ್ ಅದು ಇದ್ರ ಅಷ್ಟೇ ಹೊರಗಿನೂ ಹಾಕೊಟ್ಟಿರ್ತೇನ್ರಿ ಮೇಡಮ್. ನನ್ ಮಗಳಿಗೆ ಇಬ್ರು ಮಕ್ಕಳ್ರಿ, ನನ್ ಮಗಳಿಗೆ ಡ್ರೆಸ್ ಆತು, ಆಮೇಲೆ ನಮಗ್ ಬೇಕಾಗಿದ್ದ ಬ್ಲೌಸ್ ಡ್ರೆಸ್ ಎಲ್ಲಾ ನಾನ ಹೊಲ್ಕೋತೇನ್ರಿ ಮೇಡಮ್.
1: ನೋಡ್ರಿ ಚಲೋ ಚಲೋ ಡಿಸೈನ್ ಮಾಡ್ಕೋತಿರ್ ಹೋದಿಲ್ ವಿಜಯಲಕ್ಷ್ಮಿ?
2: ಹ್ಮ್ರಿ
1: ಮತ್ ನೋಡ್ರಿ, ನೀವಷ್ಟ ಮಾಡ್ಕೋತೀನಿ ನಮ್ ಮಾಡ್ಕೊಡಂಗಿಲ್ಲ ಅಂತ ಹೇಳಿ.
4: ನಿಮ್ಗೂ ಮಾಡ್ಕೊಡೋಣ್ರಿ ಮೇಡಮ್, ನಮಗೂ ನಿಮ್ಗೆ ಬೆಟ್ಟ ಆಗ್ಬೇಕಂತ ಭಾಳ ಆಸೆ ತರ ಮೇಡಮ್.
1: ಬರೀ ಬರೀ ಮತ್ತೆ ಯಾವ್ಯಾವ ರೀತಿಯ ಡಿಸೈನ್ಗಳನ್ನ ಹೆಂಗ್ ಎಲ್ಲಿಂದ

0: ಪಡ್ಕೊಳ್ತೀರಿ ವಿಜಯಲಕ್ಷ್ಮಿ?
1: ಇವು ರೇಷ್ಮೆ ಥ್ರೆಡ್ ಲಿಂದ ಹಾಕ್ತೇನ್ರಿ ಮೇಡಮ್. ಆಮೇಲೆ ಮಷಿನ್ ವರ್ಕ್ ಮಾಡ್ತೇನ್ರಿ, ಆದ್ರೆ ಈಗ ಮಷಿನ್ ಅವೈಲೇಬಲ್ ಇಲ್ರಿ ನನಗೆ.
0: ಆದ್ರೆ ವಿಜಯಲಕ್ಷ್ಮಿ
1: ಮಾಡ್ತೇನ್ರಿ ಮೇಡಮ್.
0: ಈ ಮನಿ ಕೆಲಸದೊಳಗ ನೀವು ಯಾವಾಗ ಸಮಯ ತಕೊಂಡ್ ಮಾಡ್ತೀರಿ ಇದನ್ನೆಲ್ಲ?
1: ಇವ್ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾರೆ ಮೇಡಮ್, ನಮ್ಮನೆಯವ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರ್ರಿ, ಆಮೇಲೆ ನನ್ನ ಉಳ್ಕಿದ ಕೆಲಸ ಮಾಡ್ಕೊಂಡ ಆಮೇಲೆ ಈಗ ಬರ್ಡೇ ನನ್ ಮಗಳ ಬರ್ತಡೇ ಬಂತು ಇಲ್ಲ ಹಬ್ಬ ಬಂತು ಹಿಂಗೆಲ್ಲ ಸಾಲ್ ಹಿಡ್ದು ಇದಾಗ್ತಲ್ರಿ ಮೇಡಮ್, ಹಬ್ಬಗಳು ಬರ್ತಾವಲ್ರಿ ಅವಾಗೆಲ್ಲ ನಾನೇ ಡ್ರೆಸ್ ಸ್ಟಿಚ್ ಮಾಡಿ ನನ್ನ ಮಗಳಿಗೆ ಹಾಕ್ತೇನ್ರಿ.
0: ಆ ಖುಷಿನ ಬೇರೆ ಅಲ್ಲ ವಿಜಯಲಕ್ಷ್ಮಿ?
1: ಹೌದ್ರಿ ಮೇಡಮ್,
0: ಬಾಳ್ ಚಲೋ ಆತು. ಹ್ಮ್, ಮಾಡ್ತಾ ಇರಿ.
1: ಹ್ಮ್ರಿ ಮೇಡಮ್, ಈ ಹೊರಗಡೆ ಕೊಟ್ರೆ ನಮಗ್ ಬೇಕಾದ್ನ ಕೊಡೋದಿಲ್ರಿ ಮೇಡಮ್ ಅವ್ರೆ. ಆಮೇಲೆ ಅವ್ರಿಗೆ ಈಗ ನಾವು ಇನ್ಕಮ್ ಉಳಿತೈತ್ರಿ ಮೇಡಮ್, ನಮ್ ಡ್ರೆಸ್ ನಮ್ದ ಇದನ್ನ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಅದ್ ನಮ್ಗ ಹೊರಗ್ ಹೋಗಿ ದುಡಿಯೋದು ಇಲ್ಲಿ ಒಳಗ್ ಉಳಿಸ್ತೇವಲ್ರಿ ಮೇಡಮ್.
2: ಆಮೇಲೆ ನಿಮ್ಗೆ ಹೆಂಗ್ ಬೇಕಂಗ್ ಡಿಸೈನ್ ಮಾಡ್ಕೋಬಹುದಲ್ಲ ನೀವು?
1: ಹಾ, ಹೆಂಗ್ ಬೇಕ ಹೆಂಗ್ ಡಿಸೈನ್ ಮಾಡ್ಕೊಂತೇವ್ರಿ ಮೇಡಮ್. ಬೇಕಾದ ನಮ್ಗ ಆಮೇಲೆ ಹೊರಗ್ ಕೊಟ್ರು ಅವ್ರು ಒಂದೊಂದ್ಸಲ ಮಾಡ್ತಾರ್ರಿ, ಆದ್ರೆ ಒಂದೊಂದ್ಸಲ ಏನಾಗಿರುತ್ತೆ ನಮ್ಗ್ ಬೇಕಾದ ಫಿಟ್ಟಿಂಗ್ ಆಗ್ಲಿ ಬೇಕಾದಂತಾದ ಸೈಜ್ ಆಗ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವ್ರಿ ಮೇಡಮ್. ನಾವು ಮಾಡ್ಕೊಂಡಾಗ ನಮಗ್ ಖುಷಿನೂ ಇರ್ತೀರಿ, ಆಮೇಲೆ ಪರ್ಫೆಕ್ಟ್ ಇರ್ತಿರ್ತಿ.
2: ಹೌದು ಹೌದು,
0: ಚಲೋ ಆಯ್ತು ವಿಜಯಲಕ್ಷ್ಮಿ, ಒಳ್ಳೇದಾಗ್ಲಿ, ನಿಮ್ ಕೆಲಸ ಚಲೋ ರೀತಿಲಿ ನಡೀಲಿ, ಬೇರೆ ಬೇರೆ ವಿನ್ಯಾಸಗಳನ್ನ ನೋಡಿ ಚಲೋ ಚಲೋ ಬಟ್ಟೆ ಹೊಲಿರಿ. ಹ್ಮ್, ಒಳ್ಳೇದಾಗ್ಲಿ ವಿಜಯಲಕ್ಷ್ಮಿ.
2: ಧನ್ಯವಾದ.
1: ಆಯ್ತು ಮ್ಯಾಮ್.
2: ಹಲೋ
0: ಹಲೋ, ಹೇಳ್ರಿ. ರೇಡಿಯೋ ದೂರ ಇಡಬೇಕು.
2: ಹೌದು. ಹಲೋ
0: ಹಲೋ, ಹೇಳ್ರಿ.
2: ಕರೆ ಕಟ್ ಆಯ್ತು ಇವ್ರದು. ಹಲೋ
0: ಹಲೋ,
2: ರೇಡಿಯೋ ಭಾಳ ಸಮಯ ಬಿಟ್ಟಿರಿ. ಹಲೋ ಹಲೋ
0: ಹಲೋ, ಹೇಳ್ರಿ. ಕೇಳು ಗೆಳತಿ ಕಾರ್ಯಕ್ರಮ, ಹೇಳ್ರಿ, ಮಾತಾಡ್ರಿ. ಹಾ, ಚಂದಾಗಿ ಎಲ್ಲಿ ಸಿಗ್ನಲ್ ಅದ ಅಲ್ಲಿ ಬಂದು
2: ನೆಟ್ವರ್ಕ್ ಇರೋಲ್ಲ ಬರ್ರಿ.
0: ಹ್ಮ್, ಸರಿಯಾಗಿ ಮಾತಾಡ್ರಿ, ಸರಿ ಕೇಳಿಸ್ತಾ ಇಲ್ಲ ನಂಗ.
3: ಹಲೋ,
2: ಹೇಳ್ರಿ.
3: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು
2: ಹೇಳ್ರಿ?
0: ರೂಪಾ,
2: ರೂಪಾ ಅವ್ರು ಧಾರವಾಡದಿಂದ.
0: ಹೇಳ್ರಿ, ಇವತ್ ಕೇಳು ಗೆಳತಿ ಕಾರ್ಯಕ್ರಮ ಕೇಳ್ತಾ ಇದ್ರಿ? ಹ್ಮ್, ಏನ್ ಹೇಳ್ಬೇಕಂತೀರಿ ಇವತ್ತ? ಅಲ್ಲ, ಇವತ್ತಿನ ಕಾರ್ಯಕ್ರಮದ ವಿಷಯ ಕೇಳಿದ್ರೇನ? ಇವತ್ತ ನಾವು ಮಹಿಳೆಯರು ಯಾವ್ದಾದ್ರು ಕೌಶಲ್ಯಗಳನ್ನ ಅಳವಡಿಸಿಕೊಂಡು ಕೆಲಸ ಮಾಡ್ತಿದ್ರ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ರಿ ಅಂತ ಹೇಳಿದ್ದೆ.
2: ಟೇಲರಿಂಗ್ ಮಾಡ್ತೀರಿ?
0: ಎಲ್ಲಾ ತರದ ಬ್ಲೌಸ್ ಗಳು ಡ್ರೆಸ್ ಎಲ್ಲ ಹೊಲಿತೀರೇನು? ಹೌದೇನ? ಖುಷಿ ಆಗ್ಯದಿಲ್ ಮತ್ತ? ಎಷ್ಟ್ ವರ್ಷ ಆತು ಇದು ಟೈಲರಿಂಗ್ ಮಾಡ್ಲಿಕ್ಕೂ?
3: ಈಗ 4 ವರ್ಷ ಆತು.
0: ಚಲೋ ನಡೆದದಿಲ್ಲ?
3: ಚಲೋ ನಡ್ತೈತ್ರಿ.
2: ಮತ್ತೆ ರೂಪಾ ಅವರ ಬ್ಲೌಸ್ ಎಲ್ಲ ಹೊಲಿತೀರಿ? ಮಷಿನ್ ವರ್ಕ್ ಹೊಲಿತಿರೋ ಏನ್ ಕೈಲೇ ಆರಿ ವರ್ಕ್ ಅಂತಾರಲ್ಲ ಅದನ್ನ ಮಾಡ್ತಿರೋ?
3: ಇಲ್ಲ ಮೇಡಮ್, ಟೈಲರಿಂಗ್ ಹೊಲಿತೀವಿ, ಆರಿ ವರ್ಕ್ ಅದು ಏನಿಲ್ಲ.
2: ಅದೇನ್ ಮಾಡಂಗಿಲ್ಲ ನೀವು? ಮತ್ತ ಏನೇನ್ ಹೊಲಿತೀರಿ? ಮತ್ತೇನ್ ಮಾಡಂಗಿಲ್ಲ. ಮತ್ ಮನಿ ಕೆಲಸ ಅದೆಲ್ಲಾನು ಮ್ಯಾನೇಜ್ ಮಾಡ್ತೀರಿ ಹೆಂಗ? ಅವ್ರ ಮನೆ ಕೆಲಸ ಮಾಡಿದ್ರೆ ನೀವು ಟೈಲರಿಂಗ್ ಕೆಲಸ ಮಾಡ್ತೀರಿ?
0: ಒಳ್ಳೇದಾಗ್ಲಿ ರೂಪಾ, ಕಾರ್ಯಕ್ರಮ ಕೇಳ್ತಾ ಇರಿ, ಅವಾಗ ಅವಾಗ ಕರೆ ಮಾಡ್ರಿ. ಧನ್ಯವಾದ.
2: ಧನ್ಯವಾದ.
0: ಹಲೋ, ನಮ್ ಗೆಳತಿಯರಿಗೆ ಎಷ್ಟು ಖುಷಿ ಆಗ್ಬಿಡ್ತದ ನೋಡು. ತಮ್ಮ ಮನ್ಯಾಗ ಇದ್ಕೊಂಡು ಎಲ್ಲ ಮನಿದೆಲ್ಲ ಕೆಲಸ ಮಾಡ್ಕೊಂಡು ಮತ್ತೇನೋ ಮಾಡ್ಕೋತಿರ್ತಾರ, ಅಷ್ಟ್ರೊಳಗು ನಾವು ಕೇಳಿದಾಗ
2: ಖುಷಿಯಿಂದ ಉತ್ತರ ಕೊಡ್ತಾರೆ.
0: ಹಲೋ ಹಲೋ,
2: ರೇಡಿಯೋ ದೂರ ಇಡ್ತಾ ಇಲ್ಲ ಅವರು.
0: ಹಲೋ
4: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಸ್ವಲ್ಪ ರೇಡಿಯೋ ಬಿಟ್ಟು ದೂರ ಬರ್ರಿ.
4: ಹೊರಗೆ ಇದ್ದೀನಿ.
0: ಹೆಸರು?
4: ಹೆಸರು ನಾ ಹಳೆಯ ಅಂಜನಾ ಅಂತ ಹೇಳಿ.

0: ಹ್ಮ್ ಮಂಜಿನ ಅವ್ರ ಕರೆ ಮಾಡ್ತಾ ಇರ್ತಾರೆ.
1: ಹ್ಮ್ ಹೌದು
2: ಮಾಡ್ತಿರ್ತೇನ್ರಿ ಮೇಡಮ್ ಅವ್ರ.
1: ಹ್ಮ್ ಹೇಳ್ರಿ, ಕೇಳು ಗೆಳತಿ, ವಿಷಯ ಕೇಳಿದ್ರಿ ಇವತ್ತ?
2: ನಾವು ವಿಷಯ ಕೇಳಿದ್ರಿ. ನಾನು ಮನೆಯೊಳಗ ಪಿಕೋ ಫಾಲ್ಸ್ ಎಲ್ಲಾ ಮಾಡ್ತೀನ್ರಿ. ಸೀರೆಗೆಲ್ಲ ಕುಚ್ಚು ಕಟ್ಟೋದು.
1: ಹೌದಾ? ಕುಚ್ಚು ಕಟ್ಟೋದು ಕೂಡ ಒಂದು ಕಲೆನ ಅದು.
2: ಹೌದ್ರಿ.
1: ಆಮೇಲೆ ನಿಮ್ಗ ಅದರಿಂದ ನಿಮ್ಮ ಆರ್ಥಿಕತೆಗೂ ಸಾಕಷ್ಟು ಅನುಕೂಲ ಆಗ್ತದ. ಈಗ ಜನಾನು ಈಗ ನೋಡ್ರಿ ಕುಚ್ಚು ಕಟ್ಸೋದು ಅದು ಒಂದ್ ಸ್ವಲ್ಪ ಮಾಡ್ತಾರ. ಈಗ ಎಲ್ಲರಿಗೂ ಬೇಕಾಗ್ತದ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇದ್ವಂತಂದ್ರ, ಮದ್ವಿ ಇತ್ತಂದ್ರ, ಮನ್ಯಾಗ ಎಲ್ಲಾ ಚಲೋ ಚಲೋ ಸೀರೆಗೆಲ್ಲ ಕುಚ್ಚು ಕಟ್ಸೋದು ಎಲ್ಲಾ ಇರ್ತದ ಈಗ.
2: ಹೌನ್ರಿ ಮೇಡಮ್. ನಾವು ಮನೆಯೊಳಗೆ ಎಲ್ಲ ಕೆಲಸ ಮಾಡ್ಕೊಂಡು ಸಾಯಂಕಾಲ ಏನಿರಲ್ಲ, ಅವಾಗೆಲ್ಲ ಇದ್ನ ಕೆಲಸ ಮಾಡ್ತಿದ್ವಿ.
1: ಬಹಳ ಒಳ್ಳೇದು. ಯಾಕಂದ್ರ ಹೆಣ್ಮಕ್ಳು ಕೂಡ ಒಂದ್ ರೀತಿಯ ಮನೆಯ ಒಳ್ಳೇದಕ್ಕ ಕೈ ಜೋಡಿಸಿದ್ರ ಇನ್ನಷ್ಟು ಒಳ್ಳೆಯ ಆರ್ಥಿಕತೆಯನ್ನ ಪಡ್ಕೋಬಹುದು.
2: ನಾವು ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಅದನ್ನ ಮಾಡ್ಬಿಟ್ರೆ ನಮ್ಗೂ ಅನುಕೂಲ ಆಗುತ್ತೆ. ಎಲ್ಲಾದಕ್ಕೂ ಒಬ್ಬರಿಗೆ ಯಾಕೆ ನಾವೆಲ್ಲ ಕೇಳ್ಬೇಕು? ವಿದ್ಯೆ ಇರ್ತೈತಲ್ರಿ, ವಿದ್ಯೆ ಯಾರು ತಗೊಳಂಗಿಲ್ಲ.
1: ಹೌದು ಹೌದು. ನಮ್ ಕಡೆ ಇರೋ ವಿದ್ಯೆಯನ್ನ ನಾವು ಉಪಯೋಗಿಸ್ಕೋಬೇಕಾಗ್ತದ ನಮ್ಮ ಮನಿ ಕುಟುಂಬ
2: ಸಲುವಾಗಿ. ಸ್ವಲ್ಪ ಬ್ಲೌಸ್ ಗೀಸ್ ಏನಾರು ಹೊಲಿಯೋದು ಮಾಡ್ತೀನಿ. ಕಟ್ ಮಾಡೋಕೆ ನನ್ಗೆ ಸ್ವಲ್ಪ ಅಷ್ಟೇ.
0: ಕಟ್ ಮಾಡ್ಕೊಟ್ರೆ ಹೊಲಿತೀರಿ ಆದ್ರೆ ನೀವು?
2: ಹ್ಞೂ ಹೊಲಿತೀನಿ.
1: ಬಹಳ ಒಳ್ಳೇದು ಅಂಜನ, ಧನ್ಯವಾದ.
0: ಹಲೋ
3: ಹಲೋ,
0: ಕೇಳು ಗೆಳತಿ ಕಾರ್ಯಕ್ರಮ. ನಿಮ್ಮ ಹೆಸರು?
3: ಸುಮಂಗ್ಲಾ ಅಂತ.
0: ಸುಮಂಗ್ಲಾ ಅವರು ರಾಣೆಬೆನ್ನೂರಿನಿಂದ.
3: ಹ್ಞೂ ರೀ. ನಾವು ಕರಕುಶಲ ವಸ್ತುಗಳ ಬಗ್ಗೆ ಹಾಕತ್ತಿದ್ರಿ. ನಾವು ಹೆಣೆಯದು ಎಲ್ಲ ಮಾಡ್ತಾವ್ರಿ.
1: ಎಷ್ಟು ಖುಷಿ ಆಗ್ತದೆ ಸುಮಂಗ್ಲಾ. ಏನೇನ್ ಹೆಣಿತೀರಿ?
3: ಎಲ್ಲ ಹೆಣೆಯದು ಎಲ್ಲ ಮಾಡ್ತಾನ್ರಿ
0: ಮನ್ಯಾಗ. ಮಾಡ್ತೀರಿ?
1: ಏನೇನ್ ಹೆಣಿತೀರಿ? ಅಲ್ಲಲ್ಲ, ಕೇಳಿಸ್ಲಿಕ್ಕತ್ತದ ನನ್ನ ಮಾತು?
3: ಕೇಳಿಸ್ತತ್ರಿ.
1: ಹಾ, ಏನೇನ್ ಹೆಣಿತೀರಿ ಹಿಂದೆ?
0: ಹೆಸರು ಹೇಳ್ರಿ.
3: ಸುಮಂಗ್ಲಾ ಅಂತ ಹೇಳಿ ರಾಣಿಬೆನ್ನೂರು.
0: ಅಲ್ಲಲ್ಲ, ನೀವು ಹೆಣಿತೀರಲ್ಲ, ಅದ್ ಏನ್ ಹೆಣಿತೀರಿ ಅದನ್ನ ಹೇಳ್ರಿ.
3: ಅದು ಉಲನ್ಯಾಗ ಎಲ್ಲ ಡಿಸೈನ್ ಹೆಣಿತೇನ್ರಿ.
0: ಉಲನ್ನಿಂದ
1: ಸ್ವೆಟರ್ ಮಾಡ್ತೀರಿ ಹೌದಿಲ್ಲ?
0: ಸ್ವೆಟರ್ ಎಲ್ಲ ಮಾಡ್ತೀರಿ? ಸ್ವೆಟರ್ ಕ್ಯಾಪ್ ಎಲ್ಲ ಮಾಡ್ತಾರ? ಹಾ ಹಾ, ಅದನ್ನ ಹೇಳ್ರಿ ಅಂತ ಹೇಳಿದ್ವಿ.
3: ಡಿಸೈನ್ ಹಂಗೆ ಎಣಿತೇನ್ರಿ, ಡಿಸೈನ್ ಡಿಸೈನ್ ಎಣಿತೇನ್ರಿ, ಕಾರ್ಪ್ ಎಣಿತೇನ್ರಿ.
1: ಅವ್ನು ಹೆಂಗ ಮಾರಾಟ, ಹೆಂಗ ಮಾರಾಟದ ವ್ಯವಸ್ಥೆ ಹೆಂಗ ಮಾಡ್ಕೊಂಡಿರಿ ಸುಮಂಗಲ?
3: ಏನ್ರಿ
1: ಮಾರಾಟದ ವ್ಯವಸ್ಥೆ ಹೆಂಗ ಮಾಡ್ಕೊಂಡಿರಿ ಅದ್ರ ಬಗ್ಗೆ?
3: ಮಾರಾಟ ಮಾಡಲ್ರಿ, ಸುಮ್ನ ಹೆಣ್ದ ಹೆಣ್ ಕೊಡ್ತಾನ್ರಿ ಹಂಗ. ಹಾ
1: ಹಾ, ಗೊರ್ತನವ್ರಿಗೆ
3: ದುಡ್ಡಿಗಲ್ರಿ.
1: ಒಳ್ಳೆ ಒಳ್ಳೇದು ಸುಮಂಗಲ, ಯಾಕಂದ್ರ ನಮ್ಮಲ್ಲಿರುವಂತಹ ವಿದ್ಯೆಯನ್ನ ಉಪಯೋಗಿಸ್ಕೋಬೇಕು ಅಂತ. ಮುಂದುವರೆಸ್ರಿ ನಿಮ್ಮ ಕೆಲಸವನ್ನ, ಒಳ್ಳೇದಾಗ್ಲಿ.
0: ಧನ್ಯವಾದ.
1: ನೋಡು, ಈ ಸ್ವೆಟರ್ ಹೆಣಿಯೋದು, ಬೇರೆ ಬೇರೆ ತರ ಸ್ವೆಟರ್, ಸ್ಕಾರ್ಫ್ ಹೆಣಿಯೋದು, ಇದೆಲ್ಲ ಮನೆಯೊಳಗೆ ಕೂತ್ಕೊಂಡ ಮಾಡ್ತಾರೆ ನಮ್ಮ ಹೆಣ್ಮಕ್ಳು.
0: ಹೌದು, ಬಹಳ ಕಷ್ಟದ ಕೆಲಸ ಆದ್ರೂ ಇಷ್ಟಪಟ್ಟು ಮಾಡ್ತಾರೆ. ಮುಂದಿನ ಕರೆ. ಹಲೋ
1: ಹಲೋ,
0: ರೇಡಿಯೋ ಸ್ವಲ್ಪ ದೂರ ಇಡ್ರಿ. ಹಲೋ
1: ಹಲೋ
4: ಹಲೋ
0: ಹಲೋ ಹಲೋ, ರೇಡಿಯೋ ಸ್ವಲ್ಪ ದೂರ ಇಡ್ರಿ. ನಿಮ್ಮ ಹೆಸರು ಹೇಳ್ರಿ. ಹಲೋ ಹೇಳ್ರಿ.
4: ನಾವ್ರಿ ಕಂಬಳಿಂದ, ಭುವನೇಶ್ವರಿ ಅಂತ ಹೇಳಿರಿ.
1: ಭುವನೇಶ್ವರಿ, ನೀವು ರೇಡಿಯೋ ಬಿಟ್ಟು ಹೊರಗ್ ಬರ್ರಿ ಅಂದ್ರಷ್ಟ ನಮ್ಮ
4: ಕೇಳಿರಿ.
1: ನಮಸ್ಕಾರ. ನಮಸ್ಕಾರ ಭುವನೇಶ್ವರಿ.
4: ನಿಮ್ ಕರೆ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಯ್ತ್ರಿ ನಮ್ಗೆ.
1: ಏನ್ ಮಾಡ್ತೀರಿ ಭುವನೇಶ್ವರಿ?
4: ನಾವು ಹೊಲ ಮನೆ ಕೆಲಸ ಮಾಡ್ತೀವ್ರಿ, ಒಂದ್ ಸ್ವಲ್ಪ ಅಂಗಡಿ ಇಟ್ಟಿವ್ರಿ, ಅರ್ಬಿ ಅಂಗಡಿ ಇಟ್ಟಿವ್ರಿ.
1: ಓಹೋ, ಹ್ಮ್. ಎಲ್ಲ ಕಂಬಳಿ ಒಳಗ?
4: ಇದು ಇಲ್ಲಿಲ್ಲ ಅಂದ್ರೆ ಒಂದ್ ಮನೆ ಕೆಲ್ಸಕ್ಕೆ ಹೋಗ್ತೀವ್ರಿ.
1: ಅಲ್ಲ, ನಿಮ್ದ ಅಂಗಡಿ ಎಲ್ಲದ ಕಂಬಳಿ ಒಳಗ?
4: ಕಂಬಳಿ ಕೌಲ್ಪೇಟೆ ಅಂತ ಹೇಳಿರಿ. ಕೌಲ್ಪೇಟೆ ಐತಿ ನೋಡ್ರಿ ಈ ಕಡೆ ಐತಿ.
1: ಮತ್ತ ಹೊಲಕ್ಕೂ ಹೋಗ್ತೀರಿ?

0: ಭುವನೇಶ್ವರಿ?
1: ಹೌದ್ರಿ, ಹೊಲಕ್ಕೆ ಹೋಗ್ತೀವ್ರಿ, ಮತ್ತ ಅಂಗಡಿಗೆ ಇರ್ತೀವ್ರಿ, ಮತ್ತ ಮನೆ ಕೆಲಸ ಮಾಡ್ತೀವ್ರಿ.
0: ಹಾ ಹಾ, ಹೌದಲ್ಲ ಮತ್ತ ನೋಡ್ರಿ, ಹೆಣ್ಮಕ್ಳು ಎಷ್ಟೆಲ್ಲ ಕೆಲಸ ಮಾಡ್ತೀವಿ,
2: ಮೂರ್ ಕೆಲಸ ಒಟ್ಟಿಗೆ ಮಾಡ್ತಾರ ಇವ್ರು.
0: ಈಗೇನ್
1: ಇಲ್ರಿ, ಮನ್ಯಾಗ ಅಲ್ಲಿ ಮನ್ಯಾಗ ಕೆಲಸ ಮಾಡ್ಕೊಂಡು ಇಲ್ಲಿ ಬರೋದ್ರಿ.
0: ಭುವನೇಶ್ವರಿ, ಈಗ ಮಳಿ ಬಂದದ ನಿಮ್ ಮೂರ್ ಕಡೆ? ಇಲ್ಲ,
1: ಮಳಿ ಇಲ್ಲ ರೀ.
0: ಅಂದ್ರ ಮಳಿ ಆದ್ಮೇಲೆ ನಿಮ್ಗೆ ಹೊಲ್ದಾಗ ಕೆಲ್ಸ ಇರ್ತದಲ್ಲ?
1: ಹೌದ್ರಿ, ಈಗ ಏನಿಲ್ಲ ನೋಡ್ರಿ ಕೆಲಸ.
0: ಎಲ್ಲಾರು ಮಳೆರಾಯನ ಆಗಮನಕ್ಕಾಗಿ ಕಾಯ್ಲಿಕ್ಕೆ
1: ಮಳೆಯರನ್ನ ಕೇಳ್ಕೊಂತ ಇದಾರಿ ಎಲ್ಲಾರು.
0: ಎಲ್ಲಾರು ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಹಾಡ್ಲಿಕ್ಕೆ. ಯಾಕಂದ್ರ ಒಂದ್ ರೀತಿ ಒಳಗ ಭೀಕರ ಬರ ಇದು
1: ನೋಡ್ರಿ.
0: ಜುಲೈ ಮಧ್ಯಭಾಗ ಮುಗಿದೋತು ತಿರುಗಿ, ಇವತ್ತ 16ನೇ ತಾರೀಕು ಆದ್ರೂ ಕೂಡ
1: ಮಳೆ ಆದ್ರೆ ಮತ್ತೊಂದು ಚಲೋ ಆಗ್ತಾವ್ರಿ.
2: ಹೌದು,
0: ಈಗ ಮಳೆ ಆದ್ರೆ ಏನ್ ಹಾಕ್ತೀರಿ ಭುವನೇಶ್ವರಿ?
1: ಇದು ಸರವನ ಹಾಕ್ತಾರ್ರಿ, ಆಮೇಲೆ ಶೇಂಗಾ ಹಾಕೋರ್ ಹಾಕ್ಯಾರ್ರಿ, ಮೆಣಸಿನ ಗಿಡ ಹಚ್ಚ್ಯಾರ್ರಿ.
0: ಈಗ ಶೇಂಗಾಕ್ಕೂ ಒಂದಿಷ್ಟು ಮಳಿ ಬೇಕಾ ಅಲ್ಲೇನ? ಈಗ ನೀರ್ ಬೇಕ್ರಿ,
1: ಎಲ್ಲದಕ್ಕೂ ಮಳಿ ಬೇಕ್ರಿ.
0: ನೋಡ್ರಿ, ಈ ವರ್ಷ
1: ಹಾಕ್ಯಾರ್ರಿ, ಹೆಸರು ಹಾಕ್ಯಾರ್ರಿ.
0: ಓಹೋ,
1: ಹ್ಞೂನ್ರಿ,
0: ಎಲ್ಲದಕ್ಕೂ ಮಳಿ ಬೇಕು ಅಂತ ಕಾಯ್ಲಿಕ್ಕತ್ತಾರ.
1: ಹಚ್ಚಿ ಹಾಕ್ಯಾರ್ರಿ.
0: ಒಳ್ಳೇದಾಯ್ತು ಭುವನೇಶ್ವರಿ, ನಿಮ್ ಕೆಲ್ಸ ಚಲೋ ರೀತಿ ಒಳಗ್ ನಡೀಲಿ. ಧನ್ಯವಾದ ಕರೆ ಮಾಡಿದಕ್ಕ. ಭಾಗ್ಯದ ದಿನ ಇವತ್ತು ಭುವನೇಶ್ವರಿ ಅವರಿಗೆ.
2: ಧನ್ಯವಾದ.
0: ನೋಡು, ಎಷ್ಟೋ ದಿನಗಳಿಂದ ಕಾರ್ಯಕ್ರಮ ಕೇಳ್ತಿರ್ತಾರ, ಆದ್ರೆ ಅವರಿಗೆ ಕರೆ
2: ಸಿಕ್ಕಿರೋದಿಲ್ಲ. ಹಲೋ,
0: ನೀವು ರೇಡಿಯೋ ಹತ್ತಿರ ಇಟ್ಕೊಂಡು ಮಾಡ್ಲಿಕ್ಕತ್ತೀರಿ, ಅದಕ್ಕ ನಿಮ್ಗೆ ಸಿಗ್ತಾ ಇಲ್ಲ ಕರೆ. ನಮ್ಮ ಗೆಳತಿಯರಿಗೆ ಹೇಳ್ತೀನಿ ಈ ಮೂಲಕ, ರೇಡಿಯೋ ದೂರ ಇಟ್ಟು ಕರೆ ಮಾಡ್ರಿ, ಇಲ್ಲಾಂದ್ರ ಕರೆ ಕಟ್ ಆಗ್ತದ,
2: ಕರೆನ ಸಿಗೋದಿಲ್ಲ. ಹಲೋ
3: ಹಲೋ
2: ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
3: ನಮ್ಮ ಹೆಸರು ಅಶ್ವಿನಿ ಅಂತ್ರಿ.
0: ಯಾವ ಊರಿಂದ?
3: ಕೊಪ್ಪಳ ಡಿಸ್ಟ್ರಿಕ್ಟ್ ಕಲಬುರ್ಗ ತಾಲೂಕಿನ ತುಮರ್ಗುದ್ ಗ್ರಾಮ ರೀ.
2: ಕೊಪ್ಪಳ ಡಿಸ್ಟ್ರಿಕ್ಟ್ ಇಂದ ಮಾಡ್ಯಾರ.
3: ಇವಾಗ ಪಿಯುಸಿ ಮುಗಿಸಿ
0: ಅಶ್ವಿನಿ.
3: ಪಿಯುಸಿಯಲ್ಲಿ ಸೈನ್ಸ್ ತಗೊಂಡಿದ್ರು ಮ್ಯಾಮ್, 82% ಆಯ್ತು ರೀ. ಇವಾಗ ಡಿಗ್ರಿ ಮಾಡಿದ್ರಿ,
2: ಬಿಎಸ್ಸಿ ತಗೊಂಡಿರಿ.
0: ಮತ್ತೆ ಏನ್ ಮಾಡ್ತೀರಿ ಅಶ್ವಿನಿ?
3: ಮತ್ತೆ ಇವಾಗ ಬಿಎಸ್ಸಿ ಡಿಗ್ರಿ ಒಳಗ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಒಂದು ಕೋರ್ಸ್ ತಗೊಂಡಿವಿ ಮ್ಯಾಮ್, ಅದನ್ನ ಕಂಟಿನ್ಯೂ ಮಾಡ್ಕೊಂತ ರೀಡ್ ಮಾಡ್ತೀವಿ.
0: ಅಡ್ಡಿಲ್ಲ. ನೀವು ಎಲ್ಲಿ ಕಾಲೇಜ್ ಹೋಗೋದ? ಎಲ್ಲಿ? ಕೊಪ್ಪಳಕ್ಕ?
3: ಇಲ್ಲ ಮ್ಯಾಮ್, ಇಲ್ಲ ಯಲಬುರ್ಗ ಮ್ಯಾಮ್.
2: ಯಲಬುರ್ಗದಲ್ಲಿ?
0: ಒಳ್ಳೇದು ಒಳ್ಳೇದು. ಯಲಬುರ್ಗ
3: ಕಾಲೇಜ್ ಏನಾಗ್ತಿಲ್ಲ ಮ್ಯಾಮ್, ಹಂಗಾಗಿ ಕೆಲ್ಸಕ್ಕೆ ಹೋಗ್ತೀವಿ ಮ್ಯಾಮ್. ಕಂಪ್ಯೂಟರ್ ಕ್ಲಾಸ್ ಐತೆ ಮ್ಯಾಮ್, ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತೀವಿ ಮ್ಯಾಮ್.
0: ಕೆಲಸ ಏನ್ ಕೆಲ್ಸಕ್ಕೆ ಹೋಗ್ತೀರಿ ಅಶ್ವಿನಿ? ಹೋಗ್ತೀರಿ? ಓಹೋ, ಅಡ್ಡಿಲ್ಲ. ಈಗ ಸ್ವಲ್ಪ ಅಲ್ಲಿ ಮಳಿ ಆಗಿರ್ಲಿಕ್ಕಿಲ್ಲ ಯಲಬುರ್ಗಾ ಕಡೆ? ಅದೇ ಅದೇ, ಮಳಿ ಬಂದ್ರ ಕೈ ತುಂಬಾ ಕೆಲಸ ಅಲ್ಲಿನ. ಅಶ್ವಿನಿ, ನಿಮ್ದ ಹೊಲ ಅದೇನು ಅಶ್ವಿನಿ? ನಿಮ್ದ ಹೊಲ ಅದ?
2: ಹಲೋ
4: ಹಲೋ
2: ಹಲೋ, ಕರೆಯಕ್ಕೂ ಕಟ್ಟಾಯ್ತು ಅವ್ರದು. ಹಲೋ
4: ಹಲೋ ಹಲೋ,
2: ಕೇಳು ಗೆಳತಿ ಕಾರ್ಯಕ್ರಮ ಇದು.
4: ನಮಸ್ಕಾರ.
2: ಹಲೋ
5: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ,
5: ನಾವು 10ನೇ ತಾಲೂಕು ಮಧುವಾಯಿಂದ ಮಾತಾಡಿದ್ರಿ, ಸುಜಾತ ಅಂತ.
2: ಸುಜಾತ ಅವರು
0: ಯಾವ ಊರಂದ್ರಿ? ಸುಜಾತ
5: ಮದ್ಭಾವಿ.
0: ಮದ್ಭಾವಿ?
2: ಮದ್ಭಾವಿ.
0: ಈ ಹಿಂದೆ ಕರೆ ಮಾಡಿದ್ರೇನ?
5: ಹಾ ಮಾಡ್ತೇನ್ರಿ, ಅವಾಗ ಜಾಸ್ತಿ ಮಾಡಂಗಿಲ್ರಿ.
0: ಇವತ್ತು ಏನ್ ಹೇಳ್ಬೇಕಂತ ಮಾಡಿರಿ ಸುಜಾತ?
5: ನಾನು ರೀ ಮನ್ಯಾಗ ತಿಳ್ದಿಂಗ್ ರೀ, ಪಿಕು ಫಾಲ್ ರೀ ಎಲ್ಲ ಮಾಡ್ತೇನೆ ಮೇಡಮ್ ರೀ. ಮತ್ರಿ ಇದ್ರಿ ಈಗ ಸ್ವಲ್ಪ ಹಂಗ ನಮಗ ಈಗ ಸ್ಕೂಲ್ನ್ಯಾಗ ಇದನ್ನ ಕೊಟ್ಟಾರಲ್ರಿ ಚೂಡಿದಾರ್ ರೀ, ಮತ್ತ ಅವ್ರ ಮ್ಯಾಗ ಕೋಟ್ ಅದು ಕೊಟ್ಟಿರ್ತಾರ ಮೇಡಮ್ ರೀ. ಅವ್ ನಾವ್ ಮೊದ್ಲೆಲ್ಲ ಕಲ್ತಿರಂಗಿಲ್ರಿ, ಮತ್ತ ಈಗ ಇದ್ರಿ ಯೂಟ್ಯೂಬ್ ಬಂದಿತ್ತಲ್ರಿ ಮೇಡಮ್ ರೀ, ಅದರಿಂದ ಎಲ್ಲಾರ್ಗಿ ಗೆಳತಿಯರಿಗೆ ಬಹಳ ಅನುಕೂಲ ಆಗಿತ್ತು ಹೇಳಕತ್ತನ ಬಯಸ್ತೇನೆ.
0: ಸಾಮಾಜಿಕ ಜಾಲತಾಣದೊಳಗ ನಮ್ಗೆ ಏನ್ ಬೇಕಂದ್ರೂ ಸಿಗ್ತದ, ಹಂಗಾಗಿ ನೋಡಿ ನಾವು ಕಲ್ಕೊಂಡು ಮಾಡಬಹುದು ಅಂತಂತೀರಿ.
5: ಹಾ ರೀ ಮೇಡಮ್ ರೀ.
0: ಏನೇನ್ ಮಾಡ್ತೀರಿ ಮತ್ತ?
5: ಮತ್ತ ರೀ ಟೈಮ್ ಸಿಗ ಸ್ವಲ್ಪ

0: ಅದು ಯೂಟ್ಯೂಬ್ ನ್ಯಾಗ ನೋಡಿ ತೋರ್ನಾದ್ ಹೇಳಿತೇನ್ರಿ.
1: ತೋರಣ ಎದ್ರಿಂದ ಮಾಡ್ತೀರಿ ಸುಜಾತ?
0: ಇದ್ರಿ ವೈರ್ ಅಂತ ಸಿಗ್ತೈತಲ್ರಿ ಮೇಡಮ್ ರೀ,
2: ವೈರಿಂದ
1: ಕ್ರೋಷಾ ವೈರ್.
0: ಹ್ಞೂ ರೀ,
1: ಅಡ್ಡಿಲ್ಲ ಅಡ್ಡಿಲ್ಲ. ಅಂದ್ರೆ ನಿಮ್ಮ ಒಳಗಿರುವಂತಹ ಕಲೆಯನ್ನ ಹೊರಗೆ ತೆಗಿಬಹುದು ಅಂತ.
0: ಹಾರೀ, ಅಂದ್ರೆ ನಮ್ಗೆ ತಿಳಿಲಿಲ್ಲ ಅಂದ್ರೂ ಅದ್ರೊಳಗೆ ಈಗ ನಮ್ಗೆ ಅನುಕೂಲ ಆಗೈತ್ರಿ ಮೇಡಮ್. ಮೊದ್ಲೆಲ್ಲ ಎಲ್ಲಿ ಹೋಗುದು, ಯಾರನ್ನ ಕೇಳುದು,
1: ಅಂದ್ರೆ ಮಾಡೋ ಮನಸ್ಸಿದ್ರು ಕೂಡ ಅದನ್ನ ಹೇಳ್ಕೊಡೋರು ಇರ್ಲಿಲ್ಲ. ಈಗ ಸಾಮಾಜಿಕ ಜಾಲತಾಣಗಳು ಬಂದಿರೋದ್ರಿಂದ ಅದ್ರ ಮೂಲಕ ನಾವು ಕಲ್ಕೊಂಡು ನಾವು ಒಂದಿಷ್ಟು ಕಲೆಯನ್ನ ರೂಢಿಸ್ಕೊಳ್ಬಹುದು ಅಂತ. ಯಾಕಂದ್ರ ಸಮಯ
0: ಮತ್ತೆ ನಾವು ಕೆಲಸನಾಗ ತೊಡಗಿದ್ದು ಅಂದ್ರೆ ರೀ ಯಾವ್ದು ನಮ್ಗೆ ಬೇರೆ ತಲೆ ಇದನ್ನ ಬರುದಿಲ್ಲ ಮೇಡಮ್.
1: ಖರೇ ಅದ, ಖರೇ ಅದ. ಕಷ್ಟಗಳು ಇದ್ರೂ ಕೂಡ ಅದ್ರ ಬಗ್ಗೆ ಬರೀ ಯೋಚನೆ ಮಾಡ್ಕೋತ ಕೂತ್ರ ನಡೆಯಂಗಿಲ್ಲ.
0: ಹ್ಞೂ ರೀ, ಅದ್ರ ಜೊತೆನೆ ಇದು ನಮ್ಮ ಜೀವನನು ಸಾಗತೈತ್ರಿ. ಮತ್ತೆ ಹಿಂಗ್ ಅದ್ರ ಕೆಲಸ ಇದ್ದು ಅಂದ್ರೆ ನಮ್ಗೆ ಟೈಮ್ ಇದನ್ನ ಟೈಮ್ ಹೋದ್ದು ಗೊತ್ತಾಗಿಲ್ಲ ಮೇಡಮ್ ರೀ.
2: ಮನಸ್ಸು ಆರಾಮಾಗಿ ಇಟ್ಕೋಬಹುದು ನಾವು ಮನಸ್ಸನ್ನ.
0: ಹಾರಿ ಮೇಡಮ್ ರೀ.
2: ಮತ್ತೆ ಕೋಟ್ ಎಲ್ಲ ಹೊಲಿತೇನಂದ್ರಲ್ಲ, ಅವೆಲ್ಲ ಸ್ಕೂಲಿಗೆಲ್ಲ ಹೊಲಿತೀರಿ ನೀವು?
0: ಸ್ಕೂಲ್ದು ಮೇಡಮ್ ಇಲ್ಲಿ ನಮ್ ತಾಯ್ತ ಐತ್ರಿ, ಇಲ್ಲಿ ಎಲ್ಲ ತಂದು ಕೊಡ್ತಾರಿ. ಸ್ಕೂಲ್ ಐತ್ರಿ ಇಲ್ಲಿ ನಮ್ಮ ಸಮೀಪ ಕೊಡ್ತಾರೆ. ಅವಂತ ನಮ್ಗೆ ಗೊತ್ತಿಲ್ಲ ಅಂದ್ವಿ ಅಂದ್ರೆ ಬೇರೆ ಕಡೆ ಹೋದ್ರ ಅಂದ್ರೆ ಒಂದ್ಸಲ ಮಾತು ಇವ್ರು ಬರಂಗಿಲ್ಲ ಬಿಡತ್ ಹೇಳಿ ಮಾತು ಬರ್ದಿಲ್ಲ ಅವ್ರ ನಮ್ ಕಡೆ ರೀ.
1: ನೋಡ್ರಿ ಸುಜಾತ,
0: ಆಯ್ತು ಒಂದ್ಸಲ ಕಷ್ಟಪಟ್ಟು ಕಲ್ತೀವಿ ಅಂದ್ರೆ ರೀ ಮತ್ತೆ ಬೇರೆ ಕಸ್ಟಮರ್ ತಂದ್ ನಮ್ಗೆ ಕೊಡ್ತಾರೆ ರೀ.
1: ಮತ್ತೆ ಈಗ ಹೆಂಗ್ ನಡೆದ ಸುಜಾತ ನಿಮ್ ಕೆಲ್ಸ?
0: ಎಲ್ಲ ಚಲೋ ನಡೆದ್ರಿ ಮೇಡಮ್ ರೀ.
1: ಅಂದ್ರೆ ಮನೆಗೆ ನಿಮ್ಮ ಆರ್ಥಿಕತೆಗೆ ಏನ್ರೆ ಅನುಕೂಲ ಆಗ್ತದೇನ?
0: ಅನುಕೂಲ ಬಹಳ ಆಗೈತ್ರಿ ಮೇಡಮ್. ಅದೇನಿಗೆ ಹೇಳ್ರಿ, ಇದನ್ನಾಗಲ್ಲ ಬೇಡ್ರಿ.
1: ನೋಡ್ರಿ ನೋಡ್ರಿ ಎಷ್ಟು ಖುಷಿ ಆಗ್ತದಲ್ಲ ಸುಜಾತ.
0: ಹಾ ಖುಷಿ ಆಗ್ತ್ರಿ ಮೇಡಮ್ ರೀ. ಮತ್ತೆ ಈಗ ಯಾರ ಮುಂದೆ ಕೈ ಬಿಡಕ್ ಆಗುದ್ರಿ ಈಗಿನ ಪರಿಸ್ಥಿತಿ ಒಳಗ ಎಲ್ಲಾರಿಗೆ ಇದನ್ನ ವಜ್ಜೇನ ಆಗಿರ್ತತ್ರಿ.
1: ಅಲ್ಲ ನೋಡ್ರಿ,
0: ನಡ್ಕೊಂಡು ಹೋದ್ವಿ ಅಂದ್ರೆ ಅಟ ನಮ್ಗೆ ಸಾಕಲ್ಲ ಮೇಡಮ್. ಮತ್ತೆ ಹೆಚ್ಚಿನ ಬೇಕಾಗಿತ್ತು.
1: ಖರೇ ಅದ ಸುಜಾತ, ಏನಿಲ್ದನ ಗೃಹಿಣಿಯರಿಗೆ ಕೈ ತುಂಬ ಕೆಲಸ ಇರ್ತದ. ಮನಿ ಕುಟುಂಬ ಎಲ್ಲ ನಿರ್ವಹಣೆ ಮಾಡೋದು, ಮನೆಯಾಗಿನ ಕೆಲಸ, ಬಂದವರಿಗೆ ಹೋದವರಿಗೆ ಊಟಕ್ಕೆ ಬಡಿಸೋದು, ಊಟ ಮಾಡಿ ಹಾಕೋದು, ಆಮೇಲೆ ಮನೆ ಸ್ವಚ್ಛ ಇಟ್ಕೊಳ್ಳೋದು, ಸಾಕಷ್ಟು ಕೆಲಸಗಳಿರ್ತಾವೆ. ಅಷ್ಟರೊಳಗೂ ಕೂಡ ಮತ್ತೆ ಇನ್ನೊಂದಿಷ್ಟು ಈ ಥರದ ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದು ಕೆಪ್ಯಾಸಿಟಿ ಶಕ್ತಿ ಮಹಿಳೆಯರಿಗದ ನೋಡ್ರಿ.
0: ಮತ್ತೆ ಇದು ಸಾಯಂಕಾಲ ಈಗ ಹೊತ್ತು ಮನೆಗೆ ನಮ್ಗೆ ರಾತ್ರಿ 7 ಗಂಟೆ ಆಗೈತೆ ಅಂದ್ರೂ ಈಗ ಒಂದ್ ಬ್ಲೌಸ್ ಹೊಲಿದ್ರು ನಮ್ಗೆ ಏನೋ ಇಲ್ಲಂದ್ರೆ ಸ್ವಲ್ಪ ರೇ ಇದನ್ನ ಅದೇ.
1: ಹೌದು, ಮನ್ಯಾಗ ಕೂತ್ ಮಾಡಬಹುದಲ್ಲ, ಬಹಳ ಒಳ್ಳೇದು. ಮತ್ತೆ
0: ಅನುಕೂಲ ಆಗ್ತತ್ರಿ ಮೇಡಮ್.
1: ಹೌದು ಹೌದು, ಬಹಳ ಒಳ್ಳೇದು. ಖುಷಿ ಆಯ್ತು ಸುಜಾತ, ನಿಮ್ಮ ಕೆಲಸ ಹಿಂಗ ಬಹಳ ಚಲೋ ರೀತಿಯೊಳಗ ನಡೀಲಿ. ಮತ್ತೆ ಈಗ ಸಾಲೆ ಎಲ್ಲ ಶುರು ಆಗ್ಯಾವಲ್ಲ
0: ನನಗ್ರಿ? ಒಟ್ಟ ಇದು ಆಕಾಶವಾಣಿ ರೀ, ಒಟ್ಟ ಒಂದ್ ಮನ್ಯಾಗ ಗೆಳತಿದ್ದಂಗ ನೋಡ್ರಿ ನನಗ್ರಿ. ಒಟ್ಟ ಎಲ್ಲಾರ ಹೊರಗ್ ಹೊಂಟೇನ ಅಂದ್ರೆ ಕಾರ್ಯಕ್ರಮ ಹಚ್ಚಿಸಿದ್ರೆ ಮೇಡಮ್ ರೀ, ಫೋನ್ ರೆಕಾರ್ಡ್ ಇಟ್ಟು ಹೋತನ್ರಿ.
2: ಓ, ರೆಕಾರ್ಡ್ ಇಟ್ಟು ಆಮೇಲೆ ಕೇಳ್ತೀರಿ
1: ಇದು ಪ್ರೀತಿ ಅಂದ್ರೆ ಇದು ನೋಡ್ರಿ ಸುಜಾತ. ಬಹಳ ಖುಷಿ ಆಯ್ತು, ನಿಮ್ಮ ಪ್ರೀತಿಯ ಅಭಿಮಾನ ನಮ್ ಜೊತೆ ಹಿಂಗ ಇರ್ಲಿ. ಆಮೇಲೆ ನಿಮ್ಮ ಕೆಲಸ ನೀವು ಸಾಕಷ್ಟು ಕೆಲಸ ಮಾಡ್ರಿ. ಯಾಕಂದ್ರೆ ದೇವ್ರ ಶಕ್ತಿ ಕೊಟ್ಟಾಗ ಕೆಲಸ ಮಾಡ್ಬೇಕು ಮನುಷ್ಯ, ಮಹಿಳೆನೋ ಪುರುಷನು, ಹೊರಗೆ ಹೋಗ್ಬಹುದು ಅಥವಾ ಮನೆಯಾಗಿರ್ಬಹುದು. ಮಹಿಳೆಯರು ಕೂಡ ಎಷ್ಟು ಮುಂದ್ ಬರ್ಲಿಕ್ಕೀರಿ ನೋಡ್ರಿ, ಎಲ್ಲಾರು ಎಷ್ಟು ಖುಷಿ ಆಗ್ತದ.
0: ಎಲ್ಲಾರು ಮುಂದ್ ಬರ್ತಾರೆ ಮೇಡಮ್. ಯಾರು ಈಗ ಖಾಲಿ ಅಂತೂ ಇರಂಗಿಲ್ಲ ಬಿಟ್ರಿ ಮೇಡಮ್. ಎಲ್ಲ ಕೆಲಸ
1: ಖರೇ ಅದ, ಯಾವ್ದ್ರೊಳಗ ಆಸಕ್ತಿ ಅದಲ್ಲ ಅದ್ರೊಳಗ ನಾವು ಮುಂದುವರಿಯುವಂತಹ ಒಂದು ಛಲ ನಮ್ಮ ಹತ್ರ ಬೇಕು.
0: ಹೌದ್ರಿ ಮೇಡಮ್ ರೀ.
1: ಬಹಳ ಒಳ್ಳೇದು ಸುಜಾತ, ಖುಷಿ ಆಯ್ತು ಮಾತು ಕೇಳಿ.
2: ಧನ್ಯವಾದ, ಧನ್ಯವಾದ. ಕೊನೆಯ ಕರೆ ತಗೊಂಡ್ಬಿಡೋಣ. ಹಲೋ,
1: ಸಮಯ ಆಯ್ತು.
2: ಹಾಗೆ ಬಿಡ್ತು, ರೇಡಿಯೋ ದೂರಿಡ್ಲಿಲ್ಲ ಇವರು.
1: ಹೌದು, ಹಂಗಾಗಿ ಸಿಗ್ಲಿಲ್ಲ. ಮತ್ತೆ ನೋಡು ಅಪೂರ್ವ, ಸಾಕಷ್ಟು ಕರೆಗಳು ಬಂದ್ವು. ನನಗೆ ಎಷ್ಟು ಖುಷಿ ಆಗ್ಲಿಕ್ಕಂದ್ರ, ನಾವ್ ಇಷ್ಟ ಹೇಳಿದ್ದಷ್ಟ ನಿನ್ನೆ ವಿಶ್ವ ಯುವ ಕೌಶಲ್ಯ ದಿನ ಅಂತ ಆಚರಿಸಿದ್ವಿ. ನಮ್ಮ ಯುವಕರು ಕೌಶಲ್ಯಗಳನ್ನ ತೊಡಸ್ಕೊಂಡು ಮುಂದ್ ಬರ್ಲಿ ಅಂತ ಹೇಳಿದ್ದ ಇಷ್ಟ. ನಮ್ಮ ಮಹಿಳೆಯರು ನೋಡಿ ಇವತ್ತೆ ಎಷ್ಟು ಜಾಗೃತರಾಗ್ಬಿಟ್ಟಾರ, ಗಟ್ಟಿ ಹೆಜ್ಜೆಗಳನ್ನ ಇಟ್ಕೊಳ್ತ ಮುಂದ್ ಹೊಂಟಾರ, ಅನೇಕ ಕೌಶಲ್ಯಗಳನ್ನ ಅಳವಡಿಸಿಕೊಂಡಾರ. ಬಹಳ ಖುಷಿಯ ಮಾತು ಇದು. ಯಾಕಂದ್ರ ನಮ್ಮ ಜೀವನ ನಮ್ಮ ಕುಟುಂಬವನ್ನ ಭದ್ರ ಮಾಡ್ಕೊಳ್ಬೇಕು.
2: ಹೌದು, ಖರೇ ಅದ. ಆಮೇಲೆ ಬಹಳ ಇದನ್ನ ಹೇಳಿದ್ರು, ಕೌಶಲ್ಯಯುಕ್ತವಾದ ಮಾತನ್ನ ಹೇಳಿದ್ರು. ಏನ್ ಮಾಡ್ತೀನಿ, ಏನ್ ಮಾಡ್ಬೇಕು ಅದನ್ನು ಕೂಡ ನಮ್ಗೆ ಹೇಳಿದ್ರು ಎಲ್ಲ ಗೆಳತಿಯರು. ಇವತ್ತು
1: ಎಷ್ಟೋ ಮಂದಿಗೆ ಪ್ರಶ್ನೆಗಳು ಇರ್ತಾವ, ನಾ ಏನ್ ಮಾಡ್ಲಿ, ನನಗೂ ಆ ಮಾಡ್ಬೇಕಂತ ಅನಿಸ್ತದೆ, ಅದ್ರ ಅರ್ಥ ಆಗ್ತಾ ಇಲ್ಲ ಅಂತ. ಈ ಎಲ್ಲ ನಮ್ಮ ಗೆಳತಿಯರ ಮಾತು ಕೇಳಿದಾಗ ಅವ್ರಿಗೆ ಯಾವ್ದು ಆಸಕ್ತಿ ಅದಲ್ಲ, ಅದ್ರ ಬಗ್ಗೆ ಅವರು ಆ ಕೌಶಲ್ಯವನ್ನ ರೂಢಿಸ್ಕೊಳ್ಬಹುದು. ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಗೆಳತಿಯರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.

0: ಈ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಾಯಾರಾಮನ್ ಹಾಗೂ ಅಪೂರ್ವ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸರಳ ಮಧುಸೂದನ್ ಅವರ ಗಾಯನ ಕೇಳಿ. ರಾಗ ನಟ್ ಭೈರವ್, ತಬ್ಲಾ ಸಾಥಿ ಶ್ರೀಕಾಂತ್ ಚಿಮ್ಮಾಳ್, ಹಾರ್ಮೋನಿಯಂ ಸಾಥಿ ಸಾರಂಗ್ ಕುಲಕರ್ಣಿ.

0: ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸರಳಾ ಮಧುಸೂದನ್ ಅವರ ಗಾಯನದಲ್ಲಿ ರಾಗ್ ನಟ್ಟಭೈರವ್ ಕೇಳಿದಿರಿ. ತಬಲಾ ಸಾಥಿ ಶ್ರೀಕಾಂತ್ ಚಿಮ್ಮಲ್, ಹಾರ್ಮೋನಿಯಂ ಸಾಥಿ ಸಾರಂಗ್ ಕುಲಕರ್ಣಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30 ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022-24 3 ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143ರಲ್ಲಿ ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಯಲ್ಲಮ್ಮ ವಿಶೇಷ ಚೇತನರಾಗಿದ್ದು, ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164ರ ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
2: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೇನೆ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ ಪಡ್ಕೊಂಡಿರ್ತೇನೆ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ. ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
1: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣ

ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18ರಂದು ಮಧ್ಯಾಹ್ನ 3 ಗಂಟೆಗೆ ಐಐಟಿಯ ಪ್ರೇಕ್ಷಾಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾಕ್ಟರ್ ಭೀಮ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಈ ಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಎಲ್ಲರಿಗೂ ನಮಸ್ಕಾರ. ಈಗ ವಾಗೀಶ್ವರಿ ಮಹಿಳಾ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಕೇಳೋಣವೇ. ಮೊದಲಿಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ.

ಗಣಪತಿಯ ಸ್ತುತಿಯನ್ನು ಕೇಳಿದ್ರಲ್ಲ, ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ಇಲ್ಲಿ ಎಲ್ಲರೂ ಸೇರಿದ್ದು ಯಾಕೆ ಹೇಳಿ? ದಾಸರ ಕೀರ್ತನೆಗಳಲ್ಲಿ ಅಧ್ಯಾತ್ಮ ತತ್ವಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ಹಾಸುಹೊಕ್ಕಾಗಿವೆ ಎಂದು ನೋಡಲಿಕ್ಕೆ 15

0: ಹದಿನಾರನೇ ಶತಮಾನದಲ್ಲಿ ಪ್ರಾರಂಭವಾದ ಈ ದಾಸ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿರುವ ವೇದ ಉಪನಿಷತ್ತಿನ ಸಾರವನ್ನು ಕನ್ನಡದಲ್ಲಿ ಬಹಳ ಸರಳವಾಗಿ ಹಾಡಿನ ರೂಪದಲ್ಲಿ ಹೇಳಿ ಜನಸಾಮಾನ್ಯರಿಗೆ ಅವರೆಲ್ಲ ಹತ್ತಿರವಾದರು. ಏನಂತೀರಿ ನಳಿನಕ್ಕ?
1: ಹೌದು, ದಾಸರು ಮಾನವನ ನಡೆ ನುಡಿಗಳ ಓರೆ ಕೋರೆಗಳನ್ನು ಕುರಿತು ಹೇಳಿದರು. ಜೀವನ ನಿರ್ವಹಣೆಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದರು. ಮಾನವ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನಜನ್ಮ ಬಂದಾಗ ಕೃಷ್ಣನ ಸ್ಮರಿಸಿ ಎಂದು ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿದರು. ನಿನ್ನ ವಿಚಾರ ಏನು ಕಿರಣ?
2: ಹೌದು, ನಾಮಸ್ಮರಣೆಯನ್ನ ಮಾಡಿರಿ, ಆದರೆ ಭೂಟಿಗೆ ಡಂಭಾಚಾರ ಬೇಡ ಎಂದು ಕಿವಿಮಾತು ಹೇಳಿದರು. ಉದಯ ಕಾಲದಲ್ಲಿದ್ದು ಗಡಗಡ ನಡಗುತ್ತಾ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಉಳಿದವರಿಗೆ ತಾವು ಮಹಾಭಕ್ತರು ಎಂದು ತೋರಿಸುವ ಪರಿಯನ್ನ ಟೀಕಿಸಿದರು. ನಿನಗೆ ಹೇಗೆ ಅನಿಸುತ್ತದೆ?
3: ನಾವು ಹರಿದಾಸರಿಂದ ಬಹಳ ಕಲಿಯುವುದು ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿ ಮಾತಿನಲ್ಲಿ ಹಿಡಿತವಿರಲಿ ಎಂದು ಬೋಧಿಸಿದ್ದಾರೆ. ಚಾಡಿ ಹೇಳುತ್ತಾ ಕೂರಬೇಡ, ಸತತವಾಗಿ ಹರಿಯ ಸ್ಮರಣೆಯನ್ನು ಮಾಡು ಎಂಬ ಹಿತವಚನವನ್ನು ಹೇಳಿದ್ದಾರೆ, ಅಲ್ಲವೇ ಪ್ರತಿಮಕ್ಕ?
0: ಶ್ರೀ ವ್ಯಾಸರಾಯಿಂದ ಅಂಬೆಗಾಲಿಟ್ಟ ಕೀರ್ತನಾ ಸಾಹಿತ್ಯ ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರಂತಹ ಮೇಧಾವಿಗಳಿಂದ ಹುಲಾಗಿ ಬೆಳೆಯಿತು. ಮಾನವ ಜನ್ಮ ಬಂದಾಗ ಅದನ್ನು ಸಾರ್ಥಕ ಪಡಿಸಿಕೋ, ಅದು ಸ್ಥಿರವಲ್ಲ. ಯಾಕೆಂದರೆ ಸತ್ತಾಗ ನಿನ್ನ ಹಿಂದೆ ಸತಿ ಸುತರು ಧನ ಧಾನ್ಯ ಯಾವುದೂ ಬರುವುದಿಲ್ಲ ಎಂದು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ. ಕೇಳಿ.

ಪುರಂದರ ದಾಸರು ಸಂಸಾರದ ನಿಸ್ಸಾರತೆಯನ್ನು ಮನಗಂಡು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯುವ ಹಂಬವನ್ನು ಈ ಹಾಡಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಕ್ತ ಮತ್ತು

0: ಪರಮಾತ್ಮನ ಸಂಬಂಧ ತಮ್ಮ ಕೀರ್ತನೆಗಳಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅಲೆಮಾರಿಯಂತೆ ಅವಧುರಂತೆ ತಿರುಗುತ್ತಿದ್ದ ದಾಸರಿಗೆ ಜನಜೀವನದ ಆಳವಾದ ಗ್ರಹಿಕೆ, ಜನರ ಜೀವನದ ನಾಡಿ ಮಿಡಿತದ ಅರಿವಿತ್ತು. ಆದ್ದರಿಂದ ಅವರು ಸಮಾಜದ ಓರೆಗಳನ್ನು ತಮ್ಮ ಗೀತೆಯಲ್ಲಿ ಸರಿಪಡಿಸಲು ಯತ್ನಿಸಿದ್ದಾರೆ.
1: ಮನುಷ್ಯ ಜನ್ಮ ಬಲು ಅಪರೂಪ. ಯಾಕೆ ಗೊತ್ತೇ? ಈ ಜೀವ 83,99,999 ಜೀವರಾಶಿಗಳನ್ನು ದಾಟಿ ಬರಬೇಕು. ಯಾವಾಗ ನಿನಗೆ ಮನುಷ್ಯ ಜನ್ಮ ಸಿಕ್ಕಿ ನೀನು ಪರಮಾತ್ಮನನ್ನು ಹೊಂದಲು ಪ್ರಯತ್ನ ಮಾಡುವುದಿಲ್ಲವಾದರೆ ಮತ್ತೆ ಪುನಃ ಯುಗ ಯುಗಗಳು ಬೇಕು ನೀನು ಪರಮಾತ್ಮನನ್ನು ಸೇರಿಸಲಿಕ್ಕೆ ಎಂದು ಈ ಹಾಡಿನ ಮೂಲಕ ಎಚ್ಚರಿಸಿದ್ದಾರೆ.
0: ಈಗ ಹಾಡು ಕೇಳೋಣ.

0: ಈ ಹಾಡಿನಲ್ಲಿ ಜೀವನು ಪರಮಾತ್ಮನಲ್ಲಿ ಲೀನವಾಗುವ ಪ್ರಯತ್ನ ಮಾಡಬೇಕು, ಪರಮಾತ್ಮನಲ್ಲಿ ಶರಣು ಹೋಗು, ನಿನ್ನ ಬಂಧನವನ್ನು ಕಳಚಿಕೋ ಎಂದು ಈ ಹಾಡಿನ ಮೂಲಕ ಕನಕದಾಸರು ಹೇಳಿದ್ದಾರೆ. ಬರಿಯ ತೀರ್ಥಕ್ಷೇತ್ರ ಪರ್ಯಟನ, ಗಂಗಾ ಗೋದಾವರಿ ನದಿಗಳಲ್ಲಿ ಸ್ನಾನ, ಹೋಮ ವ್ರತಗಳನ್ನು ಮಾಡಿ ಫಲವಿಲ್ಲ. ಮಾಯಾ ಮೋಹಕ್ಕೆ ಬಲಿಯಾಗದೆ ಕಮಲೇಶನನ್ನು ನೆನೆಯುತ್ತಾ ಅವನಲ್ಲಿ ಶರಣಾಗು, ಆಗ ಮಾತ್ರ ನೀನು ಮೋಕ್ಷ ಪಡೆಯುವೆ ಎಂದು ಕನಕದಾಸರು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ.
1: ಪುರಂದರದಾಸರು ಈ ಹಾಡಿನ ಮೂಲಕ ಅನ್ನದಾನ ಮಾಡಿರಿ, ಮಾತಾಪಿತರನ್ನು ಸೇವಿಸಿರಿ, ಗುರುವಿನ ಸ್ಮರಣೆ

0: ಜ್ಞಾನ, ಭಕ್ತಿ, ವೈರಾಗ್ಯ ನಮಗೆ ದಾಸ ಸಾಹಿತ್ಯದಲ್ಲಿ ದೊರೆಯುತ್ತದೆ. ದಾಸರು ಸಂಗೀತದ ರೂಪದಲ್ಲಿ ನೀತಿ ಬೋಧನೆಗಳನ್ನು ಸಾಮಾನ್ಯ ಜನರ ಹೃದಯಕ್ಕೆ ನೀಡಿದರು. ಬೇವು ಬೆದೊಡನೆ ಇದ್ದರೆ ಏನು ಫಲ, ಹಾವಿಗೆ ಹಾಲರದರೇನು ಫಲ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ, ಹಾವಿಗೆ ಹಾಲೆರೆದರೆ ಅದು ಅಮೃತವಾಗುವುದಿಲ್ಲ, ವಿಷವಾಗುತ್ತದೆ. ಹಾಗೆಯೇ ಕೆಟ್ಟ ಗುಣಗಳಿರುವ ವ್ಯಕ್ತಿ ದಿನಾಗಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅವನ ಮನಸ್ಸು ಪರಿವರ್ತನೆಯಾಗುವುದಿಲ್ಲ. ನಾಯಿ ಬಾಲ ಯಾವಾಗಲೂ ಡೊಂಕೆ. ಹೀಗೆ ಜನರ ಗುಣ ಮೌಲ್ಯಗಳನ್ನು ವೃದ್ಧಿಸುವ ದಾಸ ಸಾಹಿತ್ಯದ ಅಪಾರ ಕೊಡುಗೆಯನ್ನು ನೀಡಿದೆ ಎಂದು ಹೇಳಬಹುದು.
1: ಭಗವಂತನಲ್ಲಿ ನಿಷ್ಠೆ ಇಟ್ಟು ಬದುಕಿ ಬಾಳುವು ಎಂಬುವುದು ದಾಸರನ್ನು. ಬದುಕು ಸಹ್ಯವಾಗಬೇಕಾದರೆ ಮನುಷ್ಯ ಕೆಲವೊಂದು ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಜ್ಞಾನದ ಹಸಿವು ಧೈರ್ಯವಂತಿಕೆ, ನಯನೀತಿಯ ಸೊಗಡು, ಪರಮಾತ್ಮನಲ್ಲಿ ಭಕ್ತಿ ಇವೆಲ್ಲ ಇದ್ದಾಗ ಆ ಬದುಕು ನಿಜವಾದ ಬದುಕು ಎನಿಸುತ್ತದೆ.
2: ಆಧ್ಯಾತ್ಮ ನಿಷ್ಠೆಯಿಂದ ಆತ್ಮೋದ್ಧಾರ ಆಗುತ್ತದೆ. ಮಾಧ್ಯಮ ಕಾವ್ಯವಾದರೆ ಅದು ಪಂಡಿತರ ಸೊತ್ತಾಗುತ್ತದೆ. ಮಾತುಗಳಲ್ಲಿ ಹೇಳಿದರೆ ಕ್ರಮೇಣ ಮರೆತು ಹೋಗುತ್ತದೆ. ಅದಕ್ಕಾಗಿಯೇ ದಾಸರು ತಮ್ಮ ಬೋಧನೆಗಳಿಗೆ ಸಂಗೀತವನ್ನು ಆರಿಸಿ ತಾಳ ತಂಬೂರಿಯ ಮೂಲಕ ಗೀತೆಯಾಗಿ ಹಾಡಿದರು. ರಾಗ ಲಯಬದ್ಧವಾದಂತಹ ರಚನೆ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈ ಕಾರಣವಾಗಿಯೇ ದಾಸ ಸಾಹಿತ್ಯ ಇನ್ನೂ ಜೀವಂತವಾಗಿ ಇದೆ.
3: ಅಲ್ಲವೇ ಪುರಂದರದಾಸರು ರಾಗಿ ತಂದೀರಾ ಅಂತ ಹೇಳಿದ್ರು. ಈ ಹಾಡನ್ನು ನೀವು ಕೇಳಿದಿರಿ, ಅದು ಚೆನ್ನಾಗಿದೆ ಅಲ್ಲವೇ. ಕುಡಿಯುವ ನೀರು, ಸುಡುವ ಬೆಂಕಿ,

0: ಉಸಿರಾಡುವ ಗಾಳಿ ಒಂದೇ ಆಗಿರುವಾಗ ಜಾತಿ ಭೇದ ಮಾಡಬೇಡಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಜಪ ತಪ ತೀರ್ಥಯಾತ್ರೆ ಮಂತ್ರ ಪಠಣಗಳ ಹೊರ ವಲಯದಲ್ಲಿಯೇ ಸುತ್ತೋ ಜನರಿಗೆ ಅಂತರಂಗ ಶುದ್ಧಿ ಇಲ್ಲದಿದ್ದರೆ ಫಲವಿಲ್ಲ. ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣು ಎಂದು ಸಮಾಜವನ್ನು ಜಾಗೃತಗೊಳಿಸಿದ್ದಾರೆ.
1: ಇನ್ನೊಂದು ಮಾತು ಇಲ್ಲಿ ಹೇಳಲೇಬೇಕು, ಕಲಿಯುಗದಲ್ಲಿ ದೇವರನ್ನು ತಲುಪಲು ಸುಲಭ ಮಾರ್ಗ ಭಕ್ತಿ ಮಾರ್ಗ ಎಂದು ಹೇಳಿದ್ದಾರೆ. ನಮಗೆ ಈ ಯುಗದಲ್ಲಿ ಕಷ್ಟದ ತಪಸ್ಸು ಮಾಡಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅರ್ಥೈಸಿ ಪರಮಾತ್ಮನೆಡೆಗೆ ಸಾಗುವ ಹಾದಿಯೂ ಅಷ್ಟು ಸುಲಭವಲ್ಲ. ಆದ್ದರಿಂದ ಭಜನೆ ಬಹಳ ಸುಲಭದ ಹಾದಿ ಎನ್ನುತ್ತಾರೆ. ಈಗ ಒಂದು ಪುರಂದರದಾಸರ ಹರಿನಾ ಜಿಹ್ವೆಯೊಳಗೆ ಇರಬೇಕು ನರನಾದ ಮೇಲೆ ಈ ಹಾಡನ್ನು ಕೇಳೋಣವೇ.

0: ಮನುಷ್ಯನು ಯಾವಾಗಲೂ ಹರಿಯನ್ನು ಸ್ಮರಿಸುತ್ತಾ ಇರಬೇಕು. ಎಲ್ಲ ಜೀವಿಗಳಲ್ಲಿಯೂ ದಯೆ ಇರಬೇಕು. ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನು ಮೀರಬೇಕು. ತನ್ನಲ್ಲಿ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕು. ನಿಂದಾಸ್ತುತಿಗಳನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅದು ಆಗ ಸ್ಥಿತಪ್ರಜ್ಞ ಮನಸ್ಸಾಗುತ್ತದೆ. ಈ ರೀತಿಯ ಮನಸ್ಥಿತಿಯಿಂದ ಮನವನು ಖಿನ್ನತೆಗೆ ಒಳಗಾಗುವುದಿಲ್ಲ. ಭಗವದ್ಗೀತೆ ಈ ತತ್ವವನ್ನು ಎಷ್ಟು ಸರಳವಾಗಿ ಈ ಹಾಡಿನಲ್ಲಿ ಹೇಳಿದ್ದಾರಲ್ಲವೇ.
1: ಹೌದು, ಕಠಿಣವಾದ ಉಪನಿಷತ್ತು, ವೇದ, ಭಗವದ್ಗೀತೆಗಳ ಸಾರವನ್ನು ಅದ್ಭುತವಾಗಿ ಕೀರ್ತನೆಗಳ ಮೂಲಕ ನಮ್ಮ ಸರಳವಾಗಿ ದಾಸರು ಪ್ರಸ್ತುತಪಡಿಸಿದ್ದಾರೆ. ಅದೂ ಅಲ್ಲದೆ ಈ ಮಾತನ್ನು ನಾವು ಒಪ್ಪಲೇಬೇಕು. ಭಜನೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಸುತ್ತಲೂ ಮೂಡುತ್ತದೆ. ಕೇಳುವವರಿಗೂ ಹೇಳುವವರಿಗೂ ಒಂದು ತರಹದ ಶಾಂತಿ, ನೆಮ್ಮದಿ ಸಿಗುತ್ತದೆ ಎಂದು ನನ್ನ ಅನಿಸಿಕೆ. ನೀವೇನೇ ಅಂತೀರಾ ಪ್ರತಿಮಕ್ಕ?
2: ಹೌದು, ಅವರ ಕೀರ್ತನೆಗಳಲ್ಲಿ ಭಕ್ತಿ ಮಾತ್ರವಲ್ಲದೆ ಸುತ್ತಲಿನ ಪರಿಸರ ಮತ್ತು ಸಮಾಜವನ್ನು ಹಸನಾಗಿಸುವ ಕಾಳಜಿಯೂ ಇದೆ. ಹರಿದಾಸರು ನಾದೋಪಾಸನೆಯ ಮಾರ್ಗ ಹಿಡಿದು ಶ್ರೇಷ್ಠ ಬದುಕಿನ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದರು. ಸಮಾಜ ಸುಧಾರಣೆ ಮನುಷ್ಯರಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವ ಬದುಕಿನ ಸವಾಲನ್ನು ಎದುರಿಸುವ ಹಲವು ವಿಷಯಗಳಿವೆ. ಒಟ್ಟಿನಲ್ಲಿ ದಾಸ ಸಾಹಿತ್ಯವು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಾಮಾನ್ಯ

0: ನೀತಿ ಪಾಠಗಳನ್ನು ಹೇಳುವ ದಾರಿ ದೀಪಗಳು ಎಂದು ಹೇಳಬಹುದು. ಈ ಸಾಹಿತ್ಯದ ಅಂದವನ್ನು ಎಲ್ಲರೂ ಸವಿಯೋಣ ಅಲ್ಲವೇ? ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರು. ಭಾಗವಹಿಸಿದವರು ಶ್ರೀಮತಿಯರಾದ ನಳಿನಿ ರಾವ್, ಸಂತೃಪ್ತಿ ನಾಯಕ್, ಹಾರ್ಮೋನಿಯಂ ಶ್ರೀದೇವಿ ನಾಯಕ್, ತಬಲ ಕಿರಣ್ ಪೈ, ನಿರ್ವಹಣೆ ಮತ್ತು ನಿರೂಪಣೆ ಪ್ರತಿಮಾ ನಾಯಕ್. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
5: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಕುರಿತ ಮಾಹಿತಿ ಕೇಳುತ್ತೀರಿ ಪ್ರಗತಿಪಥ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮ ಪ್ರಸಾರವಾಗುವ ಸಮಯ 1:00. 1:20 ಹಾಗೂ ಸಂಜೆಯ ಕೃಷಿರಂಗದಲ್ಲಿ ಜಮಖಂಡಿ ತಾಲೂಕು ಚಿಕ್ಕಪಡಸಲಿಗೆಯ ಮಾದೇವ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲನ್ನು ಕೇಳುವಿರಿ. 1:30 ಹೆಲೋ ಅಭಿಲಾಷಾ ನೇರ ಫೋನ್ ಇನ್ ಕಾರ್ಯಕ್ರಮ. 2:40 ಭಾವಯಾನ ಕಾರ್ಯಕ್ರಮ ಪ್ರಸಾರವಾಗುವುದು.

ಇನ್ನು ನಮ್ಮ ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಲಹುಣಸಿ ಗ್ರಾಮದ ಪ್ರಗತಿಪರ ರೈತರಾದ ಹುತ್ತಪ್ಪ ಕುರಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ಅಜಿತ್ ಖಡ್ಕಡೆ ಅವರಿಂದ ಸುಗಮ ಸಂಗೀತ ಕೇಳುವಿರಿ. 7:45 8:00 ಯುವವಾಣಿಯಲ್ಲಿ ವಿದ್ಯಾರ್ಥಿ ಜೀವನದ ಮಹತ್ವ ಕುರಿತು ಮಾತನಾಡುತ್ತಾರೆ ವಾದಿರಾಜ್. ನಂತರ ಸುಷ್ಮಾ ಮನೋಹರ್ ಶೆಟ್ಟಿ ಅವರಿಂದ ಸುಗಮ ಸಂಗೀತ ಕೇಳುವಿರಿ. 8:15 ಒಡಿಶಾದ ಪುರಿ ಜಗನ್ನಾಥ ದೇವರ ವಾರ್ಷಿಕ ರಥಯಾತ್ರೆಯ ಬಾನುಲಿ ವರದಿ ಕೇಳುವಿರಿ. ಪುಷ್ಪಹಾರ ಪ್ರಸಾದ

0: ಪ್ರಸಾರವಾಗುವುದು 8:30. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಕನ್ನಡ ಭಾರತಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 10 ಗಂಟೆಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನ ಕೇಳುವಿರಿ. 10:30ಕ್ಕೆ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ, ಅಂದ್ರೆ ಹೃದಯಕ್ಕೆ ಜೀವನ ಶೈಲಿಯಿಂದ ಉಂಟಾಗುವಂತಹ ಸಮಸ್ಯೆಗಳ ಕುರಿತಾಗಿ ಮಾತಾಡೋಣ. ಯಾವ ರೀತಿ ನಮ್ಮ ಆಹಾರ ಸಮತೋಲನದಿಂದ ಕೂಡಿರಬೇಕು, ನಿಯಮಿತವಾದ ವ್ಯಾಯಾಮವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಆರಂಭದ ಲಕ್ಷಣಗಳೇನು, ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು. ಕೆಲವೊಂದು ಕಡೆ ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಚೆಸ್ಟ್ ಪೇನ್ ಬಂದ್ರೆ ಇದು ಹಾರ್ಟ್ಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಂತಾರೆ. ಹೀಗಾಗಿ ಈ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವುಗಳ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ
2: ಸರ್. ಆರಂಭದಲ್ಲಿ ಈ ಹೃದಯದ ಆರೋಗ್ಯ ಅನ್ನೋದು ನಮ್ಮ ಓವರ್ಆಲ್ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಹೀಗಾಗಿ ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ.
3: ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ, ಅಂದ್ರೆ ಇದು ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬಾ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ ಬಯಸ್ತೀನಿ.
2: ಸರ್, ಇತ್ತೀಚೆಗೆ ನಾನಾಗ್ಲೇ ಹೇಳಿದಾಗೆ ಜೀವನ ಶೈಲಿ ಬದಲಾವಣೆಯಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸರ್? ಯಾವ ರೀತಿ ಜೀವನ ಶೈಲಿಯಿಂದ ಇದು ಪರಿಣಾಮ ಬೀರ್ತಾ ಇದೆ?
3: ನಿಜ, ಇತ್ತೀಚಿನ ಒಂದು ಏನು ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಇದು ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾನೇ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದರೆ ಈಗ ಜನರಲ್ಲಿ ಒತ್ತಡ ಜೀವನ, ಒತ್ತಡ ಅಂದರೆ ನಾನಾ ರೀತಿಯ ಒತ್ತಡ, ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಜಡ ಜೀವನ, ಇದರಿಂದ ಬರುವಂಥ ಒಂದು ಸ್ಥೂಲ ಕಾಯತೆ ಅಥವಾ ಒಬೇಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಹೃದಯದ ಸಂಬಂಧ ಕಾಯಿಲೆ ಬರುವುದರಲ್ಲಿ ಸಹಾಯ ಮಾಡುತ್ತವೆ.
2: ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವೊಂದ್ಸರ್ತಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೊಂದ್ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ, ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ?
3: ಹಾ, ತುಂಬಾನೇ ವ್ಯತ್ಯಾಸ. ಅವು ಎರಡು ಬೇರೆ ಬೇರೆ ಪದಗಳು. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜುನಿಂದ ಏನು ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನೊಪ್ಪುತ್ತವೆ, ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರಬಹುದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಶಿಯಸ್ ಆಗಿರ್ತಾನೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು, ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪುಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ.
2: ಸರಿ, ಈಗ ನಾವು ಜನನ ಬಗ್ಗೆ ಮಾತಾಡೋದಾದ್ರೆ, ಈಗ ತಾಯಿಯ ಗರ್ಭದಲ್ಲೇ ಮಗುವಿಗೆ ಏನಾದರೂ ಹೃದಯ ಸಂಬಂಧಿ ಡಿಫೆಕ್ಟ್ಸ್ ಇದ್ರೆ ಅದನ್ನ ಕಂಡುಹಿಡಿಬಹುದಾ ಸರ್, ಮತ್ತೆ ಟ್ರೀಟ್ಮೆಂಟ್ ಕೊಡಬಹುದಾ?
3: ಕೊಡಬಹುದು ನಿಜವಾಗಿ. ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ

0: ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ತರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಶನ್ ಔಷಧಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬಾ ಸುಲಭ. ಆದ್ದರಿಂದ ಇದನ್ನು ತಡೆಹಿಡಿಯಲು ಮುಖ್ಯವಾಗಿ ಒಂದು ಅಂದರೆ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಒಂದು ಏನಂತ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತ ಒಂದು ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ ಅದಾದ ನಂತರ ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು. ಇಲ್ಲವೇ ತುಂಬಾ ಕಾಂಪ್ಲೆಕ್ಸ್ ಆದಂತಹ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅಬಾರ್ಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
1: ಸರ್, ಈಗ ಹುಟ್ಟಿದ ನಂತರ ಡೆಲಿವರಿ ಆದ ನಂತರ ಕೆಲವೊಬ್ಬರಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ನಾವು ಕೇಳ್ತೀವಿ ಸರ್, ಇದು ಎಲ್ರಿಗೂ ಸಾಮಾನ್ಯವಾಗಿರುತ್ತೆ? ಕೆಲವರು ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಕ್ಲೋಸ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ನಿಜ
1: ಅದ್ರ ಬಗ್ಗೆ
0: ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲ್ಗಳು ಇರುವುದು ಸಹಜ. ಅದು ಆದ್ರೆ ಮಗು ಬೆಳೆದಂಗೆ ಆ ಹೋಲ್ಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರಬಹುದು, ಅದನ್ನು ನಾವು ASD ಅಂತ ಹೇಳ್ತೇವೆ, ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಅಥವಾ VSD ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂತ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ, ಅಂದ್ರೆ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡುವುದರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ ಉಂಟು.
1: ಈಗ ತಂದೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಮಗುವಿಗೆ ಹೃದಯ ಸಂಬಂಧಿ ಈ ಹೋಲ್ ಇರಬಹುದಪ್ಪ ಅನ್ನೋದಕ್ಕೆ ಲಕ್ಷಣಗಳು ಏನೆಲ್ಲ ಕಾಣಬರುತ್ತೆ ಸರ್ ಮಕ್ಕಳಲ್ಲಿ?
0: ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರುಗಾ ಒಂದು ಏನಂತ ಜ್ವರ ಬರೋದಾಗ್ಲಿ ಕೆಮ್ಮು ಬರುವುದಾಗ್ಲಿ ಅಂತ, ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್

0: ಇವರಿಗೆ ತಿರ್ಗಾ ತಿರ್ಗಾ ಒಂದು ಏನಂತ ಜ್ವರ ಬರೋದಾಗ್ಲಿ, ಕೆಮ್ಮು ಬರುವುದಾಗ್ಲಿ ಅಂತ, ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತದೆ. ಅಂದ್ರೆ ವರ್ಷಕ್ಕೆ 4-6 ಬಾರ ಬಂದರೆ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವ್ದಾದ್ರು ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ.
1: ಸರ್, ಈಗ ನಾವು ಹೃದಯದ ಬಗ್ಗೆ ಮಾತಾಡೋದಾದ್ರೆ, ಈ ಮಹಿಳೆಯರ ಹೃದಯ ಮತ್ತೆ ಪುರುಷರ ಹೃದಯ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಒಂದೇ ತರ ಇರುತ್ತೆ ಸರ್?
0: ಇಲ್ಲ, ಹೃದಯದ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಬಟ್ ಅವರಿಗೆ ಕಾಯಿಲೆ ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಗಾದೆ ಇದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸ್ ದ ಮ್ಯಾನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದ್ರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬಾ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದ್ರೆ ಗಂಡಸರಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ. ಆದರೆ ಒಂದು ಸಲ ಅಂದ್ರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ, ಅಂದ್ರೆ ಋತುಮಾಸ ನಿಂತ ಆದ್ಮೇಲೆ ಅವರಲ್ಲಿ ಬರುವಂತಹ ಹೃದಯದ ಕಾಯಿಲೆವು ಮತ್ತು ಗಂಡಸರಲ್ಲೂ ಬರುವಂತಹ ಹೃದಯ ಕಾಯಿಲೆವು ಸರಿ ಸಮಾನವಾಗಿಯೇ ಇರುತ್ತದೆ.
1: ಈಗ ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಕೆಲವೊಬ್ಬರು ಇಲ್ಲ ನಾನು ಸ್ಟಂಟ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಬೈಪಾಸ್ ಸರ್ಜರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಇವುಗಳು ಏನ್ ಸರ್, ಇವೆಲ್ಲ ಯಾವಾಗ ಅವಶ್ಯಕತೆ ಬರುತ್ತೆ?
0: ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ ಅಂದ್ರೆ ಬ್ಲಾಕ್ಸ್ ಅಂತ ನಾವು ಏನ್ ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದ್ಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ ಎರಡು ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟೆಂಟಿಂಗ್ ಅಂತ ಹೇಳ್ತೀವಿ ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟೆಂಟಿಂಗ್ ತುಂಬಾನೇ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ ಅಂದ್ರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದ್ರೆ
1: ಹೆದ್ಕೊಂಡ್ಬಿಡ್ತಾರೆ.
0: ಆಪರೇಷನ್ ಬೇಡ, ಹೇಗಾದ್ರೂ ಮಾಡಿ ಸ್ಟೆಂಟಿಂಗ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದು ಒಂದು ತಪ್ಪು ಭಾವನೆ. ಯಾಕೆಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ತಾವು ಸ್ಟೆಂಟಿಂಗ್ ಏನಾದ್ರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಿಮ್ ಬೇಕು ನಿಮ್ ಲೈಫ್ ಅಲ್ಲಿ ಅಂತಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೇನೆ ನಾವು ಟ್ರೀಟ್ಮೆಂಟ್ ಕೊಡಬಹುದು, ಆ ಚಿಕಿತ್ಸೆ ಸುಲಭ. ಅಂದ್ರೆ ಒಂದು ಅಡೆತಡೆಗಳು ಕಡಿಮೆ ಇದ್ರೆ, ಅಂದ್ರೆ 20-30% ಅಡೆತಡೆಗಳು ಇದ್ರೆ ಅಥವಾ ತುಂಬಾನೇ ಜಾಸ್ತಿ ರಕ್ತ ಅಡೆತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತುಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು.
1: ಸರ್, ಇವಾಗ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಯಾವ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ?
0: ತುಂಬಾನೇ ದುಷ್ಪರಿಣಾಮ. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲಿವುದಾಗ್ಬೋದು, ಸಿಗಾರು, ಸಿಗರೇಟು, ಬೀಡಿ ಮುಖಾಂತರ ಏನ್ ಮಾಡ್ತಾರೆ, ಅದು ನಮ್ಮ ದೇಹಕ್ಕೆ ತುಂಬಾನೇ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯ ಒಂದು 4,000 ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200 ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳುತ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಕೋಹಾಲ್ ಮದ್ಯಪಾನ ಅಂತ ಏನ್ ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನ್ ಹೇಳ್ತೀವಿ, ತುಂಬಾ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡುವುದರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ, ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು.
1: ಸರ್, ಈಗ ನೀವಾಗ್ಲೇ ರಕ್ತನಾಳಗಳ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ, ಬ್ಲಾಕ್ ಆಗುತ್ತೆ ಅಂತ. ಇದು ಬ್ಲಾಕ್ ಆಗಬಾರದು, ನಮ್ಮ ಆಹಾರ ಆ ರೀತಿ ಇರಬೇಕು, ನಮ್ಮ ವ್ಯಾಯಾಮ ನಿಯಮಿತವಾಗಿರ್ಬೇಕಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮತ್ತೆ ಯಾವ ರೀತಿಯ ಒಂದು ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್?
0: ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂತಹ ಅಡೆತಡೆಗಳನ್ನು ಕೆಲ ಮಟ್ಟಿಗೆ ಅಂದ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನು ಹೇಳ್ತೀವಲ್ಲ, ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂಥ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡ್ಬೋದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50%, 30% ಪ್ರೋಟೀನ್ ಮತ್ತು 20% ಫ್ಯಾಟ್ ಇರುವಂಥ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ತರಕಾರಿ, ಫ್ರೂಟ್

0: ಫ್ರೂಟ್ಸ್ ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದರೆ ನಾನ್ ವೆಜಿಟೇರಿಯನ್ ಇದ್ದರೆ ತಾವು ಬಿಳಿ ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು, ಅಥವಾ ಸ್ಮಾಲ್ ಒಂದು ಮೀಡಿಯಂ ಸೈಜ್ ಫಿಶು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ.
1: ಸರ್, ಇವಾಗ ಮೊಟ್ಟೆಯಲ್ಲಿ ಈ ಎಲ್ಲೋ ಪಾರ್ಟ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವೊಬ್ರು ಹಾರ್ಟಿಗೆ ಒಳ್ಳೇದಂತಾರೆ, ಕೆಲವೊಬ್ರು ಇಲ್ಲ ಒಂದು ವಯಸ್ಸಾದ್ಮೇಲೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತಾರೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್.
0: ನಿಜ ನಿಜ, ಇದು ಯೋಕ್ ಅಂತ ಏನ್ ಹೇಳ್ತೀವಲ್ಲ, ಇದರಲ್ಲಿ ಆಕ್ಚುಲಿ ಒಂದು ಒಳ್ಳೆಯದು ಅಂದರೆ ವಿಟಮಿನ್ B12 ಇರ್ತದೆ ಮಕ್ಕಳಲ್ಲಿ, ಒಳ್ಳೆಯದು ಕೊಡೋದ್ರಿಂದ ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅತಿ ಹೆಚ್ಚಾಗಿ ಸೇವನೆ ಒಳ್ಳೆಯದಲ್ಲ. ಇದರಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ, ಈಗ ಪರ್ಟಿಕ್ಯುಲರ್ಲಿ ಜಿಮ್ ಹೋಗೋರು ಇರ್ತಾರಲ್ಲ, ತುಂಬಾ ಮೊಟ್ಟೆ ತಿನ್ನುವ ಒಂದು ಅಭ್ಯಾಸ ಅವರಿಗೆ, ಅಂದ್ರೆ ಮಸಲ್ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಅದು ತಪ್ಪು. ವೈಟ್ ಅದು ಏನಿರ್ತದಲ್ಲ, ಅದು ಪ್ಯೂರ್ ಪ್ರೋಟೀನ್ ಅದು. ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಬಟ್ ಎಲ್ಲೋ ಹೆಚ್ಚಾದ ಪ್ರಮಾಣದಲ್ಲಿ ಒಳಿತಲ್ಲ, ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು.
1: ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಈ ಸ್ಟ್ರೆಸ್ ಕೂಡ ತುಂಬಾ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯದ ಮೇಲೆ ಅಂತ. ಇದು ನಿದ್ರಾಹೀನತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
0: ಹೌದು, ಸ್ಟ್ರೆಸ್ ಎಷ್ಟು ಮುಖ್ಯವೋ ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಅಂದ್ರೆ ಪ್ರತಿದಿನ ಒಂದು ಮನುಷ್ಯನಿಗೆ 6-8 ಗಂಟೆ ಒಂದು ತುಂಬಾ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾ ಇದೆ. ರೀಲ್ ಎಲ್ಲ ನೋಡ್ತಾ ತುಂಬಾ ಜನ ತಡರಾತ್ರಿ ಮಲಗುವ ಒಂದು ಕಾಮನ್ ಆಗಿ ನೋಡ್ತಾ ಇದೀವಿ. ಅಂದ್ರೆ 12 ಗಂಟೆ 1 ಗಂಟೆಗಿಂತ ಮುಂಚೆ ಯಾರೂ ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರ್, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ. ಅಂದ್ರೆ ಅವಕ್ಕೆ ಯಾವುದು ವಿಶ್ರಾಂತಿನೇ ಸಿಗ್ತಾ ಇಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದ್ರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ. ಮತ್ತೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದ್ರೆ ಒಂದು ಹೃದಯ ನಿರಂತರ ಕೆಲಸ ಮಾಡ್ತಾ ಇದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ. ಸೊ ದಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡ್ಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದ ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅಲ್ಲ ಇನ್ಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಾಘಾತಕ್ಕೂ ಕಾರಣವಾಗಿದೆ.
1: ಸರ್, ಆಗ್ಲೇ ನೀವು ಜಿಮ್ ಮತ್ತೆ ಬೇರೆ ಬೇರೆ ಎಕ್ಸೈಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ನಾವು ನೋಡ್ತಾ ಇರ್ತೀವಿ ಜಿಮ್ ಅಲ್ಲಿ ರಿಗ್ರೆಸ್ ಆಗಿ ಎಕ್ಸೈಸ್ ಮಾಡಿ ಅಲ್ಲೇ ಹೃದಯ ನೋವು ಅಥವಾ ಎದೆ ನೋವಿನಿಂದ ಅಸ್ವಸ್ಥರಾಗೋದನ್ನ ನೋಡಿದೀವಿ. ಈ ವ್ಯಾಯಾಮವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಸರ್?
0: ಹೌದು, ನಿಜ. ಆಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬಾ ಉತ್ತಮ. ಅದು ಅತಿಯಾದಾಗ, ಅಂದ್ರೆ ಇತ್ತೀಚೆಗೆ ತಾವು ನೋಡಿರ್ಬೋದು ಜಿಮ್ ಜಾಯ್ನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚು ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡೋದ್ರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದ್ರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳು ಅಡೆತಡೆ ಆದಾಗ ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಾಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗ್ಲಿ ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳಾಗ್ತವೆ, ಆ ಸಡನ್ ಏರುಪೇರು ಆದಾಗ ಹೃದಯಾಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ ಅಂದ್ರೆ ವಾರಕ್ಕೆ 100-150 ನಿಮಿಷ ಒಂದು ವಾರಕ್ಕೆ ಹೇಳೋದು ದಿನಕ್ಕೆಲ್ಲ ವಾರಕ್ಕೆ ಅಷ್ಟು ವ್ಯಾಯಾಮ ಮಾಡಿದರೆ ಸಾಕು. ಸಾಮಾನ್ಯವಾದ ನಡಿಗೆ ಅಂದ್ರೆ ಬ್ರಿಸ್ಕ್ ವಾಕ್ ಅಷ್ಟು ಮಾಡಿದ್ರೆ ಸಾಕು. ಅದರ ಒಟ್ಟಿಗೆ ಸೈಕ್ಲಿಂಗ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಇಂತಹ ಸಾಮಾನ್ಯ ರೂಪದ ಒಂದು ವ್ಯಾಯಾಮ ನಮ್ಮ ದೇಹಕ್ಕೆ ಆರೋಗ್ಯಕರ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಬ್ರಿಸ್ಕ್ ಅಂದ್ರೆ ತುಂಬಾ ವಿಗರೆಸ್ ಎಕ್ಸಸೈಸ್ ಮಾಡುವಂತ ಅವಶ್ಯಕತೆ ಇದ್ರೆ, ಅಂದ್ರೆ ನೀವು 40 ವರ್ಷ ಅದಕ್ಕಿಂತ ಹೆಚ್ಚಾಗಿದ್ದರೆ, ನಿಮಗೆ ರಕ್ತದೊತ್ತಡ ಇದ್ದರೆ, ಮಧುಮೇಹ ಇದ್ದರೆ, ಹೆಚ್ಚಿನ ಕೊಲೆಸ್ಟ್ರಾಲ್ ಇದ್ದರೆ, ಸ್ಮೋಕಿಂಗ್ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ಮುಂಚೆಯಿಂದನೇ ನಿಮಗೆ ಯಾವುದಾದರೂ ಹೃದಯದ ಕಾಯಿಲೆಗಳು ಇದ್ದರೆ ತಾವು ಪರೀಕ್ಷೆ ಮಾಡಿಸಿಕೊಂಡು ಹತ್ತಿರದ ಒಂದು ಹೃದಯ ತಜ್ಞರ ಒಂದು ತಾವು ಈ ರೀತಿಯಾದಂತಹ ಎಕ್ಸಸೈಸ್ ಮಾಡಲು ಫಿಟ್ ಇದ್ದೀರಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ಒಳಿತು.
1: ಸರ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ಈಗ ತಂದೆಯವರಿಗೆ ಅಥವಾ ತಾಯಿಯವರಿಗೆ ಸಮಸ್ಯೆ ಇದ್ರೆ ಮಕ್ಕಳಿಗೆ ಅದು ಖಡಾಖಂಡಿತವಾಗಿ ಬರುತ್ತಾ ಅಥವಾ ಅವರು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೇಕು ಸರ್?
0: ಖಡಾಖಂಡಿತವಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅವರಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಅವ್ರ ತಂದೆ ತಾಯಿಲಿ ಹೃದಯಘಾತ, ಹೃದಯ ಸ್ಥಗಿತವಾಗಿದ್ದರೂ ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತೆ ಅಂತ ಏನಿಲ್ಲ, ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿಕೊಂಡು

0: ಏನಾದರೂ ಕಾಯಿಲೆಗಳು ಇದ್ದರೆ ಅದಕ್ಕೆ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡರೆ ಅವರು ಸಹ ಸಾಮಾನ್ಯ ಜನರಂತೆ ಜೀವನ ಮಾಡಬಹುದು.
1: ಸರ್, ನಿಯಮಿತ ಆರೋಗ್ಯ ತಪಾಸಣೆ ಬಗ್ಗೆ ಹೇಳ್ತಾ ಇದ್ರೆ, ಈಗ ನಮ್ಮ ಜನರು ಹೇಗಂದ್ರೆ ಸಣ್ಣ ಪುಟ್ಟ ಲಕ್ಷಣಗಳು ಕಂಡು ಬರುವವರೆಗೂ ಆಸ್ಪತ್ರೆ ಕಡೆ ಹೋಗಲ್ಲ.
0: ನಿಜ,
1: ಸಣ್ಣ ಪುಟ್ಟ ಕಂಡು ಬಂದ್ರೂ ಹೋಗ್ಲಾರದೆ ಇರುವಂತವ್ರು ಇದಾರೆ.
0: ಹೌದು,
1: ಹೀಗಾಗಿ ಯಾವಾಗ ಅವರು ತಪಾಸಣೆಗೆ ಬರಬೇಕು ಸರ್? ಆರೋಗ್ಯವಾಗಿದ್ದಾಗ ಬರಬೇಕಾ ಅಥವಾ ಸ್ವಲ್ಪ ಮಟ್ಟಿನ ಎದೆನೋವು ಆತರ ಏನಾದರೂ ಸಂಕಟ ಆಗ್ತಿದ್ರೆ ಬರಬೇಕಾ, ಹೇಗೆ ಸರ್?
0: ಮುಖ್ಯವಾಗಿ ನಾವು ಹೇಳೋ ಪ್ರಕಾರ 40 ವರ್ಷ ಅದಕ್ಕಿಂತ ಹೆಚ್ಚಾದವರು, ಅವರ ಹತ್ರ ಲಕ್ಷಣಗಳು ಇದಾವೆ ಅಥವಾ ಇಲ್ಲ, ಅವರು ಪ್ರತಿ ವರ್ಷ ಒಂದು ಹೃದಯದ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಅದರಲ್ಲಿ ಮುಖ್ಯವಾಗಿ ಯಾರಿಗಾದರೂ ಎದೆನೋವು ಬರ್ತಾ ಇದ್ದರೆ, ಯಾರಿಗಾದರೂ ರಕ್ತದೊತ್ತಡ ಇದ್ದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ, ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ರೆ, ಮತ್ತೆ ಯಾವುದಾದ್ರು ದುರಭ್ಯಾಸಗಳು ಇದ್ದಾಗ ತಾವು ಅಟ್ಲೀಸ್ಟ್ 1 ವರ್ಷಕ್ಕೆ 1 ಸಲ ಹೃದಯ ತಜ್ಞರ ತಪಾಸಣೆ ಮಾಡಿಕೊಂಡು ಹೃದಯದ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ತುಂಬಾನೇ ಒಳಿತು.
1: ಸರ್, ಈಗ ಸರ್ಜರಿ ಮಾಡಿಸ್ಕೊಂಡವರು, ಸ್ಟೆಂಟ್ ಅಳವಡಿಸ್ಕೊಂಡವರು, ಇವರು ನಂತರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಸರ್?
0: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೇ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಸ್ಟೆಂಟ್ ಆದ ತಕ್ಷಣ, ಆಪರೇಷನ್ ಆದ ತಕ್ಷಣ ತಮ್ಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ. ಅದು ತುಂಬಾನೇ ತಪ್ಪು. ಅಂದ್ರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪರೇಷನ್ ಮಾಡೋ ಮುಂಚೆ ಯಾವ ಮಾತ್ರೆ ತಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ ಆಗಿ, ಅಂದ್ರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟ್ ಅಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸ್ ಬಹಳ, ಅಂದ್ರೆ 1 ಅಥವಾ 2 ದಿವಸ ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದ್ರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ರೆ ಮತ್ತೆ ತಮಗೆ ಹೃದಯಾಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ, ಹತೋಟೆಯಲ್ಲಿ ಇರೋದು ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪರೇಷನ್ ಆದವರು ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ, ಅವೆಲ್ಲಾನು ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತುಗಳನ್ನು ನಿಲ್ಲಿಸಬಾರದು.
1: ಸರ್, ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಎದೆನೋವು ಬಂದು ಕುಸಿದ್ರೆ ಸುತ್ತಮುತ್ತ ಇರೋರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ.
0: ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಆಕ್ಚುಲಿ ತುಂಬಾ ಜನ ಹೃದಯಾಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನ್ ಮನುಷ್ಯನ ಕುಸಿದು ಬೀಳ್ತಾನೆ, ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸ್ಟೇಷನ್ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಕ್ರಿಯೆ ಇದು. ಆಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾನೇ ಕಡಿಮೆ ಅಂತಾನೆ ಹೇಳ್ತೀವಿ. ಸೊ ಈ ಎದೆ ಅದುಮುವುದು ಅಥವಾ ಇಮಿಡಿಯೇಟ್ಲಿ ಈ ತರ ಏನಾದ್ರೆ ತಾವು ಆಂಬುಲೆನ್ಸ್ಗೆ ಕರೆ ಮಾಡಬೇಕು. ನಿಂತು ನೋಡುವ ಬದಲು ಆಂಬುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನು ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದ್ರೆ ನೀವು ಅಲ್ಲಲ್ಲಿ ನೇತು ಹಾಕಿರ್ತಾರ, ಅದು AED ಅಂತ ಬರ್ದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬಾ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬಾ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನ ಹೇಗೆ ಉಪಯೋಗಿಸೋದು ಅಂತಾನೆ ಗೊತ್ತಿಲ್ಲ. ಆದ್ರೆ ಇದು ಕಂಪಲ್ಸರಿ ಇದೆ. ಅಂದ್ರೆ ಎಲ್ಲಾ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬಾ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದ್ರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೇ ಇದ್ರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನೊಪ್ಪಿ ಅವನು ಕಂಪ್ಲೀಟ್ ಆಗಿ ಸಾವನ್ನೊಪ್ಪೋದು ಚಾನ್ಸ್ ಜಾಸ್ತಿ ಇರ್ತದೆ.
1: ಸರ್, ಈಗ ವೈದ್ಯಕೀಯ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ನಾವು ಓದ್ತೀವಿ ಕೇಳಿದೀವಿ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಏನಾದ್ರೂ ಬೆಳವಣಿಗೆಗಳಾಗ್ತಾ ಇದೆಯಾ ಸರ್?
0: ತುಂಬಾನೇ ಇದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸ್ ಅಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇನೆ ಮಾಡ್ತಾ ಇದ್ದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀರೋ, ಹೃದಯದ ಟ್ರಾನ್ಸ್ಪ್ಲಾಂಟೇಷನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದೀವಿ, ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ.
1: ಈಗ ತಾವು ತುಂಬಾ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂತ ಫೆಸಿಲಿಟಿ ಬಗ್ಗೆ ಜನರಿಗೆ ಹೇಳೋದಾದ್ರೆ,
0: ಕಲಬುರಗಿ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆ ಇದು 400 ಬೆಡ್ ಇರುವಂತ ಒಂದು ಆಸ್ಪತ್ರೆ. ಇಲ್ಲಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲಾ ಕಾಯಿಲೆಗಳು, ಅಂದ್ರೆ ಹೃದಯದ ಸಂಬಂಧಿಸಿದ ಅಥವಾ ರಕ್ತನಾಳದ ಸಂಬಂಧಿಸಿದ ಕಾಯಿಲೆಗಳಿಗೆ ವಿವಿಧ ರೂಪದ ಚಿಕಿತ್ಸೆಗಳ ಸೌಲಭ್ಯ ಇದೆ. ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್, ಈ ನೀವು ಬ್ಯಾಂಗ್ಳೂರು ಹೈದರಾಬಾದ್ ಅಲ್ಲಿ ಸಿಗುವಂತ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಚನೆ ಮಾಡಿದ್ರು, ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗುಲ್ಬರ್ಗಾ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ. ಇದು 24

0: ಗಂಟೆ 7 ದಿವಸ ಇದು ಕೆಲಸ ಮಾಡುತ್ತದೆ. ಅಂದರೆ ಒಂದು ವೆಲ್ ಟ್ರೈನ್ಡ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದೀವಿ, ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂಥ ಒಂದು ಹೃದಯ ತಜ್ಞರು ಇರುವಂಥ ಒಂದು ಜಾಗ. ಇದರಲ್ಲಿ ಹೃದಯಘಾತಕ್ಕೆ ಮತ್ತು ಸ್ಟ್ರೆಂಥಿಂಗ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ, ಅಂದರೆ ದೊಡ್ಡವರಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಆಗಿರ್ಬೋದು, ನಾವು ಮಾಡುವಂಥ ಇಲ್ಲಿ ವ್ಯವಸ್ಥೆ ಇದೆ. ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಂದರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂತಹ ಆಸ್ಪತ್ರೆ ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆ.
1: ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡುವುದರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು, ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡುವುದರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ. ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು ಅಥವಾ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಒಳ್ಳೆಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾವು ಹೃದಯದ ಯಾವುದಾದ್ರೂ ಔಷಧ ತೆಗೆದುಕೊಳ್ತಾ ಇದ್ರೆ, ಅಂದ್ರೆ ವೈದ್ಯರ ಸಲಹೆ ಇಲ್ಲದೆ ಆ ಔಷಧಗಳು ನಿಲ್ಲಿಸದೇ ಇರುವುದರಿಂದ ತಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವುದರಿಂದ ತಾವು ಜೀವನ ಪರ್ಯಂತ ಆರೋಗ್ಯಕರ ಜೀವನ ನಡೆಸಬಹುದು.
1: ಕೇಳುಗರ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೂ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ.
2: ವಿಬಿಜಿ ರಾಮ್ಜಿ ಯೋಜನೆಯು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಅಧಿಕೃತವಾಗಿ 2026 ಇದೇ ಜುಲೈ 1ರಂದು ರಾಷ್ಟ್ರವ್ಯಾಪಿಯಾಗಿ ಜಾರಿಗೆ ಬಂದಿತು. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ. ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ರಾಷ್ಟೀಯ ಯೋಜನೆಯಾಗಿದ್ದು ಜುಲೈ 2ರಂದು ಆಂಧ್ರದ ತಿರುಪತಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲೋಕಾರ್ಪಣೆಗೊಳಿಸಿದರು. ವಿಬಿಜಿ ರಾಮ್ಜಿ ಬಿಲ್ 2025 ಎಂದರೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ ಮತ್ತು ಆತ್ಮನಿರ್ಭರ ಮಿಷನ್ ಗ್ಯಾರಂಟಿ ಮಸೂದೆ. ಈ ಮೊದಲು ಯುಪಿಎ ಸರ್ಕಾರವು 2006ರಲ್ಲಿ ಅನುಷ್ಠಾನಗೊಳಿಸಿದ್ದ ಎಂಜಿ ನರೇಗಾ ಯೋಜನೆಯೇ ಇಂದು ಎನ್ಡಿಎ ನೇತೃತ್ವದ ಸರ್ಕಾರವು ಅದರ ಸ್ವರೂಪ ಬದಲಿಸಿ ಕೆಲವು ಪ್ರಮುಖ ಸುಧಾರಣೆಗಳನ್ನು ತಂದಿದೆ. ಸುದೀರ್ಘ 20 ವರ್ಷಗಳವರೆಗೆ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಎಂಜಿ ನರೇಗಾ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಬಲ ತುಂಬಿ ಮಾದರಿಯಾಗಿತ್ತು. ಹೀಗಾಗಿ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿಸಲು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಬದಲಾವಣೆ ಜೊತೆಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಹೊಸ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ವಿಕಸಿತ್ ಭಾರತ್ 2047ರ ಗುರಿಯ ಭಾಗವಾಗಿ ಯೋಜನೆಯನ್ನು ಭವಿಷ್ಯತ್ತಿನಲ್ಲಿ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಸಕ್ರಿಯವಾಗಿ ಬದಲಾಗಿದೆ.

ಬದಲಾವಣೆ ತರುವುದಾಗಿದೆ. 2025ರ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಪಾಸ್ ಆದ ಈ ಕಾಯ್ದೆಯು ಇದೇ ಜುಲೈ 2ರಂದು ಒಂದೇ ದಿನದಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಾಯಿತು. 2026 ಜೂನ್ 28ರ ವೇಳೆಗೆ ಒಟ್ಟು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅಧಿಸೂಚನೆಗಳನ್ನು ಹೊರಡಿಸಿದ್ದವು. ಉಳಿದ ರಾಜ್ಯಗಳೂ ನಂತರ ಕ್ರಮವಾಗಿ ಜಾರಿಗೆ ತಂದಿವೆ. ಈ ನಿಮಿತ್ತ ಕೇಂದ್ರ ಸರ್ಕಾರವು 2025-26 ಸಾಲಿಗಾಗಿ 95,692 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಜುಲೈ 5ರಂದು ಮೊದಲ ಕಂತಿನ 25,863 ಕೋಟಿ ಹಣವನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಎಷ್ಟು ಜಾಬ್ ಕಾರ್ಡ್ಗಳು, ಎಷ್ಟು ಕೆಲಸದ ಬೇಡಿಕೆ ಇದೆ, ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆರಂಭವಾಗಿದೆ ಎಂಬುದನ್ನು ಗಮನಿಸಿ ಆಯಾ ರಾಜ್ಯಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಕರ್ನಾಟಕಕ್ಕೆ 1,750 ಕೋಟಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು 3,210 ಕೋಟಿ ರೂಪಾಯಿಗಳು. ತೆಲಂಗಾಣವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿ 12 ಕೋಟಿ ಮಾನವ ದಿನಗಳ ಗುರಿಯನ್ನು ಘೋಷಿಸಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಮೂಲ ಧ್ಯೇಯವು ಮೊದಲಿನಂತೆಯೇ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದು, ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು, ಹಾಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಿರುದ್ಯೋಗವನ್ನು ಹಿಮ್ಮೆಟ್ಟಿಸುವುದು ಆಗಿದೆ. ಆದರೆ ಈ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು, ಹೊಸ ನೀತಿಗಳನ್ನು ಅಳವಡಿಸಿ ಜನರಿಗೆ ಹೇಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂಬುದನ್ನು ನೋಡೋಣ. ಎಂಜಿ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳು ಮಾತ್ರ ಕೆಲಸ ನೀಡಲಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿಯಲ್ಲಿ ಪ್ರತಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳು, ಎಂದರೆ ಮೊದಲಿಗಿಂತ 25 ದಿನಗಳ ಹೆಚ್ಚಿನ ಕೆಲಸ ಕಡ್ಡಾಯಗೊಳಿಸಲಾಗಿದೆ. ಜಾಬ್ ಕಾರ್ಡ್ ಪಡೆದ ಫಲಾನುಭವಿಗಳು ವರ್ಷದಲ್ಲಿ ಒಟ್ಟು 125 ದಿನಗಳು ಕೌಶಲ್ಯರಹಿತ, ಎಂದರೆ ಕೈಯಿಂದ ಮಾಡುವ ಕೂಲಿ ಕೆಲಸವನ್ನು ಪಡೆಯುವುದರಿಂದ ಗ್ರಾಮೀಣ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ. ಕೆಲಸಗಾರರಿಗೆ ನೀಡುತ್ತಿದ್ದ 300 ರೂಪಾಯಿಗಳ ಮೂಲ ವೇತನವನ್ನು ಹೆಚ್ಚಿಸಿ ದಿನಕ್ಕೆ ಈಗ 327 ರೂಪಾಯಿಗಳನ್ನು ನಿಗದಿಗೊಳಿಸಲಾಗಿದೆ. ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಕೇಂದ್ರವು 60%ರಷ್ಟು ಹಣ ಬಿಡುಗಡೆಗೊಳಿಸಿದರೆ ರಾಜ್ಯ ಸರ್ಕಾರವು 40%ರಷ್ಟು ನಿಧಿ ವಿನಿಯೋಗಿಸಬೇಕಾಗುವುದು. ಆದರೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 90-10 ಅನುಪಾತದೊಂದಿಗೆ ಜಾರಿಗೊಳಿಸಲಾಗಿದೆ. ಈ 8 ರಾಜ್ಯಗಳು ಪರ್ವತ ಪ್ರದೇಶ, ಸಂಪರ್ಕ ಕಡಿಮೆ ಇರುವುದರಿಂದ ಇಲ್ಲಿ ಹೆಚ್ಚಿನ ಹಣವನ್ನು ಕೇಂದ್ರವು 90%ರಷ್ಟು ಪಾಲನ್ನು ನೀಡುತ್ತದೆ. ಕೃಷಿ ರಕ್ಷಣೆಗಾಗಿ ಬಿತ್ತನೆ ಕಟಾವು ಸಮಯದಲ್ಲಿ ಗ್ರಾಮಗಳಲ್ಲಿ ಕೃಷಿ ಕಾರ್ಮಿಕರು ಲಭ್ಯವಾಗುವಂತೆ ನೋಡಿಕೊಳ್ಳಲು ರಾಜ್ಯಗಳು ವರ್ಷಕ್ಕೆ 60 ದಿನಗಳವರೆಗೆ ಅಧಿಸೂಚನೆ ಹೊರಡಿಸಬಹುದು, ಎಂದರೆ ಕೆಲಸ ಸ್ಥಗಿತಗೊಳಿಸಬಹುದು. ಇದರಿಂದ ರೈತರಿಗೂ ಕೂಡ ಅನುಕೂಲವಾಗುವುದು. ಇನ್ನು ಕಾರ್ಮಿಕರ ಸಂಬಳವು ಮೊದಲಿನಂತೆ 15 ದಿನಗಳವರೆಗೆ ಕಾಯಬೇಕಿಲ್ಲ. ವೇತನವು ಒಂದು ವಾರದೊಳಗೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಇನ್ನು ಮುಂದೆ ಪಾರದರ್ಶಕತೆ ಮತ್ತು ಟೆಕ್ನಾಲಜಿ ಮೂಲಕ ಈ ಯೋಜನೆಯಲ್ಲಿ ಅವ್ಯವಹಾರವು ನಡೆಯದಂತೆ ತಡೆಯಲು ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಕೆಲಸದ ಬಗ್ಗೆ ಸೋಷಿಯಲ್ ಆಡಿಟಿಂಗ್ ನಡೆಯುತ್ತದೆ. ಕೆಲಸ ಆರಂಭವಾದಾಗಿನಿಂದ ಕೊನೆಯವರೆಗೂ ನಡೆದ ಕೆಲಸದ ವಿವರವೆಲ್ಲ ಪೋರ್ಟಲ್ನಲ್ಲಿ ದಾಖಲಾಗುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಫೇಸ್ ಅಥೆಂಟಿಕೇಶನ್ ಹಾಜರಿ, ನಕಲಿ ಜಾಬ್ ಕಾರ್ಡ್, ಬೋಗಸ್ ಹಾಜರಾತಿ ತಡೆಯಲು ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಜಿಪಿಎಸ್ ಆಧಾರಿತ, ಎಐ ಆಧಾರಿತ ವಂಚನೆಯ ಪತ್ತೆಯನ್ನು ಬಳಸಿಕೊಳ್ಳುವ ಮೇಲ್ವಿಚಾರಣೆಯ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳೊಳಗಾಗಿ ಗ್ರಾಮ ಪಂಚಾಯಿತಿಯು ಕೆಲಸ ಒದಗಿಸಬೇಕು. ಒಂದು ವೇಳೆ ಕೆಲಸ ಕೊಡದಿದ್ದರೆ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ನೇರವಾಗಿ ಬ್ಯಾಂಕ್ ಮೂಲಕ ಹಣ ಪಾವತಿಸಬೇಕಾಗುತ್ತದೆ. ದಿನಕ್ಕೆ ವೇತನದ 1/4 ರಿಂದ 1/2 ರಷ್ಟು, ಎಂದರೆ 82 ರೂಪಾಯಿಗಳಿಂದ 164 ರೂಪಾಯಿಗಳವರೆಗೆ ಭತ್ತೆ ನೀಡಬೇಕಾಗುತ್ತದೆ. ಹೀಗಾಗಿ ಇದು ಜನಜೀವನ ಸುಧಾರಣೆಯ ಯೋಜನೆಯಾಗಿದೆ. ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ 5 ವರ್ಷದೊಳಗಿನ ಹಾಗೂ 5 ವರ್ಷ ಮೇಲ್ಪಟ್ಟ ಮಕ್ಕಳಿದ್ದರೆ ಮಕ್ಕಳ ಆರೈಕೆಗಾಗಿ ಮಹಿಳಾ ಸಿಬ್ಬಂದಿ ನೇಮಕ ಕೂಡ ಮಾಡಲಾಗುತ್ತದೆ. ಇನ್ನು ಈ ಯೋಜನೆಯಡಿ ಯಾವ ಕೆಲಸಗಳು ಮಾಡಬಹುದು ಎಂದರೆ, ಈ ಮುನ್ನ ಎಲ್ಲಿಯೋ ಕಸ ಕಡ್ಡಿ ಸ್ವಚ್ಛಗೊಳಿಸಿ ಅಥವಾ ರಸ್ತೆ ಬದಿ ಗುಂಡಿ ತೋಡಿ ಕೂಲಿ ಪಾವತಿಸುವುದು ಸಾಮಾನ್ಯವಾಗಿತ್ತು. ಆದರೆ ಬದಲಾದ ವಿಬಿಜಿ ರಾಮ್ಜಿ ಯೋಜನೆಯು ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಗೆ ಗಮನವಹಿಸುತ್ತದೆ.
ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಡೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಕಾಮ

0: ಕಾಮಗಾರಿಗಳನ್ನು 4 ಆದ್ಯತೆಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಮೊದಲನೆಯದು ನೀರಿನ ಸುರಕ್ಷತೆ, ಎರಡನೆಯದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದು ಜೀವನೋಪಾಯ ಮೂಲಸೌಕರ್ಯ ಮತ್ತು ಕೊನೆಯದು ತೀವ್ರ ಹವಾಮಾನ ನಿರ್ವಹಣೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಸುವುದು ಎಂದರೆ ಗ್ರಾಮದಲ್ಲಿ ಬಾಳಿಕೆ ಬರುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವುದು. ಸಮುದಾಯ ಆಧಾರಿತ ಕಾಮಗಾರಿ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕೈಗೊಳ್ಳಲು ಅವಕಾಶವಿದೆ. ನೀರಿನ ಸಂರಕ್ಷಣೆ ಎಂದರೆ ಚೆಕ್ ಡ್ಯಾಂ, ಸಮಗ್ರ ಕೆರೆ ದುರಸ್ತಿ, ಬದು ನಿರ್ಮಾಣ, ಕೃಷಿ ಹೊಂಡ ಮುಂತಾದವು ಒಳಗೊಂಡಿವೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಇನ್ನೂ ಹಲವಾರು ಸಮುದಾಯ ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು. ಆಜೀವಿಕಾ ಅವಕಾಶಗಳು ಎಂದರೆ ಸ್ವಸಹಾಯ ಗುಂಪು, ಕೃಷಿ ಆಧಾರಿತ ಕೆಲಸಗಳು ನಡೆಯುತ್ತವೆ. ವಿಪತ್ತು ನಿರ್ವಹಣೆ ಎಂದರೆ ಪ್ರವಾಹ, ಬರ ಪರಿಸ್ಥಿತಿಯಲ್ಲಿ ಕೆಲಸ ಒದಗಿಸುವುದು ಆಗಿದೆ. ಇನ್ನು ಬಾಟಮ್ ಅಪ್ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮ ಅಭಿವೃದ್ಧಿಯನ್ನು ಈ ಬಾರಿ ಯೋಜಿಸಲಾಗಿದೆ. ಇಲ್ಲಿ ಯಾವುದೇ ಕೆಲಸಕ್ಕೆ ಮೇಲಿನ ಅಧಿಕಾರಿ ಅಥವಾ ಸರ್ಕಾರದಿಂದ ಆದೇಶಕ್ಕಾಗಿ ಕಾಯುವುದಿಲ್ಲ. ಜನರೇ ತಮ್ಮ ಊರಿಗೆ ಏನು ಬೇಕು ಎಂದು ಹೇಳಿ ಕೆಲಸ ಮಾಡಿಸುವುದಾಗಿದೆ. ಅದಕ್ಕಾಗಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮ ಸಭೆ ನಡೆಸುವುದು, ಸಭೆಯಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ಕೆಲಸ ಮಾಡಿಸಬೇಕು ಎಂಬುದನ್ನು ಗ್ರಾಮಸಭೆಯೇ ನಿರ್ಧರಿಸುತ್ತದೆ. ಕೆಲಸ ಮಾಡುವ, ಕೆಲಸ ಮಾಡಿಸುವ ಸ್ವಾತಂತ್ರ್ಯ ಆಯಾ ಗ್ರಾಮಗಳಿಗೆ ನೀಡಲಾಗಿದೆ. ಇಲ್ಲಿ ಮೇಲಿಂದ ಕೆಳಗೆ ಅಲ್ಲ, ಬಾಟಮ್ ಅಪ್ ವಿಕಸಿತ ಭಾರತ ಯೋಜನೆಯಾಗಿದೆ. ಕೆಲಸಗಳು ಗ್ರಾಮದಿಂದಲೇ ಶುರುವಾಗಬೇಕು. ವಿಬಿಜಿ ರಾಮ್ಜಿ ಯೋಜನೆಯು ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನ ವಿಕಸಿತ ಭಾರತ 2047 ತಲುಪಲು ಗ್ರಾಮದಿಂದಲೇ ಶುರು ಮಾಡುವ ಐಡಿಯಾ ಆಗಿದೆ. ಕೆಲಸ ಕೊಡುವುದು, ಗ್ರಾಮ ಅಭಿವೃದ್ಧಿ ಮಾಡುವುದು, ಜತೆಗೆ ಭ್ರಷ್ಟಾಚಾರ ತಡೆಯುವುದು ಗ್ರಾಮಸ್ಥರ ಕೈಯಲ್ಲಿದೆ. ಗ್ರಾಮೀಣ ಭಾರತದ 18 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಹೊಸ ಯೋಜನೆ ಜಾರಿಯಿಂದ ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುವುದಿಲ್ಲ, ಸ್ವಯಂಚಾಲಿತವಾಗಿ ವಿಬಿಜಿ ರಾಮ್ಜಿ ಯೋಜನೆಗೆ ವರ್ಗಾವಣೆ ಆಗುತ್ತವೆ. ನವೀಕರಣ ವೇಳೆಗೆ ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮುದ್ರಣವಾಗಿ ಬರುತ್ತವೆ. ಹೊಸ ಭರವಸೆಗಳೊಂದಿಗೆ ಜಾರಿಗೊಂಡಿರುವ ಜನಪರ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಅಲ್ಲಿನ ಗ್ರಾಮಸ್ಥರೇ ನಿರ್ವಹಿಸಿದಾಗ ಮಾತ್ರ ವಿಬಿಜಿ ರಾಮ್ಜಿ ಯೋಜನೆಯಿಂದ ಹಳ್ಳಿಗಳ ಅಭಿವೃದ್ಧಿಯಾಗಲು ಸಾಧ್ಯ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಪಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ

0: ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು, ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ದಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ದಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ದಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ದತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರಂದು ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ದಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
4: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and find solutions through mutual discussions and deliberations to the vexed problems that we are all facing.
0: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು

0: ಅನ್ನು ಕಂಡುಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ ಮಾರ್ಚ್ 27ರಿಂದ ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತ್ತು. 3ನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16, 21-14ರಿಂದ ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ದಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು,

0: ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಇದುವರೆಗೂ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆ ಮಾದೇವ ಹೂವಣ್ಣ ಕಲ್ಯಾಣಿ ಮತ್ತು ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನೇರ ಫೋನ್ ಇನ್ ಕಾರ್ಯಕ್ರಮ ಹೆಲೋ ಅಭಿಲಾಷ.
1: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8 ಗಂಟೆಯಿಂದ 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8 ಗಂಟೆಗೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ.

0: ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಹೆಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಹೆಲೋ ನಮಸ್ತೆ, ಹೆಲೋ ನಮಸ್ತೆ.
2: ಮೊದಲ ಕರೆ ಸ್ವೀಕರಿಸೋಣ ಈಗ. ಹಲೋ ನಮಸ್ಕಾರ.
4: ಹಲೋ,
2: ರೇಡಿಯೋದು ರೀಡ್ರಿ, ಯಾರು ಮಾತಾಡೋದು?
4: ನಾವು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ.
2: ತಮ್ಮ ಹೆಸರು?
4: ಶಾರದಾ ಅಂತ.
2: ಶಾರದಾ ಅವರು. ಹೇಳ್ರಿ ಶಾರದಾ, ಹೆಂಗಿದ್ದೀರಿ? ನಾವು ಆರಾಮ್ರಿ. ಮತ್ತೆ ಹೆಂಗೈತಿ ಮಳಿ ಎಲ್ಲ?
4: ಮಳೆ ಏನಿಲ್ಲ ನೋಡ್ರಿ ಇಲ್ಲಿ.
2: ಹೌದಾ, ರೇಡಿಯೋ ದೂರ ಇಡ್ಬೇಕ್ರಿ ಶಾರದಾ, ನೀವು ಇಷ್ಟ ಸತಿ ಕರೆ ಮಾಡ್ತಿರ್ತೀರಿ, ನಿಮ್ಗೆ ಗೊತ್ತಿರ್ಬೇಕು
4: ಆಕ್ಚುಲಿ.
2: ಅಲ್ಲ, ಇಲ್ಲ ಅಂದ್ರೆ ಏನಾಗ್ತೈತಿ, ನಮ್ಮ ಧ್ವನಿ ನಮ್ಗೆ ಕೇಳಿಸ್ತೈತಿ, ನಿಮ್ ಧ್ವನಿನೇ ಸರಿ ಕೇಳಿಸಂಗಿಲ್ಲ. ನಾವು ಎಷ್ಟು ಸತಿ ಹೇಳ್ತಿರ್ತೀವಿ, ನಿಮ್ಮ ಮೂಲಕ ನಾ ಎಲ್ಲರಿಗೂ ಕಳಕಳಿಯ ವಿನಂತಿ ಮಾಡ್ಕೋತೀನಿ. ಎಷ್ಟು ಸತೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ರೇಡಿಯೋ ಬಿಟ್ಟು ದೂರ ಬಂದು ಮಾತಾಡಿದ್ರೆ ನಮಗ ಬಹಳ ಒಂದು ಕ್ಲಿಯರ್ ಆದಂತಹ ಸ್ಪಷ್ಟವಾದಂತಹ ಧ್ವನಿ ನಿಮ್ದು ಕೇಳಿಸ್ತೈತಿ.
4: ಅಂಗಡಿ ಒಳಗೆ ಇದೆಯಲ್ಲ,
2: ಹೊರಗೆ ಹೋಗಕ್ ಆಗಿಲ್ಲ ನಿಮಗ. ಅವಾಗ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಹೊತ್ತು ಬಂದ್ ಮಾಡ್ಬೇಕ್ರಿ, ಮತ್ತೆ ಹಚ್ಬೇಕು, ಹಂಗೇನಾರ ಮಾಡ್ಬೇಕು. ಸರಿ ಶಾರದಾ ಅವರೇ, ನಿಮ್ಮ ಮೂಲಕ ನಾನು ಎಲ್ಲರಿಗೂ ಕಳ್ಕಳಿ ಮಾಡ್ಕೊಂಡೆ. ಯಾವ ಚಿತ್ರದ ಹಾಡನ್ನ ಕೇಳಕ್ ಇಷ್ಟಪಡ್ತೀರಿ ಇವತ್ತು?
4: ನಾವು ಪೂರ್ಣಚಂದ್ರ ಪಿಕ್ಚರ್ ಇಂದ ರೀ. ನಿನ್ನನ್ನು ನಾ ನೋಡುತ್ತಿರಲ್ಲ ಐತಲ್ಲ
2: ಹಾಡ್ಬೇಕಾ? ಸರಿ, ಹಾಕ್ತಿವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
4: ಥ್ಯಾಂಕ್ ಯು.
2: ನಮಸ್ಕಾರ.

0: ಹಲೋ ನಮಸ್ಕಾರ. ಹಲೋ ಅಭಿಲಾಷ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಬೆಳಗಾವಿಯಿಂದ ವಿಜಯಕುಮಾರ್ ಬಸ್ಮೈ.
0: ನಮಸ್ಕಾರ ವಿಜಯಕುಮಾರ್ ಬಸ್ಮೈ ಅವರೇ, ನೀವು ಹಗಲೆಲ್ಲ ಕರೆ ಮಾಡ್ತಿರ್ತೀರಿ, ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ, ಧನ್ಯವಾದ ಕರೆ ಮಾಡೋದಕ್ಕೆ. ಹಲೋ ನಮಸ್ಕಾರ.
2: ಹಲೋ
0: ಹಲೋ, ಯಾರು ಮಾತಾಡೋದು?
2: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
2: ನಾನು ಬಾಗಲಕೋಟೆಯಿಂದ ಚಂದ್ರ ಟೇಲರ್.
0: ಹಾ ಹೇಳ್ರಿ, ಯಾವ
2: 15-20 ದಿವಸ ಮೇಲೆ ಆಯ್ತು ರೀ, ಅಮರನಾಥ್ಗೂ ಇದ್ವಿ.
0: ಓ ಒಳ್ಳೆ ಸುದ್ದಿ, ಹೆಂಗಿತ್ತು ಅಲ್ಲೆಲ್ಲ, ನಿಮ್ಮ ಅನುಭವ ಹೇಳ್ರಿಲ್ಲ ಸಂಕ್ಷಿಪ್ತ.
2: ದರ್ಶನ ಮಾಡಿ ಬಂದಿರಿ 3ನೇ ತಾರೀಕಿಗೆ.
0: ಓ ಒಳ್ಳೇದಾತ್ರಿ, ಒಳ್ಳೇದಾಯ್ತು, ಬಹಳ ಒಳ್ಳೆ ಸುದ್ದಿಯನ್ನ ಹೇಳಿದ್ರಿ ನೀವು. ಸುರಕ್ಷಿತವಾಗಿ ಹೋಗಿ ಬಂದು
2: ನಾನು ಅಮರನಾಥ್ ದರ್ಶನ ಮಾಡ್ಕೊಂಡು ಬಂದಿವಿ.
0: ಒಳ್ಳೇದಾತು. ನಮ್ಗೆಲ್ಲ ಕೇಳಿದ್ರಿಲ್ಲೋ, ನಮ್ಮ ಆಕಾಶವಾಣಿ ಧಾರವಾಡಕ್ಕ, ನಮ್ಮ ಎಲ್ಲ ನಿರೂಪಕರಿಗೆ, ಯಾರ್ಯಾರು
2: ಆಕಾಶವಾಣಿ
0: ಆಶೀರ್ವಾದ ಅಮರನಾಥ
2: ಆಶೀರ್ವಾದ.
0: ಅದೇ ಅದೇ ರೀ, ನಂಗೆ ಖುಷಿ ಆಗ್ತಿರೋದು ಅಲ್ಲೆಲ್ಲ. ಎಷ್ಟು ಹೆಂಗಿತ್ತು ವಾತಾವರಣ ನೀವು ಹೋದಾಗ?
2: ಇಲ್ರಿ, ನಮಗೂ ಒಂದ್ ಸ್ವಲ್ಪ ಅಲ್ಲಿ ತ್ರಾಸ ಆತ್ರಿ, ಅಲ್ಲಿ ಹೋಗಿಂದ ಆಕ್ಸಿಜನ್ ಹತ್ಕೊಂಡ್ವಿ, ಮತ್ತ ಆರಾಮಾಗಿ ಬಂದಿವ್ರಿ. ಮತ್ತ
0: ಒಳ್ಳೇದಾಯ್ತ್ರಿ,
2: ದರ್ಶನ ರೀ ನಮ್ದು.
0: ಎಷ್ಟು ಏನಂದ್ರಿ?
2: ಮೊದಲನೇ
0: ದಿವಸ ದರ್ಶನ. ಓ ಬಹಳ ಒಳ್ಳೇದಾಯ್ತು, ಮೊದಲನೇ ದಿವಸ ದರ್ಶನ ತಗೊಂಡ್ ಬಂದಿರಿ ಅಂದ್ರೆ ಇನ್ನ ಶುರು ಆಗೋ ಪುರುಸತ್ತಿಲ್ದಾನೆ ಹೋಗ್ಬಿಟ್ಟಿದ್ರಿ ನೀವು ಹಂಗಂದ್ರೆ ಅಲ್ಲಿ. ಬಹಳ ಅದೃಷ್ಟ ಬಂತ್ರಿ, ಬಹಳ ಅದೃಷ್ಟ ಬಂತರು. ಅರೆ ಬಹಳ ಒಳ್ಳೆ ಸುದ್ದಿ ಹೇಳಿದ್ರಿ ನೀವು, ಬಹಳ ನನಗೆ ಹೆಮ್ಮೆ ಅನಸಾಕತೈತೆ ನಿಮ್ ಬಗ್ಗೆ.
2: ನಾವು ಕರ್ನಾಟಕದಿಂದ ಇದ್ದೀನಿ ಅಲ್ಲಿಗ.
0: ಓ
2: ಮಂದಿನೇ ಇದ್ದಿದ್ರಿ ಕರ್ನಾಟಕ ಮಂದಿನೇ ಇದ್ದಿದ್ದಿಲ್ಲ, ನಾನಾ ಒಬ್ರ ಇದ್ದೇನ.
0: ಬಹಳ
2: ಬಹಳ ಸಹಾಯ ಮಾಡ್ತಾರೆ ನಮ್ಗೆ.
0: ಹೌದಲ್ರಿ, ಏನ್ ವಯಸ್ಸು ನಿಮ್ದು?
2: ಈಗ ನಮಗ 69 ರೀ. ಈಗ
0: ನೋಡ್ರಿ, 69 ವಯಸ್ಸೊಳಗೆ ನೀವು ಅಷ್ಟು ಮೇಲೆ ಏರಿ ಹೋಗಿ ಆಕ್ಸಿಜನ್ ಇದು ಅಲ್ಲಿ ಬಹಳ ಇರ್ತೈತಿ ಕೊರತೆ. ಯಾಕಂದ್ರೆ
2: ಏನ್ ಹೇಳ್ರಿ, ನೋಡುವಂಗಿಲ್ರಿ ಅಕ್ಕ, ನೋಡುವಂಗಿಲ್ರಿ ಆ ತರ ಇರ್ಬೋದ್ರಿ ಅಮರನಾಥ ದರ್ಶನ ಅಂದ್ರೆ.
0: ಅಲ್ಲ ಬಹಳ ಅದ್ಭುತ ಅನ್ಕೊಂತೀನಿ ನಾನು.
2: ಹ್ಞೂನ್ರಿ,
0: ನಾನು ನೋಡಿಲ್ಲ, ನೋಡ್ಬೇಕಂತ ಆಸೆ ಐತಿ. ಈಗ ನೀವು ನಮಗೆ
2: ನೋಡ್ಬರ್ರಿ, ನೋಡ್ಬರ್ರಿ ಆಸೆ, ನೋಡ್ರಿ ಅಮರ ದರ್ಶನ ಮಾಡ್ಬರ್ರಿ, ನೋಡ್ರಿ
0: ಮಾಡ್ ಬರ್ತೀವ್ರಿ. ಈಗ ನಿಮ್ಮ ಆಶೀರ್ವಾದದಿಂದ ಹೋಗ್ತೀವಿ. ಹೋಗ್ರಿ, ಯಾವ ಹಾಡನ?
2: ನಮ್ಮ ಎಸ್ ಜಾನಕಿ ಅವರು ನಿಧನ ಆಗಿದ್ದ ನಮಗೆ ಸುದ್ದಿ ಅಲ್ಲೇ ಗೊತ್ತಾಗ್ರಿ ನಮಗ. ಇವರ ಅಮರನಾಥ್ ನಾವ್ಗ.
0: ಹೌದು, ದುಃಖ ಆಗಿರ್ಬೇಕು ನಿಮಗೆ.
2: ಅವರು ಸಲಹೆ ವಿಜಯವಾಣಿ ಅಂತ ಐತಲ್ರಿ, ಮಧುಮಾತ ಚಂದ್ರಮ ಆ ಹಾಡನ್ನ ಹಾಕ.
0: ವಿಜಯವಾಣಿಯ ಮಧುಮಾಸ ಚಂದ್ರಮ ಹಾಡಬೇಕು ಅವರಿಗೆ, ಒಂದು ನಮನವನ್ನ ಸಲ್ಲಿಸೋಣ ಅಂತ ಕರೆ ಮಾಡಿದಕ್ಕೆ ಧನ್ಯವಾದ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ಕಾರ.

0: ಹೆಲೋ ಅಭಿಲಾಷಾ ಕಾರ್ಯಕ್ರಮದಲ್ಲಿ ಈಗ ಒಂದು ಪ್ರಕಟಣೆ. ಪ್ರಕಟಣೆಯ ನಂತರ ಕಾರ್ಯಕ್ರಮ ಮುಂದುವರಿಯುವುದು.
1: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8 ಗಂಟೆಯಿಂದ 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8 ಗಂಟೆಗೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್.
0: ಶ್ರೋತೃಗಳೇ, ನಿಮ್ಮ ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ ನಿಮಗೆ ಗೊಂದಲಗಳಿದ್ದರೆ ಸಯರ್ ಲೈವ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಹಲೋ ಅಭಿಲಾಷ ಕಾರ್ಯಕ್ರಮ ಮುಂದುವರಿಸೋಣ, ಇನ್ನೊಂದು ಕರೆ ಸ್ವೀಕರಿಸೋಣ. ಈಗ ಹಲೋ, ನಮಸ್ತೆ.
2: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
2: ನಮಸ್ಕಾರ.
0: ಹೌದು, ನಮಸ್ತೆ, ಯಾರು ಮಾತಾಡೋದು?
2: ನಾವು ಪಟ್ಟಿರಪ್ಪ ಕೊಯ್ಯರಿ.
0: ಹಾ ರೀ,
2: ಬಲಾನ್ ತಾಲೂಕು ಲಕ್ಮಾಪುರ ಸರ. ಹಾ
0: ಹಾ ಹಾ, ಹೇಳ್ರಿ.
2: ಓರೆ,
0: ಯಾವ ಗೀತೆಯನ್ನ ಕೇಳ್ಬೇಕಂತೀರಿ ಪಕ್ಕೀರಪ್ಪ ಅವರೇ?
2: ನಾವು ನಿಮ್ಮ ಹೆಸರು ಏನಾಯ್ತಲ್ರಿ?
0: ಯಶಸ್ವಿ. ಯಶಸ್ವಿನಿ ರೀ. ಯಶಸ್ವಿನಿ.
2: ಹಾ, ಯಶಸ್ವಿನಿ.
0: ಹಾ ರೀ,
2: ಚಲೋ ಮಾತಾಡ್ತೀರಿ ಅಕ್ಕರ. ಇದು ನಮ್ಗೆ ದೇವತಾ ಮನುಷ್ಯದಿಂದ ಹಾಡಾಕ ಇದು ಮಾಡ್ರಿ.
0: ಧನ್ಯವಾದ. ಆಯ್ತು, ದೇವತಾ ಮನುಷ್ಯದ ಹಾಡನ್ನ ಹಾಕ್ತಿವಿ.
2: ದೇವತಾ ಮನುಷ್ಯದಿಂದ ನಿನ್ನಂತ ಅಪ್ಪ ಇಲ್ಲ ಅಂತ ಐತಲ್ರಿ.
0: ಹಾ, ಆಯ್ತು, ಆ ಹಾಡನ್ನ ಹಾಕ್ತಿವಿ. ಹಾ, ಕರೆ ಮಾಡಿದಕ್ಕೆ ಧನ್ಯವಾದ. ಕೇಳ್ರಿ, ಹಾಡನ್ನ ಹಾಕ್ತಿವಿ. ಹೌದ್ರಿ, ಕೇಳ್ತೀರಿ. ಯಾವ ಕಾರ್ಯಕ್ರಮ ಇಷ್ಟ ನಿಮ್ಗ?
2: ಓರಿ,
0: ಯಾವ ಕಾರ್ಯಕ್ರಮ ಇಷ್ಟ ನಿಮ್ಗ?
2: ನಮ್ಗೆಲ್ಲ ಇಷ್ಟ, ಚಿಂತನ, ರೈತರಿಗೆ ಸಲಹೆ, ಭಕ್ತಿ ಗೀತೆ, ಎಲ್ಲ ಎಲ್ಲ ಕಾರ್ಯಕ್ರಮ ಇಷ್ಟ ರೀ ನಮ್ಗೆ.
0: ಹೌದಲ್ಲ, ರೇಡಿಯೋ ದಿನ ಕೇಳ್ತೀರಿ ನಿಮ್ಗ?
2: ರೇಡಿಯೋ ನಮ್ ರೇಡಿಯೋ ನಮ್ಗೆ ಗೆಳ ಇದ್ದಂಗ್ ರೀ. ಹೊಲಕ್ಕೂ ನೀರಾದ ಆಚೆ ಬಂದಿಲ್ಲ.
0: ಹಚ್ಕೊಂಡೆ
2: ಕೇಳ್ತಿರ್ತೀವ್ರಿ.
0: ಹೌದಲ್ಲ,
2: ನೀರಾದ್ರು ಬಿಡಕ್ ಹೋಗ್ತಿರ್ತೀವ್ರಿ ಹೊಲಕ್ಕ.
0: ಹ್ಞೂ ಹ್ಞೂ ರೀ.
2: ಹ್ಮ್, ನೀವ್ ಹೊಲ ಕೆಲಸ ಹಿಂದ ಅಲಾದ್ರಿ ರೇಡಿಯೋ ಕೇಳ್ತಿರ್ತೀರಿ.
0: ಹೌದಲ್ಲ, ನಿಮ್ಮ ಸಂಗಾತಿ ರೇಡಿಯೋ ಆಯ್ತು.

0: ನಂತರ ಕಾರ್ಯಕ್ರಮ ಮುಂದುವರಿಯುವುದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡವು ಕೃಷಿ ಮೇಳ 2026 ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುವ ಜಿಲ್ಲೆಗಳಾದಂಥ ಧಾರವಾಡ, ಬೆಳಗಾವಿ, ಹಾವೇರಿ, ಗದಗ, ಬಾಗಲಕೋಟೆ, ವಿಜಯಪುರ ಮತ್ತು ಉತ್ತರ ಕನ್ನಡ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಹಾಗೂ ಈ ವರ್ಷದಿಂದ ಪ್ರತಿ ಜಿಲ್ಲೆಗೆ ಒಬ್ಬರಂತೆ ಶ್ರೇಷ್ಠ ಯುವ ಕೃಷಿಕ ಅಥವಾ ಶ್ರೇಷ್ಠ ಯುವ ಕೃಷಿ ಮಹಿಳೆಯರ ಪ್ರಶಸ್ತಿಯನ್ನು ನೀಡಲು ತೀರ್ಮಾನಿಸಲಾಗಿದೆ. ಆದ ಕಾರಣ 2025-26 ಸಾಲಿನ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಹಾಗೂ ಶ್ರೇಷ್ಠ ಯುವ ಕೃಷಿಕ ಅಥವಾ ಶ್ರೇಷ್ಠ ಯುವ ಕೃಷಿ ಮಹಿಳೆಯರ ಅರ್ಜಿಗಳನ್ನು ಆಯಾ ಜಿಲ್ಲೆಗಳ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ ಪಡೆದು ಜುಲೈ 31 ಒಳಗಾಗಿ ಸಲ್ಲಿಸಲು ಕೋರಲಾಗಿದೆ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಹೆಲೋ ಅಭಿಲಾಷಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಹಲೋ, ನಮಸ್ತೆ. ಹಲೋ ಹಲೋ ನಮಸ್ಕಾರ.
1: ಹಲೋ
0: ಹಲೋ ನಮಸ್ಕಾರ, ಯಾರು ಮಾತಾಡೋದು?
1: ಮೇಡಮ್, ಹಗರಿಬೊಮ್ಮನ ತಾಲೂಕು ಹಂಪಸಾಗರ ಸುಭಾನ್ ಕೋರಿ. ಮೇಡಮ್,
0: ಸುಭಾನ್ ಕೋರಿ ಅವರು ಹೇಳ್ರಿ. ಸುಭಾನ್ ಕೋರಿ ಅವರೇ
1: ಮೇಡಮ್
0: ಹೇಳ್ರಿ.
1: ಮೇಡಮ್, ಸ್ನೇಹ ಸೇಡು ಇದೆ ಮೇಡಮ್ ಚಿತ್ರ.
0: ಯಾವುದು?
1: ಸ್ನೇಹ ಸೇಡು.
0: ಸ್ನೇಹ ಸೇಡು ಚಿತ್ರ. ಹಾ, ಆಯ್ತಲ್ರಿ, ಹೇಳ್ರಿ.
1: ಅದರಲ್ಲಿ ನಾಗರಾಣಿ ಹೊರಗೆ ಬಂದ್ರು ಅಂತ ಒಂದು ಹಾಡಿದೆ ಮೇಡಮ್.
0: ಹಾ, ಹಾಡನ್ನ ಕೇಳ್ಬೇಕಂತ ಅನ್ಸೈತಿ ಇವತ್ತು ನಿಮಗೆ ಸುಭಾನ್ ಕೋರಿ ಅವರೇ. ಹಾಕ್ತಿವಿ ನೋಡ್ರಿ, ಹಾಗಾದ್ರೆ ಕೇಳ್ರಿ.
1: ಆಯ್ತು,
0: ನಮಸ್ಕಾರ.

ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8 ಗಂಟೆಯಿಂದ 8:45 SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8 ಗಂಟೆಗೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ SIR. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾ ಆರ್ ಸ್ನೇಹಲ್.

ಇದುವರೆಗೂ ನೇರ ಫೋನಿನ್ ಕಾರ್ಯಕ್ರಮ ಹೆಲೋ ಅಭಿಲಾಷಾ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಕೇಳಿದ ಎಲ್ಲಾ ಕೇಳುಗರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಪ್ರಸ್ತುತಿ ಯಶಸ್ವಿನಿ, ತಾಂತ್ರಿಕ ಸಹಕಾರ ಎನ್ ಸುಬ್ಬಯ್ಯ ಹಾಗೂ ಅನಿಲ್ ಹಂಚಿನ್ಮನಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:18 ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 42% ಮತ್ತು ಜುಲೈನಲ್ಲಿ ಶೇಕಡಾ 34% ಮಳೆ ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆಯನ್ನು ನಿರ್ಧರಿಸಲು ಹಳೆಯ ಕೃಷಿ ಜನಗಣತಿಯ ಬದಲಾಗಿ ಫ್ರೂಟ್ಸ್ ದತ್ತಾಂಶವನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಿತ್ತನೆ ಅವಧಿಯಲ್ಲಿನ ಶೇಕಡಾ 20, ಶೇಕಡಾ 59 ಮಳೆ ಕೊರತೆಯನ್ನು ಬರ ಘೋಷಣೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವುದು ಇಲ್ಲವೇ ಅದಕ್ಕೆ ಸಮಾನವಾದ ವಿಶೇಷ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಜಾಗತಿಕ ವ್ಯಾಪಾರ ಪ್ರಮುಖವಾಗಿ ಗುಣಮಟ್ಟದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಲಾದ ಬ್ರಿಕ್ಸ್ ರಾಷ್ಟೀಯ ಗುಣಮಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಆಶಯದೊಂದಿಗೆ ಜಾಗತಿಕ ವ್ಯಾಪಾರಕ್ಕೆ ವೇಗ ನೀಡುವ ಹಾಗೂ ಗ್ರಾಹಕರ ವಿಶ್ವಾಸವನ್ನು ಬಲಪಡಿಸುವ ಪಾರದರ್ಶಕ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸಲು ಭಾರತ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ.

0: ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು ಇಂದು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ.
1: ಈ ಬ್ರಿಕ್ಸ್ ಸಮ್ಮೇಳನದಲ್ಲಿ ಮುಖ್ಯವಾಗಿ ನಾವು MOU ಒಪ್ಪಂದಗಳನ್ನು ಎಲ್ಲಾ ದೇಶಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇದರಲ್ಲಿ ಮಾಹಿತಿಗಳನ್ನ ನಾವು ಪರಸ್ಪರ ಶೇರ್ ಮಾಡುವಂತದ್ದು, ಒಳ್ಳೆ ಪ್ರಾಕ್ಟೀಸಸ್ಗಳೇನಿದೆ ಅದನ್ನ ಎಕ್ಸ್ಚೇಂಜ್ ಮಾಡುವುದು, ಟೆಕ್ನಿಕಲ್ ಕೊಲಾಬರೇಷನ್ ಮತ್ತು ಸಾಮರ್ಥ್ಯವನ್ನ ವೃದ್ಧಿ ಮಾಡುವಂತಹದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಈ MOU ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲಾ ದೇಶಗಳಿಗೂ ಇದು ಸಹಾಯವನ್ನ ಮಾಡುತ್ತದೆ.
0: ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರೊಂದಿಗೆ ಸಂಪುಟ ವಿಸ್ತರಣೆ ಹಾಗೂ ಸರ್ಕಾರದ ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಆಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಮತ್ತು ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದ್ದು, ನಿರೀಕ್ಷಣಾ ಮಂದಿರ, ಟಿಕೆಟ್ ಕೌಂಟರ್ಗಳನ್ನು ನವೀಕರಿಸಲಾಗಿದೆ. ಪ್ರಯಾಣಿಕರು ಓಡಾಡಲು ಪ್ಲಾಟ್ಫಾರ್ಮ್ ಅನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಿಸಲಾಗಿದೆ. ವಿಶಾಲವಾದ ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದ್ದು, ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ ಆಳ್ನಾವರದ ರೈಲ್ವೆ ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಕೊಪ್ಪಳದ ರೈಲ್ವೆ ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಪರಿಷತ್ ಸದಸ್ಯತ್ವ ರದ್ದತಿಯನ್ನು ಪ್ರಶ್ನಿಸಿ ಪ್ರಾಣೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಣೇಶ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂದು ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ದವು. ಪ್ರಾಣೇಶ್ ಅವರು 1188 ಹಾಗೂ ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿದ್ದರು. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದರು. 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಲು ಅವಕಾಶವಿಲ್ಲ ಎಂದು ಗಾಯತ್ರಿ ಶಾಂತೇಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಆರಂಭವಾಗಿದ್ದರೂ ಸಮರ್ಪಕ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಮಳೆ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಾಡಿ ಹೋಗಿವೆ. ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ

0: ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಆರನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಜಲಾಶಯದ ಬಳಿ ರೈತರು ಅಡ್ಡಿಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ಮಾತ್ರ ನೀರು ಬಳಸಿ ಎಂದು ಆದೇಶ ನೀಡಿರುವುದರಿಂದ ಮಂಡ್ಯ ಜಿಲ್ಲಾಡಳಿತ ಕೇವಲ ಕುಡಿಯಲು ಮಾತ್ರ ನೀರು ಬಿಡುತ್ತಿದ್ದು ಈವರೆಗೆ ಕೃಷಿ ಚಟುವಟಿಕೆಗೆ ನೀರನ್ನು ಬಿಡುಗಡೆ ಮಾಡಿಲ್ಲ. ಮಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ದದ ಕಾರ್ಯಾಚರಣೆ ಮುಂದುವರಿದಿದ್ದು ಕಳೆದ ಒಂದು ವರ್ಷದಲ್ಲಿ 84 ಪ್ರಕರಣಗಳು ದಾಖಲಾಗಿವೆ. ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಬ್ಬರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 5,20,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಪಿಗಳು ದೆಹಲಿಯಿಂದ ಮಾದಕ ವಸ್ತುವನ್ನು ಖರೀದಿಸಿ ಬೆಂಗಳೂರು ನಗರವನ್ನು ಕೇಂದ್ರವಾಗಿಸಿಕೊಂಡಿದ್ದರು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಇತರೆ ಕಡೆಗಳಿಗೆ ಮಾದಕ ವಸ್ತುವನ್ನು ಪೂರೈಕೆ ಮಾಡುತ್ತಿರುವುದು ತನಿಖೆಯಿಂದ ತಿಳಿದುಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಹಂಚಿಕೊಂಡಿದ್ದಾರೆ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ನ್ಯಾನೋ ಗೊಬ್ಬರಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ, ಜೈವಿಕ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8:00 8:45 SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾ.ಆರ್. ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. STD ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8:00 ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ SIR. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾ.ಆರ್. ಸ್ನೇಹಲ್.

ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: गुड मॉर्निंग माया,
1: गुड मॉर्निंग गुड मॉर्निंग बाबा
0: शुभ
1: मंजुला,
0: मुंजाऊ.
1: सुप्रभात.
0: ನೋಡು, ಅಂದ್ರ ಮನುಷ್ಯ ಎದ್ದ ತಕ್ಷಣ ಬೆಳಿಗ್ಗೆ ನಾವು ಪರಸ್ಪರರನ್ನ ವಂದಿಸಿಕೊಳ್ಳೋದು ಅಂದ್ರ ಗುಡ್ ಮಾರ್ನಿಂಗ್ ಹೇಳ್ತೀವಿ, ಸುಪ್ರಭಾತ ಅಂತ ಹೇಳ್ತೀವಿ, ಶುಭ ಮುಂಜಾವು ಅಂತ ಹೇಳ್ತೀವಿ.
1: ಅಷ್ಟೇ ಯಾಕೆ ಮಂಜುಳ? ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೇತು ಗೋವಿಂದ, ಪ್ರಭಾತೆ ಕರ ದರ್ಶನಂ.
0: ಇದು

0: ಅವು.
1: ಸುಪ್ರಭಾತ
0: ನೋಡು, ಅಂದ್ರ ಮನುಷ್ಯ ಎದ್ದ ತಕ್ಷಣ ಬೆಳಿಗ್ಗೆ ನಾವು ಪರಸ್ಪರರನ್ನ ವಂದಿಸಿಕೊಳ್ಳೋದು ಅಂದ್ರ ಗುಡ್ ಮಾರ್ನಿಂಗ್ ಹೇಳ್ತೀವಿ, ಸುಪ್ರಭಾತ ಅಂತ ಹೇಳ್ತೀವಿ, ಶುಭ ಮುಂಜಾವು ಅಂತ ಹೇಳ್ತೀವಿ.
1: ಅಷ್ಟೇ ಯಾಕೆ ಮಂಜುಳ? ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೇತು ಗೋವಿಂದ, ಪ್ರಭಾತೆ ಕರ ದರ್ಶನಂ.
0: ಇದು ನೀ ಹಾಸ್ಕಿ ಬಿಟ್ಟು ಹೇಳಬೇಕಾದ್ರನ್ನ ನಿನ್ನ ಎರಡೂ ಕೈಗಳನ್ನ ಬೊಗಸೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹೇಳ್ತೀವಿ. ಅಷ್ಟೇ ಯಾಕೆ ಮಾಯ, ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಂದ್ರೆ ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಏಳುವಾಗ ಬಲಗಡೆ ಹೊಳ್ಳಿ ಏಳ್ರಿ, ಎದ್ದು ದೇವರನ್ನ ಸ್ಮರಿಸ್ರಿ ಅಂಥೇಳಿ. ಅಂದ್ರೆ ಈ ಹಿರಿಯರು ಹೇಳಿಕೊಟ್ಟಂಥ ಈ ಒಂದು ಸಂಸ್ಕಾರ ಪದ್ಧತಿ ಎಷ್ಟು ಅರ್ಥಪೂರ್ಣ ನೋಡು.
1: ಖರೆಯದ, ಮುಂಜಾವು ಅನ್ನೋದೇನದಲ್ಲ ಮಂಜುಳ, ಅದು ಒಂದು ರೀತಿಯ ನಮ್ಮ ಜೀವನದ ಸೊಬಗು ಅಂತ ಅನಿಸ್ತದೆ ನೋಡು ನನಗೆ.
0: ಹೌದು,
1: ಆ ಮುಂಜಾನೆಯ ಸೂರ್ಯ ಕಿರಣ, ಅಲ್ಲಿರುವಂತಹ ವಾತಾವರಣ, ಅದು ಇಡೀ ದೇಹಕ್ಕೆ ಮನಸ್ಸಿಗೆ ಚೈತನ್ಯವನ್ನು ತುಂಬುವಂತಹದ್ದು.
0: ಅಂದ್ರೆ ನೋಡು ಮಾಯ, ನೀನು ಸೂರ್ಯೋದಯದ ನಂತರದ್ದು ಸೂರ್ಯನ ವರ್ಣನೆ ಇದನ್ನ ನೀ ಹೇಳಿಕತ್ತಿ, ನಾನು ನಿನಗೆ ಎಷ್ಟೊಂದು ನಮ್ಮ ದೈಹಿಕ ಕಾರ್ಯಚಟುವಟಿಕೆಗಳು, ಒಂದು ಯೋಗ, ಧ್ಯಾನ, ಪ್ರಾಣಾಯಾಮ, ಇದು ಮಾಡಲಿಕ್ಕೆ ಎಷ್ಟೊಂದು ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುರು ಮಾಡ್ಕೊಂಡಿರ್ತಾರೆ. ಅಂದರೆ ಇದೊಂದು ಶ್ರೇಷ್ಠವಾದ ಕಾಲ ಅಂಥೇಳಿ. ಅಷ್ಟೇ ಯಾಕೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ಓದುವಂಥವ್ರು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಶಾಂತತೆ ಇರ್ತದೆ, ಆವಾಗ ಓದಿದ್ದು ಬೇಗ ತಲೆಗೆ ಹತ್ತುತ್ತದೆ ಅಂಥೇಳಿ ಆ ಪ್ರಶಾಂತ ವಾತಾವರಣದಲ್ಲಿ ಓದನ್ನು ಮುಂದುವರಿಸ್ತಾರೆ ನೋಡು.
1: ಈಗಂತೂ ನೋಡು ಮಂಜುಳ, ಮುಂಜಾನೆ ಹೊತ್ತು ಅಂತಂದರೆ ಎಲ್ಲರೂ ಎಷ್ಟು ಆನಂದ ಪಡ್ತಾರಂದರೆ, ಈಗ ಎಲ್ಲರೂ ವ್ಯಾಯಾಮ ಮಾಡೋದು, ವಾಕಿಂಗ್ ಹೋಗೋದು, ದೊಡ್ಡ ದೊಡ್ಡ ಊರುಗಳೊಳಗೆ ಕೂಡ ಈಗ ಉದ್ಯಾನಗಳನ್ನು ಹುಡ್ಕೊಂಡು ಹೋಗಿ ಅಲ್ಲೇ ವ್ಯಾಯಾಮವನ್ನು ಮಾಡೋದು, ನಗೆ ಕೂಟಗಳನ್ನು ಅಲ್ಲೇ ಸಂಘಟಿಸಿ ಎಲ್ಲರೂ ಕೂಡ ಮಾತಾಡೋದು, ನಗೋದು, ಒಂದು ರೀತಿಯ ರಮ್ಯ ವಾತಾವರಣ ನೋಡು.
0: ಮತ್ತು ಇನ್ನೊಂದೇನು ಗೊತ್ತೇನು, ಬೆಳಗ್ಗಿನ ಒಂದು ಮೂಡ್ ಅಂತೇನು ಹೇಳ್ತೀವಿ ನಾವು, ಅದು ನಮ್ಮ ಇಡೀ ದಿನದ ಒಂದು ಜೀವನವನ್ನು ಉಲ್ಲಸಿತವಾಗಿಡ್ತದೆ.

0: ನೀ ಬೆಳಿಗ್ಗೆ ಎದ್ದಾಗ ಖುಷಿ ಖುಷಿಯಾಗಿ ಎದ್ದಿ, ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿ, ಇಡೀ ದಿವಸ ನೀನು ಪ್ರಫುಲ್ಲ ವದನೆಯಾಗಿರ್ತಿ.
1: ಅದರೊಳಗೂ ಈ ಹಸಿರು ಗಿಡಗಳು ತುಂಬಿದಂತಹ ಊರೇನಿರ್ತಾವಲ್ಲ, ಹೆಚ್ಚು ಎಲ್ಲೇ ಮಳೆ ಆಗ್ತಿರ್ತದ ಅಲ್ಲಿ ಹಸಿರೇ ಹಸಿರು ಕಣ್ಣು ತುಂಬ. ಅವಾಗ ಮುಂಜಾನೆ ಹೊತ್ನ್ಯಾಗ ನಾ ಈಗ ಹೇಳಿದ್ನಲ್ಲ ಸೂರ್ಯರಶ್ಮಿ ಅಂಥೇಳಿ, ಆ ಬೆಳಗಿನ ಕಿರಣಗಳು ಹಸಿರು ಗಿಡದ ಮೇಲೆ ಬಿದ್ದಾಗ ಆ ನೋಡುವಂತಹ ಒಂದು ಮನಮೋಹಕ ವಾತಾವರಣ ನೋಡು. ಅದಕ್ಕೆ ಅಲ್ಲೇನು ವರಕವಿ ಅಂಬಿಕಾ ತನಯದತ್ತರು ಹೇಳ್ತಾರೆ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂಥೇಳಿ. ಮೋಹಕತೆಯನ್ನ, ತಾತ್ವಿಕತೆಯನ್ನ, ರಂಜನೀಯತೆಯನ್ನ ತುಂಬಿಕೊಂಡಂತಹ ಬೆಳಕು
0: ನಿಜ. ಮತ್ತ ಈ ನೀ ವಾಕಿಂಗ್ ಅಂತಂದಿ ನೋಡು, ಈ ಉದ್ಯಾನವನಗಳನ್ನ ಹುಡುಕೊಂಡು ಹೋಗ್ತಾರ ಅಂತ, ಅಲ್ಲಿ ನೀ ಹೋದಾಗ ಮಾಯ, ಸಣ್ಣ ವಯಸ್ಸಿನವರಿಂದ ಹಿಡಿದು ವಯೋವೃದ್ಧರವರೆಗೆ ಬೇರೆ ಬೇರೆ ರೀತಿಯ ದೈಹಿಕ ತೊಂದರೆಗಳಿರ್ತಾವ. ಆದಾಗ್ಯೂ ಕೂಡ ಅವರು ಜೀವನ ಉತ್ಸಾಹ ಪ್ರೀತಿಯನ್ನು ಇಟ್ಟುಕೊಂಡು ಪ್ರತಿನಿತ್ಯ ಮುಂಜಾನೆ ಬಂದು ಎಷ್ಟೇ ಸ್ಪೀಡ್ ಆಗಲಿ ಒಂದು ವಾಕಿಂಗ್ ಮಾಡ್ತಾರೆ, ಅದರ ಒಂದು ವಾತಾವರಣವನ್ನು ಆನಂದಿಸ್ತಾರೆ.
1: ಕವಿಗಳಿಗಂತೂ ಏನ್ ಹೇಳಿ ಮಂಜುಳ, ಈಗ ಹೇಳಿದ್ನಲ್ಲ ಕೆ ಎಸ್ ನಿಸಾರ್ ಅಹಮದ್ ಅವ್ರು ಬರೆದದ್ದು ಆಹಾ ಪ್ರಾತಃ ಕಾಲದ ಸ್ಪರ್ಶಕ್ಕೆ ಅಂತ. ಹಂಗನ ವರಕವಿ ಅಂಬಿಕಾ ತನಯದತ್ತರು ಮುಂಜಾವಿನ ವರ್ಣನೆಯನ್ನ ಮಾಡ್ತಾರ.

0: ಆಮೇಲೆ ಈ ಮುಂಜಾನೆಯ ಒಂದು ಸೌಂದರ್ಯ, ನೀ ಹೇಳಿದೆಲ್ಲ ಸೂರ್ಯೋದಯ, ಸೂರ್ಯೋದಯವನ್ನು ನೋಡಿದಾಗ ಆ ಎಳೆ ಬಿಸಿಲು, ಆ ಎಳೆ ಬಿಸಿಲಿಗೆ ನಾವು ಮೈ ಒಡ್ಡೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗುವಂಥ ವಿಟಮಿನ್ ಡಿ ಸಿಗ್ತದೆ. ಈಗ ನೋಡು, ನಮ್ಮ ದೇಶದಲ್ಲಿ ಈ ಬಿಸಿಲಿನ ಒಂದು ಪ್ರಖರತೆ, ಇದನ್ನು ಪಡೀಲಿಕ್ಕೆ ಅಂಥೇಳಿ ಎಷ್ಟೊಂದು ಜನ ವಿದೇಶಿಯರು ನಮ್ಮ ದೇಶಕ್ಕೆ ಬಂದು ಸಮುದ್ರದ ದಂಡಿಗಳೊಳಗೆ ತಮ್ಮ ಮೈ ಒಡ್ಡಿ ಕೂತ್ಕೊಂಡಿರ್ತಾರೆ.
1: ಖರೆ
0: ಅಂದ್ರೆ ಬೇರೆ ಪ್ರದೇಶಗಳು, ಬೇರೆ ದೇಶಗಳು ಚಳಿಯಿಂದ ಆವೃತಾಗಿರ್ತಾವ, ಅವ್ರಿಗೆ ಈ ಸೂರ್ಯರಶ್ಮಿಯ ಭಾಗ್ಯನ ಸಿಕ್ಕಿರೋದಿಲ್ಲ.
1: ನೋಡು, ಸೂರ್ಯ ವೈಜ್ಞಾನಿಕವಾಗಿನೂ ಬಹಳ ಮಹತ್ವವನ್ನು ಪಡ್ಕೊಳ್ತಾನೆ. ಇನ್ನು ನಮ್ಮ ಸಾಹಿತ್ಯದೊಳಗಂತೂ ಸೂರ್ಯೋದಯ, ಅರುಣೋದಯ ಅಂತಂದ್ರೆ ಆಹಾ, ಎಷ್ಟು ಚಂದ ವರ್ಣಿಸ್ತಾರಂತಿ. ಅರುಣ

0: ಮತ್ತು ಮುಂಜಾನೆ ನಾವೆಲ್ಲರೂ ಬಹಳ ಲವಲವಿಕೆಯಿಂದ ಇರ್ತೀವಿ. ಅಂದರೆ ರಾತ್ರಿಯ ಒಂದು ಪರಿಪೂರ್ಣವಾದ ನಿದ್ದೆಯನ್ನು ಮುಗಿಸಿ ನಾವು ಬೆಳಿಗ್ಗೆ ಎದ್ದಾಗ ಒಂದು ಥರ ಫ್ರೆಶ್ ಆಗಿರ್ತೀವಿ. ಏನೋ ಹೇಳಲಿಕ್ಕೆ ಕೇಳಲಿಕ್ಕೆ ಒಂದು ಥರ ಮನಸ್ಸು ಕೂಡ ಬಯಸ್ತದ, ದೇಹ ಕೂಡ ತವಕಿಸ್ತದ ಆ ಟೈಮ್ನೊಳಗೆ. ಹಂಗಾಗಿನೇ ನೋಡು, ಈಗ ನಿನಗೆ ನನಗೆ ಮುಂಜಾನೆ ಟೈಮ್ನಾಗ ಕೈ ತುಂಬ ಕೆಲಸ ಇರ್ತಾವೆ, ಅವನ ಉತ್ಸಾಹ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಕ್ಕಳು ಡಬ್ಬಿ ಅಂತ ಮಾಡ್ತೀವಿ, ಮನೆ ಜನರಿಗೆ ಟಿಫಿನ್ ಅಂತ ಮಾಡ್ತೀವಿ, ಮತ್ತು ನಾವು ಹೊರಗೆ ಬರಬೇಕು ಅಂತ ಮಧ್ಯಾಹ್ನದ ಅಡುಗೆ ತಯಾರಿ ಮಾಡ್ತೀವಿ. ಅಂದರೆ ಈ ಕೆಲಸಗಳು ನಿರಂತರವಾಗಿ ಸಾಕ್ತಾನೆ ಇರ್ತಾವೆ. ಅದರ ಜೊತೆಗೆ ಮುಂಜಾನೆಯ ರೇಡಿಯೋದಲ್ಲಿ ಬರುವ ಸುಮಧುರ ಗೀತೆಗಳು ಕೂಡ ನಮ್ಮನ್ನ ಆಕರ್ಷಿಸ್ತಾವ.
1: ಹೌದು, ಈಗ ನೋಡು ಮಹಿಳೆಯರು ನೀ ಹೇಳದಲ್ಲ ಅಡಿಗೆ ತಯಾರು ಮಾಡ್ತಾ ಇರ್ತಾರ, ತಿಂಡಿ ತಯಾರು ಮಾಡ್ತಿರ್ತಾರ, ಅವಾಗ ಅವ್ರಿಗೆ ಮುಂಜಾನೆ ರೇಡಿಯೋದಾಗ ಬರುವಂತಹ ಸುಮಧುರ ಗೀತೆಗಳು, ಮಾಹಿತಿ, ಮನರಂಜನೆ ಎಲ್ಲವೂ ಕೂಡ ಎಷ್ಟು ಉಪಯೋಗ ಆಗ್ತದೆ ಅಂತಂದ್ರೆ, ಜೊತೆ ಜೊತೆಗೆ ಸಮಯ ಇಷ್ಟಾಗ್ಯದ ಅನ್ನೋದನ್ನ ಕೂಡ ಅವ್ರು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾರೆ. ಹಿಂಗಾಗಿ ಕೆಲಸ ಮಾಡಿದ್ದ ಗೊತ್ತಾಗಂಗಿಲ್ಲ ನಮ್ಮ ಮಹಿಳೆಯರಿಗೆ.
0: ನಮ್ಮ ಬಾಲ್ಯವನ್ನ ನಾವು ನೆನಪಿಸಿಕೊಂಡ್ರೆ ಮಾಯಾ, ನಮಗ ಬೆಳಗಿನ ಜಾವನ ಎಬ್ಬಿಸಿ ಓದಿಸ್ಲಿ ಕೂಡಿಸ್ತಿದ್ರು, ತಲೆ ಬಹಳ ಫ್ರೆಶ್ ಆಗಿರ್ತದ, ಓದಿದ್ದು ನೆನಪಿನಲ್ಲಿ ಉಳಿತದ. ಅದರಲ್ಲೂ ವಿಶೇಷವಾಗಿ ಈ ಪದ್ಯಗಳನ್ನ, ಸಂಸ್ಕೃತ ಶ್ಲೋಕಗಳನ್ನ
1: ಪಾಠ
0: ಮಾಡೋದಿರ್ತದ, ಅದಕ್ಕೆ ಬೆಳಗಿನ ಸಮಯನೇ ಒಂದು
1: ಸೂಕ್ತ.
0: ಹೌದು, ಯಾಕಂದ್ರೆ ಸಾಯಂಕಾಲ ನಾವು ಶಾಲೆಯಿಂದ ಬಂದ್ಮೇಲೆ ಹೋಮ್ವರ್ಕ್ ಅದು ಇದು ಅನ್ಕೊಂಡು ಬ್ಯುಸಿ ಆಗಿಬಿಡ್ತಿದ್ವಿ. ಓದಲಿಕ್ಕೆ ಪ್ರಶಸ್ತವಾದ ವೇಳೆ ಅಂದ್ರೆ ಬೆಳಗಿನ ಜಾವನ.
1: ನೀ ಹಿಂಗ ಅಂತಿ ಮಂಜುಳ, ನಮ್ಮ ಸಂಗೀತಗಾರರಿಗಂತೂ ಮುಂಜಾವು ಅಂದ್ರೆ ಅದು ಹೇಳಿ ಮಾಡಿಸಿದ ಸಮಯ ನೋಡು. ಮುಂಜಾನೆ ಎದ್ದು ಖರ್ಜ್ ಹಚ್ಚಿ ಪ್ರಾಕ್ಟೀಸ್ ಮಾಡೋದು ಅಂತಂದ್ರ ಎಲ್ಲ ಸಂಗೀತಗಾರರಿಗೆ ಒಂದು ರೀತಿಯ ಖುಷಿ ಆಹ್ಲಾದ ನೋಡು.
0: ಹೌದು, ಅವರು ಹಾಡ್ತಾ ಹಾಡ್ತಾ ಅವರು ವೈಯಕ್ತಿಕವಾಗಿ ಆನಂದಿಸ್ತಿದ್ರ, ಅವರು ಮಾಡೋ ಪ್ರಾಕ್ಟೀಸು ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಒಂದು ಕೇಳುವಂತ ಭಾಗ್ಯ ಸಿಗ್ತದೆ.
1: ಹೌದು, ಇಂಪಾಗಿ ತೇಲಿ ಬರುವಂತಹ ಸರಿಗಮಗಳ ರಿಂಗಣ ಏನಿರ್ತದಲ್ಲ ಮನಸ್ಸಿಗೆ ಎಷ್ಟು ಉಲ್ಲಾಸ ಕೊಡ್ತದ ಅಂತಂದ್ರೆ ಇಡೀ ದಿನದ ಕೆಲಸಗಳಿಗೆ ಅದು ಒಂದು ರೀತಿಯ ಚೈತನ್ಯವನ್ನು ತುಂಬುತ್ತದೆ ನೋಡು.
0: ಹೌದು.

0: ಎಲ್ಲರಿಗೂ ಸಣ್ಣ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೂ ಖುಷಿ ಕೊಡುವಂಥ ಕಾಲ ಇದು.
1: ಹೌದು,
0: ಹಿರಿಯರು ಕೂಡ ನೋಡು ಸಾಯಂಕಾಲ ಹೊತ್ತಿಗೆ ಒಂದು ಸ್ವಲ್ಪ ಎಲ್ಲೋ ಸುಸ್ತಾಗಿದ್ದಂಗೆ ಅನಿಸ್ತಾರೆ, ಆದರೆ ಬೆಳಿಗ್ಗೆ ಅವರು ಕೂಡ ಲವಲವಿಕೆಯಿಂದ ಇರ್ತಾರೆ, ಚಟುವಟಿಕೆಯಿಂದ ಇರ್ತಾರೆ. ಬೆಳಿಗ್ಗೆ ಎದ್ದು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪತ್ರಿಕೆಗಳನ್ನು ಓದುವಂತಹ ದೃಶ್ಯ ಎಷ್ಟು ಸಾಮಾನ್ಯವಾದದ್ದಲ್ಲೇ.
1: ಹೌದು, ಮುಂಜಾನೆ ಅಂದ್ರನ ಪತ್ರಿಕೆ, ಪತ್ರಿಕೆ ಅಂದ್ರನ ಮುಂಜಾನೆ ಅನ್ನೋ ಹಂಗ. ಮುಂಜಾನೆ ಯಾವ್ಯಾವ ಸುದ್ದಿಗಳು ಏನೇನು ಅಂತ ಹೇಳಿ ಕಾಯ್ಕೋತ್ ಕೂತಿರ್ತಾರ ನೋಡ್ ನಮ್ಮ ಹಿರಿಯರು.
0: ಹೌದು,
1: ಪತ್ರಿಕೆಗಳೊಳಗೆ ಬರುವಂತಹ ಎಲ್ಲಾ ಸುದ್ದಿಗಳನ್ನ ರಸವತ್ತಾಗಿ ಮನಸ್ಕೊಟ್ಟು ಓದಿದ್ದ ಓದಿದ್ದು ಓದಿದ್ದ ಓದಿದ್ದು
0: ನಿಜ.
1: ಆಟಗಾರರಂತೂ ನೋಡು ಮುಂಜಾನೆದ್ದು ಓಡ್ಲಿಕ್ಕೆ ಶುರು ಮಾಡೇ ಬಿಡ್ತಾರೆ. ಕ್ರಿಕೆಟ್ ಆಗಿರಬಹುದು, ಟೆನಿಸ್ ಆಗಿರಬಹುದು, ಬ್ಯಾಡ್ಮಿಂಟನ್ ಆಗಿರಬಹುದು, ಅವ್ರು ಮುಂಜಾನೆದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗೋದು. ಮತ್ತು ಅಲ್ಲೇ ಒಂದು ರೀತಿಯ ಸಣ್ಣ ವ್ಯಾಯಾಮ, ಮೈದಾನದ ತುಂಬ ಓಡೋದ್ರಿಂದ ಮನಸ್ಸು ದೇಹ ಎರಡೂ ಕ್ರಿಯಾಶೀಲ ಆಗ್ತಾವೆ ನೋಡು.
0: ಹೌದು, ಮತ್ತು ಬೆಳಗ್ಗಿನ ಈ ವಾತಾವರಣ ಏನಿರ್ತದಲ್ಲ, ಬಹಳ ಸುಂದರ ವಾತಾವರಣ, ತಂಪಾದ ಗಾಳಿ ಬರ್ತಿರ್ತದೆ, ಎಳೆ ಎಳೆ ಬಿಸಿಲಿರ್ತದೆ. ಅಂದರೆ ನೀ ಏನು ಕಸರತ್ತಿನ ಕೆಲಸ ಮಾಡಿದರೂ ನಿನಗೆ ದಣಿವು ಆಯಾಸ ಆಗೋದಿಲ್ಲ.
1: ಇದೆಲ್ಲದರ ಜೊತೆಗೆ ಆಹಾಹಾ, ಮಲ್ಲಿಗೆಯ ಪರಿಮಳ, ಗುಲಾಬಿಯ ಪರಿಮಳ, ಹೂವು ಅರಳಿ ನಿಂತಿರ್ತಾವ ನೋಡು ಮಂಜುಳ. ಅದಕ್ಕೆ ಹೇಳ್ತಾರೆ ರಾತ್ರಿ ಹೂವುಗಳನ್ನು ಅರಳಿಸಿರ್ತದಂತ. ಆದರೆ ಆ ಸೊಬಗು ಮುಂಜಾನೆ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತ. ಸೌಂದರ್ಯ ನಾವು ಕಣ್ ತುಂಬಿಕೊಳ್ಳೋದು ಈ ಮುಂಜಾನೆಯಿಂದನ.
0: ಹೌದು, ಹಂಗಾಗಿ ಮುಂಜಾನೆ ಕಣ್ಣು ತುಂಬಿಕೊಂಡು ಈಗ ನೀನು ನಾನು ಆನಂದಿಸ್ಲಿಕ್ಕತ್ತೀವಿ. ನಾನು ನೀನು ಅಷ್ಟೇ, ಯಾಕೆ ನಮ್ಮ ಈ ಭಾವಯಾನದೊಳಗೆ ತೇಲ್ತಾ ಇರುವಂತ ನಮ್ಮ ಕೇಳುಗರು ಕೂಡ ಈ ಬೆಳಗಿನ ಸೌಂದರ್ಯವನ್ನ ಆಸ್ವಾದಿಸ್ತಾರ ಅನ್ನೋ ಭಾವನೆ ನಂದು.
1: ಮುಂಜಾನೆಯ ಈ ಅವರ್ಣನೀಯ ಆನಂದದ ಭಾವ ನಿಮ್ಮೆಲ್ಲರಿಗೂ ಇಡೀ ದಿನದ ಕಾರ್ಯಗಳಿಗೆ ಚುರುಕನ್ನ ತಂದುಕೊಡ್ಲಿ.
2: ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
3: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳಿ ಹೊಸ ಹಾಡು ಕಾರ್ಯಕ್ರಮದಲ್ಲಿ ರೋಮಿಯೋ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ.

0: ಇದುವರೆಗೂ ಹೊಸ ಹಾಡು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3:18. ತರಂಗಾಂತರ 392.16 ಮೀಟರ್ ಅಥವಾ 765 ಕಿಲೋ ಹರ್ಡ್ಸ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ FM 103 ಮೆಗಾ ಹರ್ಡ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:33. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ರಂಗೀತರಂಗ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿ ನೀಡಿದ್ದಾರೆ ಅಭಯ್ ಜೋರ್ಪುರ್ಕರ್ ಹಾಗೂ ಗೋಕುಲ್ ಅಭಿಷೇಕ್ ಹಾಗೂ ಮೋನಿಷಾ. ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಅನೂಪ್ ಭಂಡಾರಿಯವರದು.

ಇನ್ನು ಮುಂದೆ ಕೇಳೋಣ. ಲಾಲಿ ಹಾಡು ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಶ್ರೀನಿವಾಸ್ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ್ ಅವರ ಸಂಗೀತ.

ಟೀ ಟೈಮ್ ಚಿತ್ರಗೀತೆಗಳ ಈಗ ಕೇಳೋಣ ಗುರು ಶಿಷ್ಯರು ಚಿತ್ರದ ಗೀತೆಯನ್ನು. ಗೀತೆಗೆ ಧ್ವನಿ ನೀಡಿದ್ದಾರೆ ವಿಜಯ್ ಪ್ರಕಾಶ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಬಿ ಅಂಜನೀಶ್ ಲೋಕನಾಥ್ ಅವರ ಸಂಗೀತ.

ಸುಖವೇಂದ್ರ ಸಿಂಗ್ ಅವರ ಧ್ವನಿಯಲ್ಲಿರುವ ಕಾರಂಜಿ ಚಿತ್ರದ ಗೀತೆ ಇದು. ಸಂತ ಶಿಶುನಾಳ ಶರಪರ ತತ್ವಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವೀರ ಸಮರ್ಥ.

0: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8:00 to 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8:00 ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ July 17 ಶುಕ್ರವಾರದಂದು ರಾತ್ರಿ 8 8:45 SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, July 17 ಶುಕ್ರವಾರ ರಾತ್ರಿ 8 ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ SIR. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್.
6: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ,
7: ನಿಲ್ಲುತ್ತಿರಿ ಕವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ,
6: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು,
8: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
6: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ, ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

0: ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ದ್ಯಾಮಲಹುಣಸಿ ಗ್ರಾಮದ ಪ್ರಗತಿಪರ ರೈತರಾದ ಹುತ್ತಪ್ಪ ಕುರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. ಆನಂತರ ಜಮಖಂಡಿ ತಾಲೂಕು ಚಿಕ್ಕಪಡಸಲಿಗೆಯ ಮಾದೇವ್ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.

7:45ಕ್ಕೆ ಅಜಿತ್ ಕಡಕಡೆ ಅವರು ಹಾಡಿರುವ ಮರಾಠಿ ಹಾಡುಗಳು. 8:00ಗೆ ಯುವವಾಣಿಯಲ್ಲಿ ವಿದ್ಯಾರ್ಥಿ ಜೀವನದ ಮಹತ್ವ, ಈ ಕುರಿತು ಮಾತನಾಡುತ್ತಾರೆ ವಾದರಾಜ್ ಎಂ ಶೇಟ್ ವರ್ಣೇಕರ್. ಆನಂತರ ಸುಷ್ಮಾ ಮನೋಹರ್ ಶೆಟ್ಟಿ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ. 8:15ಕ್ಕೆ ಒಡಿಶಾದ ಪುರಿ ಜಗನ್ನಾಥ ದೇವರ ವಾರ್ಷಿಕ ರಥಯಾತ್ರೆಯ ಬಾನುಲಿ ವರದಿ. 8:30ಕ್ಕೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಸ್ವರ ಸೌರಭ. 9:30ಕ್ಕೆ ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 10:00ಗೆ ಪಂಡಿತ್ ಕೈವಲಿ ಕುಮಾರ್ ಗೌರವ್ ಅವರ ಗಾಯನವನ್ನು ಕೇಳುತ್ತೀರಿ. 10:30ಕ್ಕೆ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಸುರೇಶ್ ಗುದಗನವರ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಹಾಗೂ ರಾತ್ರಿ 9:15 ಸ್ವರಾಂಜಲಿ, ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಚಿಂತನ, ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವು ಬಿಜಾಪುರಿ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ, ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನವನ್ನು ಕೇಳುವಿರಿ. 9:05 ಗಾಂಧಿ ಸ್ಮೃತಿ, 9:15 ಅರ್ಪಣ, 9:30 ನಂದನ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಿತ್ತೂರು ತಾಲೂಕು ಕೊಟಬಾಗಿಯ ದುಂಡವ್ವ ಚನ್ನಬಸಪ್ಪ ವನ್ನೂರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಆನಂತರ ಹುಬ್ಬಳ್ಳಿ ತಾಲೂಕು ಬ್ಯಾಟಿಯ ಬಸಪ್ಪ ಬನಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳದ ಪದ. ಆನಂತರ ರೋಣ ತಾಲೂಕು ಸಂದಿಗವಾಡದ ದ್ಯಾಮಣ್ಣ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. 11:00 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಪಂಡಿತ್ ಬಾಲಚಂದ್ರ ನಾಕೋಡ್ ಅವರ ಗಾಯನದಲ್ಲಿ ರಾಗ್ ಪರಮೇಶ್ವರಿ ಕೇಳುತ್ತೀರಿ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ

ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಕನ್ನಡ ಚಿತ್ರಗೀತೆಗಳನ್ನು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 2:40 ಹೊಸ ಕನ್ನಡ ಚಿತ್ರಗೀತೆಗಳು.

ಇನ್ನು ನಾಳೆ ಸಂಜೆ 5:30 ಎಂದಿನಂತೆ ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:50 ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ಕುರಿತು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ರೂಪಾ ಎಲ್ ಅವರು. ಆನಂತರ ಬಾದಾಮಿ ತಾಲೂಕು ಅಗಸನಕೊಪ್ಪದ ಮಾರುತಿ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾನಿ ವಾದನ. 7:45 ಲೇಖಕಿ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರಿಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. 8:00 ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಎಸ್ಐಆರ್ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. 9:15 ಸ್ವರ ಸೌರಭ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿದ ಮಾತು, ಭಾಗವಹಿಸುತ್ತಾರೆ ಕುಮಾರ್ ಅಗಡಿ, ಮಾಲಾ ಸಾಂಬ್ರಾಣಿ ಹಾಗೂ ರಾಕಿ ಹಾನಗಲ್. 10:00 ಜನಪದ ವೈವಿಧ್ಯ ಕಾರ್ಯಕ್ರಮ, 10:30 ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಧಾರವಾಡ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಆನಂತರ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 29ರಿಂದ ಆರಂಭವಾಗಿದ್ದು ಪ್ರಗತಿ ಉತ್ತಮವಾಗಿದೆ. ಗಣತಿ ನಮೂನೆ ವಿತರಣೆ ಮತ್ತು ಮಾಹಿತಿ ಡಿಜಿಟಲೀಕರಣ ಮಾಡಿರುವ ಜಿಲ್ಲೆಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜೂನ್ 16ರವರೆಗಿನ ಅಂಕಿಅಂಶಗಳಂತೆ ಇರುವ ಒಟ್ಟು 10,69,504 ಮತದಾರರ ಪೈಕಿ 10,30,835 ಮತದಾರರನ್ನು ಮ್ಯಾಪಿಂಗ್ ಮಾಡಿ ಶೇಕಡ 97ರಷ್ಟು ಗುರಿ ಸಾಧನೆ ಮಾಡಿದ್ದಾರೆ. 2025-26ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ದತಿ ವಿರುದ್ದದ 416 ತಪಾಸಣೆಗಳನ್ನು ಕೈಗೊಂಡು 27 ಮಕ್ಕಳನ್ನು ಪತ್ತೆ ಹಚ್ಚಲಾಗಿದ್ದು, ಈ ಪೈಕಿ ಇಬ್ಬರು ಬಾಲಕಾರ್ಮಿಕರು ಹಾಗೂ 25 ಕಿಶೋರ ಕಾರ್ಮಿಕರು ಇರುವುದು ಕಂಡುಬಂದಿದೆ. ಪತ್ತೆ ಹಚ್ಚಿದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಮುಖ್ಯವಾಹಿನಿ ಶಾಲೆಗೆ ಸೇರಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಲಾಗಿರುತ್ತದೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಈಗಾಗಲೇ ಆರಂಭವಾಗಿದ್ದು, ಮಳೆಯ ಕೊರತೆಯ ಕಾರಣದಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತೀರಾ ಹಿನ್ನಡೆಯಾಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ರಾಗಿ, ಮುಸುಕಿನ ಜೋಳ, ನೆಲಗಡಲೆ, ತೊಗರಿ ಮತ್ತು ಅಲಸಂದಿ ಪ್ರಮುಖ ಬೆಳೆಗಳಾಗಿದ್ದು, ಈ ವರ್ಷದ ಮುಂಗಾರು ಹಂಗಾಮಿಗೆ 126,854 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಮೇ ತಿಂಗಳ ಅಂತ್ಯದಿಂದ ಇಲ್ಲಿಯವರೆಗೆ ಕಳೆದ ವರ್ಷ ಶೇಕಡ 8.9ರಷ್ಟು ಬಿತ್ತನೆ ಗುರಿ ಸಾಧನೆಯಾಗಿತ್ತು. ಆದರೆ ಈ ವರ್ಷ ಮಳೆಯ ತೀವ್ರ ಕೊರತೆಯಿಂದಾಗಿ ಶೇಕಡ 3.1ರಷ್ಟು ಬಿತ್ತನೆಯಾಗಿರುವುದು ರೈತರಲ್ಲಿ ತೀವ್ರ ಆತಂಕ ಮೂಡಿಸುವಂತಾಗಿದೆ. ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಗರ್ಭಕಂಠ ಕ್ಯಾನ್ಸರ್ ವಿರುದ್ದದ ಲಸಿಕೆಯನ್ನು 14ರಿಂದ 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುವ ಮಹತ್ವದ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಿಗದಿತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ಉಚಿತವಾಗಿ ನೀಡುವ ಪ್ರಕ್ರಿಯೆ ಆರಂಭವಾಗಿ ಪ್ರಗತಿಯಲ್ಲಿದೆ. ಎಚ್ಪಿವಿ ಲಸಿಕೆ ಕುರಿತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ಎಸ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ ಮಳೆ ತೀವ್ರ ಕೊರತೆಯಾಗುವ ಸಾಧ್ಯತೆಗಳಿರುವುದರಿಂದ ಕೃಷಿ ಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುವ ಕಾರಣ ಬೆಳೆ ವಿಮೆ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಧಿಕಾರಿ ಜಿ ಪ್ರಭು ನೀಡಿದ್ದು, ಈ ವರ್ಷದಲ್ಲಿ 80,000 ರೈತರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೋಂದಾಯಿಸುವ ಗುರಿ ನೀಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕಿಗೆ ಸಾಲ ಸೌಲಭ್ಯಕ್ಕಾಗಿ ಮತ್ತು ಸಾಲ ಮರುಪಾವತಿ ಮಾಡಲು ಬರುವ ರೈತರಿಗೆ ಬೆಳೆ ವಿಮೆ ಕುರಿತು ಅರಿವು ಮೂಡಿಸಿ ನೋಂದಾಯಿಸಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಗೆ ತೋಟಗಾರಿಕಾ ಬೆಳೆಗಳಾದ ಮಾವು, ದ್ರಾಕ್ಷಿ, ದಾಳಿಂಬೆಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲ್ಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದ 2,823 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಧರಣಿ ಇಂದು 123ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಉದ್ದೇಶಿತ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕು, ಅಲ್ಲಿಯವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಇತ್ತೀಚೆಗೆ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಬಂಧಿಸಿ ಕ್ರಮ ಕೈಗೊಂಡಿದೆ. ಪಾಕಿಸ್ತಾನದ ಪ್ರಜೆಗಳಾದ ಫರ್ನಾಜ್ ಮತ್ತು ಅವರ ಪುತ್ರ ಮೊಹಮ್ಮದ್ ಫರ್ದೀನ್ ಅವರು ಪಡಿತರ ಚೀಟಿ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಅಕ್ರಮವಾಗಿ ನೆಲೆಸಿರುವುದು ಬೆಳಕಿಗೆ ಬಂದಿತ್ತು. ಜುಲೈ 11ರಂದು ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆಸಲಾಯಿತು. ಜಿಲ್ಲೆಯಲ್ಲಿ ಬಾಕಿ ಇದ್ದ 54,292 ಪ್ರಕರಣಗಳ ಪೈಕಿ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಲು 10,731 ಪ್ರಕರಣಗಳನ್ನು ಗುರುತಿಸಿ, ಈ ಪೈಕಿ 8,096 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಒಟ್ಟು 16 ಕೋಟಿ ರೂಪಾಯಿಗಳ ಮೊತ್ತದ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ. ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎನ್ ಚಂದ್ರಶೇಖರ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಧಾರವಾಡ.
3: ಮೈಸೂರು ಸೆಂಟರ್. ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು.

0: ಅನ್ಸ್ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಾಚಾರ ಕೇಳುತ್ತೀರಿ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 2237048 2237499 STD code 080 ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
4: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

0: ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಣ್ಣಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10%ರಷ್ಟು ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ದಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28ರ ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913ರ ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ, ಪೀಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆ ಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ದಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು, ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಶೇಕಡಾ 15%ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ ಶೇಕಡಾ 25%ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ ಶೇಕಡಾ 50%ರಷ್ಟು

ಅಭ್ಯರ್ಥಿಗಳಿಗೆ ಶೇಕಡ 15ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ ಶೇಕಡ 25ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ ಶೇಕಡ 50ರಷ್ಟು ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ ಶೇಕಡ 2ರಷ್ಟು ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 5,00,000 ರೂಪಾಯಿ ವಿಶೇಷ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟುಗಳು ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ 1 ತಿಂಗಳ ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇರುವ ಆರ್ಟೀರಿಯಲ್ ಹಾಗೂ ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ವರ್ಷಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

ಇವತ್ತೊಂದು ನಿಮಿಷ ಒಂಬತ್ತು ಸೆಕೆಂಡ್ಗಳು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲಾ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ಆಕಾಶವಾಣಿ ಧಾರವಾಡ, ಸಮಯ 6:05.

0: ಸ್ಪರ್ಶ ಹಾಸ್ಪಿಟಲ್, ಆರ್ಆರ್ ನಗರ, ಬೆಂಗಳೂರು. ಇಲ್ಲಿಯ ಪ್ರಖ್ಯಾತ ಮೂಳೆ ಚಿಕಿತ್ಸಕ ತಜ್ಞರು, 18 ವರ್ಷಗಳ ಪರಿಣತಿಯನ್ನು ಹೊಂದಿರುವ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿಯವರು ಹುಬ್ಬಳ್ಳಿಯಲ್ಲಿ ಸಮಾಲೋಚನೆಗಾಗಿ 18 ಜುಲೈ 2026 ಶನಿವಾರದಂದು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಸ್ಥಳ: ಭಂಜಿ ಖಿಂಚಿ ಲೈಫ್ ಲೈನ್ ಆಸ್ಪತ್ರೆ, ಗೋಕುಲ್ ರಸ್ತೆ, ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು, ಹುಬ್ಬಳ್ಳಿ. 580030. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9916914888.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
1: ಭಾರತೀಯ ಅಂಚೆಯ ಮೂಲಕ 150 ಕ್ಕೂ ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
11: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
12: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
11: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
12: ಸಚ್?
11: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
12: ಸಮಜ್ ಗಯಾ.
13: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
6: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443414 2443416 ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8 ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್.
7: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಕೇಳೋಣ.
8: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ಪ್ರಗತಿಪರ ರೈತರಾದ ಹುತ್ತಪ್ಪ ಕುರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
9: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ದ್ಯಾಮಹುಣಸಿ ಗ್ರಾಮದ ಹುತ್ತಪ್ಪ ದುರ್ಗಪ್ಪ ಕುರಿಯವರು ಇದ್ದಾರೆ. ಇವರು ಸಮಗ್ರ ಕೃಷಿಯನ್ನ ಮಾಡ್ತಾ ತಮ್ಮ ಕೃಷಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಕೇವಲ ಒಂದೇ ಬೆಳೆಯನ್ನ ಬೆಳೆಯದೆ ಬೆಳೆಗಳ ಜೊತೆಗೆ ಪಶುಸಂಗೋಪನೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಮುಂತಾದ ಉಪಕಸಬುಗಳನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಈ ಎಲ್ಲ ಅಂಶಗಳನ್ನ ಅಳವಡಿಸಿಕೊಂಡು ಕೃಷಿಯನ್ನ ಮಾಡೋದು ಈ ಸಮಗ್ರ ಕೃಷಿ ಅಂತ ನಾವು ಕರಿಬಹುದು. ಅದರಲ್ಲೂ ವೈಜ್ಞಾನಿಕವಾಗಿ ಅಂದ್ರೆ ಈ ಕೋಳಿ ಸಾಕಾಣಿಕೆ ಇರ್ಬೋದು, ಪಶುಸಂಗೋಪನೆ, ಮೀನುಗಾರಿಕೆ ಇವುಗಳಿಂದ ಬರ್ತಕ್ಕಂಥ

0: ಅಂತ ತ್ಯಾಜ್ಯ ವಸ್ತುಗಳನ್ನ ಗದ್ದೆಗಳಿಗೆ ಬಳಸ್ಕೊಂಡು ಅಥವಾ ನಮ್ಮ ಜಮೀನುಗಳಿಗೆ ಬಳಸ್ಕೊಂಡು ಅದನ್ನು ಸಹ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಈ ಸಾವಯವ ಗೊಬ್ಬರದ ರೂಪದಲ್ಲಿ ಇವುಗಳ ಬಳಕೆಯಿಂದ ಹೆಚ್ಚು ಫಲವತ್ತತೆಯನ್ನ ಪಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಅದೇ ರೀತಿ ಇವತ್ತು ದ್ಯಾಮಹುಣಸಿ ಗ್ರಾಮದ ಹುತ್ತಪ್ಪ ದುರ್ಗಪ್ಪ ಕುರಿಯವರು ನಮ್ಮ ಜೊತೆಗೆ ಇದ್ದಾರೆ. ಹುತ್ತಪ್ಪ ಅವರೇ ಸ್ವಾಗತ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ.
0: ಹುತ್ತಪ್ಪ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
1: ನಾನು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ರೈತ. ನನ್ನ ಹೆಸರು ಹುತ್ತಪ್ಪ ದುರ್ಗಪ್ಪ ಕುರಿ ಅಂತೇಳಿ. ನಾನು ಹುಟ್ಟಿದ್ದು ಅದೇ ದ್ಯಾಮಹುಣಸಿ ಗ್ರಾಮದಲ್ಲಿ. ನಾನು PUC ಸೆಕೆಂಡ್ ಇಯರ್ ಕಲಿತು ಹೊಳ್ಳಿ BA ಒಂದು ವರ್ಷ ಹೋಗಿ ನಾನು ಬಿಟ್ಟಿದ್ದೇನೆ. ಆ ನಂತರ ನಾನು ಕೃಷಿ ಚಟುವಟಿಕೆಯಲ್ಲಿ ಕೃಷಿ ಕಾರ್ಯಗಳನ್ನು ಮಾಡ್ಕೊಂತ ಮುಂದುವರೆದಿದ್ದೇನೆ. ಈಗ ನಾನು ಮೊದಲನೇದಾಗಿ ಹೇಳ್ಬೇಕಂದ್ರೆ ಸಮಗ್ರ ಕೃಷಿ ಅಭಿವೃದ್ಧಿಯ ಬಗ್ಗೆ ನಾನು ಹೇಳ್ತೇನೆ. ಕೃಷಿ ಚಟುವಟಿಕೆ ಅಂದ್ರೆ ನಾವು ಯಾವ ರೀತಿಯಾಗಿ ಭೂಮಿಗೆ ಬೀಜವನ್ನು ಹಾಕಬೇಕು, ಯಾವ ರೀತಿಯಾಗಿ ನಾನು ಗೊಬ್ಬರ ಹಾಕಬೇಕು, ಯಾವ ರೀತಿಯಾಗಿ ಎಣ್ಣೆಯನ್ನು ಸಿಂಪರಣೆ ಮಾಡಬೇಕು, ಯಾವ ರೀತಿಯಾಗಿ ಬೆಳೆಯನ್ನು ನಾನು ತಗೋಬೇಕು, ಎಷ್ಟು ನಾವು ಲಾಭದಾಯಕವಿರತಕ್ಕಂತಹ ಬೆಳೆಯನ್ನು ನಾನು ಪಡ್ಕೋಬೇಕು ಅನ್ನತಕ್ಕಂಥ ಮಾಹಿತಿಯನ್ನು ನಾನು ತಮ್ಮ ಮುಂದೆ ಎಲ್ಲ ಹೇಳ್ತಾ ಇದ್ದೇನೆ.
0: ಹುತ್ತಪ್ಪ ಅವರೇ, ತಾವು ಈ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡು ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ತಮ್ದು ಒಟ್ಟು ಎಷ್ಟು ಜಮೀನು ಇದೆ?
1: ನಮ್ದು ಸ್ವಂತಕ್ಕೆ 4 ಎಕರೆ ಜಮೀನು ಇದೆ ಸರ್. ಆನಂತರ ಒಂದು 5 ಎಕರೆ ಕೋರಿ ಮಾಡಿದ್ದೀನಿ ಸರ್, ಒಂದು 5 ಎಕರೆ ಲವಣಿ ಮಾಡಿದ್ದೀನಿ ಸರ್. ಒಟ್ಟು ಒಂದು 15 ಎಕರೆ ಜಮೀನಿನಲ್ಲಿ ನಾ ಕೃಷಿ ಅಳವಡಿಸ್ಕೊಂಡಿದ್ದೀನಿ ಸರ್.
0: ಅಂದ್ರೆ ಲವಣಿಗೆ ತಗೊಂಡಿರಲ್ಲ, ಎಷ್ಟು ಎಕರೆ ಜಮೀನು ತಗೊಂಡಿರಿ?
1: ಲವಣಿಗೆ 5 ಎಕರೆ ತಗೊಂಡಿನಿ ಸರ್, ಹೊಳ್ಳಿ ಕೋರಿಗೆ 5 ಎಕರೆ ತಗೊಂಡಿನಿ ಸರ್. ಅದರಲ್ಲಿ ಏನಪ್ಪಂತಂದ್ರೆ ನಾ 4 ಎಕರೆ ಸ್ವಂತ ಇದ್ದಿದ್ದು ನಮ್ಮ ನೀರಾವರಿ ಇದೆ ಸರ್. ಆ ನೀರಾವರಿಯನ್ನು ಅಳವಡಿಸ್ಕೊಂಡು ನಾವು ನೀರು ಗಿರ ಹಚ್ಕೊಂಡು ಅದನ್ನೆಲ್ಲ ಮಾಡ್ಕೊತ ಇದ್ದೀವಿ ಸರ್. ಆನಂತರ ಅವು ಏನು ಇನ್ನು 5 ಎಕರೆ ಒಂದು ಲವಣಿ ಮಾಡಿದ್ದು, 5 ಎಕರೆ ಕೋರಿ ಮಾಡಿದ್ದು, ಅವನು ಒಣ ಬೇಸಾಯ ಮಾಡಿದ್ವಿ ಸರ್ ಅವನ್ನ.
0: ಅಂದ್ರೆ ಈಗ ಲವಣಿ ಅಂದ್ರೆ ನೀವು ಒಂದು ಜಮೀನನ್ನು 1 ಎಕರೆ ತಗೊಂಡ್ರೆ ಅವ್ರಿಗೆ ಇಷ್ಟಂತ ದುಡ್ಡು ಕೊಡ್ತೀವಿ.
1: 1 ಎಕರೆ 10,000 15,000 ಹಿಂಗ ಲವಣಿ ಕೊಟ್ಟು
0: ಕೋರ್ ಮಾಡ್ತಿರಲ್ಲ, ಅದನ್ನ ಬಂದಂತ ಬೆಳೆಯಲ್ಲಿ ಅರ್ಧ
1: ಹೊಲದ ರೈತರ ಮಾಲಿಕಿಗೆ ಅರ್ಧ ನಮ್ಗೆ ಅರ್ಧ ಸರ್. ಆ ರೀತಿಯೊಳಗೆ ನಾವು ಮಾಡ್ಕೊಂಡಿವಿ ಸರ್.
0: ಈಗ ಒಟ್ಟು ನೀವು 14 ಎಕರೆ ಜಮೀನಿನಲ್ಲಿ ಕೃಷಿಯನ್ನ ಮಾಡ್ತಾ
1: ಸರ್.
0: ಇದರಲ್ಲಿ ನೀರಾವರಿ ಇದನ್ನೇ ಮತ್ತೆ ಒಣ ಬೇಸಾಯ?
1: 4 ಎಕರೆ ನೀರಾವರಿ ಸರ್, 10 ಎಕರೆ ಒಣ ಬೇಸಾಯ ಸರ್.
0: 4 ಎಕರೆ ನೀರಾವರಿಯಲ್ಲಿ ಏನೇನ್ ಬೆಳೆದಿರಿ? ಮುಂಗಾರು ಬೆಳೆಯನ್ನ?
1: ಮುಂಗಾರು ಬೆಳೆಯನ್ನು ನಾವು ಗೊಂಜಾಳ ಹಾಕಿರ್ತೀವಿ ಸರ್ ಸಂಪೂರ್ಣವಾಗಿ. ಅದ ನೀರು ಹಚ್ಕೊಂತ ನಾವು ಏನಪ್ಪ ಆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಬೀಜ ಹಾಕ್ತೀವಿ ಸರ್.
0: ಈಗ ಮುಂಗಾರು ಬೆಳೆ ಈಗ ಈ ಗೋವಿನ ಜೋಳ ಬೆಳೆದಾನೆ ಅಂದ್ರಲ್ಲ, ಯಾವ ರೀತಿ ಗೋವಿನ ಜೋಳನ ಬಿತ್ತನೆ ಮಾಡ್ತೀರಿ ತಾವು?
1: ನಾವು ಮೊದಲ ಫಸ್ಟು ನೇಗಿಲ ಹೊಡೆದ್ರಿ ಸರ್. ನೇಗಿಲ ಹೊಡೆದ ಕಾಟ ಎಲ್ಲ ಅವು ಕಸ ಕಸ ಬೆಳೆದಿರ್ತಾರೆ ಒಳಗೆ ಬೀಳ್ತಾರೆ. ಆನಂತರ ನಾವು ಉಳುಮೆ ಮಾಡ್ತೀವಿ ಸರ್, ಟ್ರ್ಯಾಕ್ಟರ್ಲಿ ಹರಗಿ ಹೊಳ್ಳಿ ಎತ್ತಲು ಗಳೆ ಹೊಡೆದು ಅವನ್ನೆಲ್ಲ ಸಾಫ್ ಮಾಡಿಕೊಂಡು ಹೊಳ್ಳಿ ಈಗ ಯಾವ್ದಪ್ಪ ಅಂತಾರೆ ರೋಹಿಣಿ ಮಳಿಗೆ ಸರ್. ರೋಹಿಣಿ ಬರ್ತಲ್ಲ ಮೇ ತಿಂಗಳದೊಳಗೆ, ಆ ರೋಹಿಣಿ ಮಳಿಗೆ ಏನಪ್ಪ ಅಂತಾರೆ ನಾವು ಬೀಜ ಹಾಕ್ತೀವಿ ಸರ್ ಹೊಲಕ್ಕೆ.
0: ಯಾವ ತಳಿ ಬೀಜ ತಂದು ಹಾಕಿರಿ?
1: ಬೀಜ ಗಂಗಾ ಕಾವೇರಿ, ಆ ಬೀಜ ಹಾಕಿವಿ ಸರ್.
0: ಒಂದು ಪಾಕೆಟ್ ಬೀಜಕ್ಕೆ ಎಷ್ಟು ಅದ ರೀ ರೇಟ್?
1: ಅದು 350 450 ಹಿಂಗೆ.
0: ಒಂದು ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ?
1: 2 ಪಾಕೆಟ್ ಬೀಜ ಬೇಕು ಸರ್.
0: 2 ಪಾಕೆಟ್?
1: ಹ್ಞೂ ಸರ್.
0: ಎಷ್ಟು ಅಂತರದಿಂದ ಎಷ್ಟು ಅಂತರಕ್ಕೆ ಬಿಟ್ಟು ನೀವು ಬೇಸಾಯ ಮಾಡ್ತೀರಿ?
1: ಅದು ಒಂದು ಫೂಟ್ಗೆ ಒಂದು ಹಿಂಗೆ ಇಡ್ತೀವಿ ಸರ್. ಅವ್ನು ಅಂದ್ರೆ 18 ಇಂಚು 12 ಇಂಚು ಹಿಂಗೆ ಒಂದು ಇಟ್ಕೊಂಡು ಹಾಕಿವಿ ಸರ್. ಅವ್ನು
0: ಈ ಬಿತ್ತಲಿಕ್ಕೆ ಯಾವ ಉಪಕರಣಗಳನ್ನು ಬಳಸ್ತಾ ಇದ್ದೀರಿ ಈಗ ತಾವು?
1: ಈ ಸೆಟ್ಟಿಂಗ್ ಕೂರ್ಗಿಲ್ ಹಾಕಿ ಸುಡ್ತೀವಿ ಸರ್. ನಾವು ಈ ಟ್ರ್ಯಾಕ್ಟರ್ ಇದಾವೆ ಸರ್, ಆಳು ಸಿಗಲಾರ್ದ ಸಮಸ್ಯೆ ಇರ್ತಾವೆ ಸರ್. ಅದ್ರ ಸಲುವಾಗಿ ನಾವು ಸೆಟ್ಟಿಂಗ್ ಕೂರ್ಗಿಲ್ಲಿ ಬಿಚ್ಚಿಬಿಡ್ತೀವಿ ಸರ್. ಅವ್ನು
0: ಅಂದ್ರೆ ಅದನ್ನು ಬಾಡಿಗೆ ತೊಗೊಂಬರ್ತೀರ ಹೆಂಗ ಅಥವಾ ಸ್ವಂತಕ್ಕೆ ಏನಾರು ಖರೀದಿ ಮಾಡ್ಯಾರ?
1: ಇಲ್ಲ ಸರ್, ಬಾಡಿಗೆ ತೊಗೊಂಡು ಹಾಕಿಸ್ಬಿಡ್ತೀವಿ ಸರ್. 1 ಎಕರೆ 900 ಹಿಂಗೆ ತೊಗೊಂತಾರೆ ಸರ್. ಆ ಬಾಡಿಗೆ ತೊಗೊಂಡು ಅದ ಟ್ರ್ಯಾಕ್ಟರ್ಲೆ ಬಿಚ್ಚಿಬಿಡ್ತೀವಿ ಸರ್ ನಾವು.
0: ಅಂದ್ರೆ ಒಂದ್ ದಿನಕ್ಕೆ 8 ಎಕರೆ ಬಿತ್ತಾರೆ ಅವರು?
1: ಒಂದ್ ದಿನಕ್ಕೆ 8 ಎಕರೆ 9 ಎಕರೆ ಹಿಂಗೆ ಬಿತ್ತಾರೆ ಸರ್ ಅವ್ರು.
0: ಟೋಟಲ್
1: ಸರ್?
0: ಅಂದ್ರೆ ಸಾಮಾನ್ಯವಾಗಿ ತಮ್ದು 1-2 ದಿನದಲ್ಲಿ ಎಲ್ಲ ಮುಗಿದೋಗುತ್ತೆ?
1: ಹಾ, 2 ದಿನದಿಂದ ಮುಗಿದೋಗುತ್ತೆ ಸರ್.
0: ಈಗ ತಮ್ಮ ಊರಲ್ಲಿ ಈಗ ದ್ಯಾಮಹುಣಸಿ ಗ್ರಾಮದಲ್ಲ, ಇಲ್ಲಿ ಮುಂಗಾರು ಮಳೆ ಯಾವ ರೀತಿ ಆಗಿದೆ ತಮಗೆ?
1: ಮುಂಗಾರಿ ಮಳೆ ತಾತ್ಕಾಲಿಕ ಐತೆ ಸರ್. ಈ ಹೊಲ ಬಿತ್ತು ಪೂರ್ತಿಗೆ ಐತೆ ಸರ್, ಹೊಳ್ಳಿ ಮಳೆನೇ ಇಲ್ಲ. ಈಗಂತೂ ಭಾಳ ಈಗ 2 ದಿವಸದೊಳಗೆ ಒಂದು ಸ್ವಲ್ಪ ಆಗೈತೆ ಸರ್. ಭಾಳ ಅಂದ್ರೆ ಬೇರ್ ಪೂರ್ತಿಗೆ ನೀರು ಇರುವಳತಿ ಮಳೆಗೆ ಸರ್. ಅಂತಪರ ಸಂಪೂರ್ಣವಾಗಿ ಮಳೆ ಆಗಿಲ್ಲ ಸರ್. ಅಲ್ಲಿ ನಾಟಿಗೆ ಒಂದು ಸ್ವಲ್ಪ ಅದಾವ ಸರ್, ಈಗ ಒಂದು ತಿಂಗಳು ನಾಟಿಗೆ ಅದಾವ್ರಿ ಇಲ್ಲಿ. ಅವು ಏನಪ್ಪಂತಂದ್ರೆ ತಾತ್ಕಾಲಿಕ ಸರ್ ಬೆಳೆ, ಈ ಸಲ ಸಂಪೂರ್ಣ ಮಳೆ ಅಂತೂ ಆಗಿಲ್ಲ ಸರ್ ಈ ಸಲ.
0: ಯಾಕೆ ನಿಮ್ಗೆ ಸಮಗ್ರ ಕೃಷಿಯನ್ನು ಮಾಡ್ಬೇಕು ಅನ್ನಿಸ್ತು? ಕೆಲವರು ಸಾಮಾನ್ಯವಾಗಿ ಒಣ ಬೇಸಾಯನ ನೀರಾವರಿ ಬೇಸಾಯ ಮಾಡ್ಕೊಂಡಿರ್ತಾರೆ. ತಾವು ಈ ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯನ್ನ ಮಾಡಿಕೊಂಡು ತಮ್ಮ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಿ, ಇದರಿಂದ ಏನ್ ಲಾಭ ಅದ ತಮಗ?
1: ಇಲ್ಲ ಸರ್, ಅದ್ರೊಳಗೆ ನಮ್ಗೆ ಅದ್ರೊಳಗೆ ಇಂಟ್ರೆಸ್ಟ್ ಇರು ಸರ್. ಎಲ್ಲ ನಾವು ಶಾಲೆ ಬಿಟ್ಟಿಂದ ಅದನ್ನ ಮಾಡ್ಕೊಂತ ಬಂದಿವಿ ಸರ್. ಈಗ ಕಡಿಮೆ ಅಂದ್ರು ಈಗ ಗೊಂಜೋಳ ಅದು ಇದಕ್ಕೂ ಎಲ್ಲ ಸೇರಿ ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿ ಆದಾಯ ನಾ ತೆಗಿತೀವಿ ಸರ್. ಅದ್ರ
0: ವರ್ಷದಲ್ಲಿ?
1: ವರ್ಷದಲ್ಲಿ.
0: ಗೊಂಜಾಳದಿಂದ?
1: ಗೊಂಜಾಳದಿಂದ ಸರ್.
0: ಅಂದ್ರೆ ಈಗ ಗೊಂಜಾಳ ಬಿತ್ತನೆ ಮಾಡ್ತಿರಲ್ಲ, ಬೀಜೋಪಚಾರ ಮಾಡಿ ಬಿತ್ತಿರೋ ಹೆಂಗ?
1: ಇಲ್ಲ ಸರ್, ಅವು ಏನು ಬೀಜ ತೊಗೊಂಬಂದಿರ್ತಿವಿ ಸರ್, ಅವು ಬೀಜೋಪಚಾರ ಆಗೇ ಬಂದಿರ್ತಾವೆ ಸರ್. ಅದ ಬೀಜನ ನಾವು ಭೂಮಿಗೆ ಹಾಕ್ತೀವಿ ಸರ್.
0: ನೀರಾವರಿ ಇರೋದ್ರಿಂದ ತಮಗೆ ಸಮಗ್ರವಾಗಿ ಫಸಲು ಬೆಳೆ ಕೈಗೆ ಸಿಗ್ತದೆ?
1: ಕೈ ಸಿಗುತ್ತೆ ಸರ್, ಕೈ ಸಿಗುತ್ತೆ ಸರ್.
0: ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತೀರಿ ಗೋಂಜಾಳನ?
1: ಒಂದು ಎಕರೆಗೆ ಒಂದು 15-20 ಕ್ವಿಂಟಲ್ ಬರುತ್ತೆ ಸರ್.
0: ಮುಂದೆ ಇದನ್ನ ಮಾರುಕಟ್ಟೆಗೆ ಎಲ್ಲಿ ಸಾಗಿಸ್ತೀರಿ ತಾವು?
1: ನಾವು ಗಜೇಂದ್ರಗಡ ಸರ್, ಅಲ್ಲಿ APMG ಗಜೇಂದ್ರಗಡ ಕಳಿಸ್ತೀವಿ ಸರ್.
0: ಅದನ್ನ ಬಿಟ್ಟರೆ ಮತ್ತೆ ಎಲ್ಲಿ ಹೋಗಲ್ಲ?
1: ಇಲ್ಲ ಸರ್.

0: ಎಲ್ಲ ಚಲೋ ಅದಾನ ಈಗ
1: ರೇಟ್? 1800, 1825, 1900 ಹಿಂಗ ಸರ್.
0: ಮತ್ತೆ ಏನೇನು ಹಾಕಿರಿ ಮುಂಗಾರು ಬೆಳೆ?
1: ಮುಂಗಾರು ಬೆಳೆ ಇನ್ನೊಂದು ಹೆಸರು ಹಾಕಿವಿ ಸರ್, ಒಣ ಬೇಸಾಯ.
0: ಯಾವ ತಳಿ ಹೆಸರು ಹಾಕಿರಿ, ಅದನ್ನ ಹೆಂಗ್ ಬಿತ್ತನೆ ಮಾಡ್ತೀರಿ?
1: ಹೆಸರು ಅಂದ್ರೆ ಸರ್, ಅದು ನಾವು ವರ್ಷ ಹೆಂಗ್ ಬಿತ್ತಿವಲ್ಲ ಸರ್, ಅದ ಬೀಜನ ನಾವು ಹಿಡಿದಿಟ್ಟಿರ್ತೀವಿ. ನಾವು ಒಣ ಬೇಸಾಯಕ್ಕೆ ಅದ ಬೀಜನ ಹೊಳೆ ಭೂಮಿ ಹಾಕಿಬಿಡ್ತೀವಿ ಸರ್. ನಾವು ಹೊರಗೆ ಅಲ್ಲಿ ಖರೀದಿ ಮಾಡಲ್ರಿ, ನಾವು ಮೊದಲೇ ಏನು ಬಿತ್ತಿರ್ತೀವಲ್ಲ ಅದ ಬೀಜನ ಹಿಡಿದಿಟ್ಟಿರ್ತೀವಿ ರೀ. ಮಳೆ ವರ್ಷ ಏನಿದ್ದಲ್ಲ ಅದ ಬೀಜನ ಭೂಮಿಗೆ ಬಿತ್ತನೆ ಮಾಡ್ತೀವಿ ನಾವು.
0: ಇದು ಹೆಸರು ಅಂದ ತಕ್ಷಣ ಎಲ್ಲರಿಗೆ ನಮಗೆ ಕಂಡು ಬರೋದೇನಪ್ಪ ಅಂದ್ರೆ ದ್ವಿದಳ ಧಾನ್ಯ ಬೆಳೆ ಇದು, ಮತ್ತೆ ಅಲ್ಪಾವಧಿಯಲ್ಲಿ ಬೆಳೆ ನಮ್ಮ ಕೈಗೆ ಸಿಗುತ್ತೆ. ಸಾಮಾನ್ಯವಾಗಿ 60-90 ದಿವಸದಲ್ಲಿ ಈ ಬೆಳೆ ನಮ್ಮ ಕೈಗೆ ಸಿಕ್ಬಿಡುತ್ತೆ. ತಾವು ಬೆಳೆದಂತ ಹೆಸರನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ಯಾವ ರೀತಿ ರೇಟ್ ಇದೆ ಇದಕ್ಕೆ? ಯಾವ ತರ ಇದನ್ನ ಬಿತ್ತನೆ ಮಾಡೋದ ತಾವು ರೂಢಿಸ್ಕೊಂಡಿರಿ?
1: ನಾವು ಈಗ ರೋಹಿಣಿ ಮಳಿಗೆ ಹಾಕ್ತೀವಿ ಸರ್ ಬೀಜ. ಅದನ್ನ ರೋಹಿಣಿ ಮಳಿಗೆ ಹಾಕಿ ಅದನ್ನು ಭಾಳ ಅಂದ್ರೆ 1 ಎಕರೆಗೆ 5 ಕೆಜಿ ಬೀಜ ಹೋಗೋ ಸರ್. ಅದಕ್ಕೆ ಅದನ್ನ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿ ಅದನ್ನ ಏನೈತಲ್ಲ ಹೊಳ್ಳಿ ಅದು ಬಿತ್ತಿಂದ 20 ದಿವಸ ಆದ ನಂತರ ಎಡಿ ಕುಂಟಿ ಹೊಡಿತೀವಿ ಸರ್. ಎಡಿ ಕುಂಟಿ ಹೊಡೆದು ಹೊಳ್ಳಿ ಅದನ್ನೆಲ್ಲ ಕಸ ಕಸ ಏನು ಬರ್ತಲ್ಲ ಸರ್, ಅದನ್ನೆಲ್ಲ ಕಸ ತೆಗಿಸಿ ಬಿಡ್ತೀವಿ ಸರ್. ಆಳು ಹಚ್ಚಿ ಕಸ ತೆಗಿಸಿ ಮುಂದೆ ಏನೈತಲ್ಲ ಅದಕ್ಕೆ ಯಾವ್ದಾದ್ರು ಇಂಥ ರೋಗ ಬಂದ್ರೆ ಅವಕ್ಕೆ ಎಣ್ಣೆ ಹೊಡಿತೀವಿ ಸರ್. ಬ್ಯಾರಾಜೈಡು, ಪ್ರೊಕ್ಲೇಮು, ಸ್ಟಾರ್ಕ್ಲೇಮು ಅಂತೇಳಿ.
0: ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸ್ತೀರಾ ಅಥವಾ ನಿಮಗೆ ನೀವೇ ಇದು ಮಾಡ್ಕೊಂಡು ಇದು?
1: ನಮ್ಗೆ ಎಷ್ಟು ಸಾಧ್ಯ ಐತಿ ಅಷ್ಟು ನಾವು ಔಷಧ ನಮ್ಗೆ ಅವ್ನು ತೊಗೊಂಡು ಹೊಡಿತೀವಿ ಸರ್. ನಮ್ಗೆ ಏನು ಇದಾಗಲಿಲ್ಲ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿ ಅಧಿಕಾರಿಗಳನ್ನ, ಕೃಷಿ ಆಫೀಸ್ ಹೋಗಿ ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಬಂದು ಅವ್ರು ಕೊಟ್ಟಿರ್ತಕ್ಕಂಥ ಔಷಧ ತೊಗೊಂಡ್ಬಂದು ನಾವು ಸಿಂಪರಣೆ ಮಾಡ್ತೀವಿ ಸರ್. ಅದಕ್ಕೆ
0: ಹುತ್ತಪ್ಪರೆ, ತಾವೀಗ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ, ಹೈನುಗಾರಿಕೆ ಮಾಡ್ತಾ ಇದ್ರಿ, ಇದು ಸಗಣಿ ಆಗಿರ್ಬೋದು, ಇದ್ರ ಕುರಿ ಹಿಕ್ಕೆ ಆಗಿರ್ಬೋದು, ಇದನ್ನೆಲ್ಲ ತಾವು ಗೊಬ್ಬರ ರೂಪದಲ್ಲಿ ಯಾವ ರೀತಿ ತಮ್ಮ ಹೊಲದಲ್ಲಿ ಬಳಸ್ತಾ ಇದ್ದೀರಿ?
1: ಅದನ್ನೇನಿದೆ ಸರ್, 20-30 ಸೈಟ್ ಸರ್. ಅದನ್ನ ಜಗ ತಗೊಂಡು ಅದ್ರೊಳಗೆ ನಮ್ಮ ಹೊಲದಲ್ಲೇನೆ ಸರ್ ಅದನ್ನ 5 ಫೂಟ್ ಆಳ ತೆಗ್ದು ಸರ್. ಅದಕ್ಕೆ ಅಂತವಿಂದ ಹೊಲದಾಗ ಬೆಳೆದಿರತಕ್ಕಂಥ ಕಸ ಕಡ್ಡಿಗಳನ್ನ ಅದರ ತೆಗ್ನಿ ಹಾಕ್ತೀವಿ ಸರ್. ಮೊದಲೇ ಹಾಕಿ ನಾವು ಏನು ಆಕಳು ಸಗಣಿ ಬಂತು, ಕುರಿ ಗೊಬ್ಬರ ಬಂತು, ಎಲ್ಲವೂ ಅದ್ರ ಹಾಕ್ತೀವಿ ಸರ್. ಹಾಕಿ ಅದ್ರ ಮ್ಯಾಗ ನೀರು ಬಿಡ್ತೀವಿ ಸರ್. ನೀರು ಬಿಟ್ಟೆ ಅಂದ್ರೆ ಅದು ಸಂಪೂರ್ಣವಾಗಿ ಅದು ಗೊಬ್ಬರ ಆಗುತ್ತೆ ಸರ್, ಕೊಳೆ ಸರ್, ಗೊಬ್ಬರ ಆಗುತ್ತೆ. ಗೊಬ್ಬರ ಆದ ನಂತರ ಅದನ್ನ ತೊಗೊಂಡು ಕಾಟ ನಾವೆಲ್ಲ ಭೂಮಿಗೆ ಹಾಕ್ತೀವಿ ಸರ್. ಅದನ್ನ ಟ್ರ್ಯಾಕ್ಟರ್ ಹಿರ್ಕಾಟ ಹೊಲ ತುಂಬ ಹಾಕ್ಬಿಡ್ತೀವಿ ಸರ್ ಅದನ್ನ.
0: ಈಗ ಒಂದು ಹೆಸರು ಬೆಳೆ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಯಾವ ರೀತಿಯ ಮಣ್ಣು ಇರ್ಬೇಕಂತೀರಿ? ಮತ್ತೆ ನೀರಿನ ಪ್ರಮಾಣ ಎಷ್ಟು ಇರಬೇಕು? ಯಾವ ರೀತಿ ಇದ್ರೆ ಇದು ಉತ್ತಮ ಅಂತೀರಿ?
1: ಹೆಸರು ಬೆಳೆಗೆ ನೀರಿನ ಪ್ರಮಾಣ ಕಡಿಮೆ ಇರ್ಬೇಕು ಸರ್. ಎರೆ ಮಣ್ಣು ಇರ್ಬೇಕು ಸರ್. ಮಳೆ ಹೆಚ್ಚಾದ್ರೂ ಕೂಡ ಸರ್ ಅದು ಹಳದಿ ಕಲರ್ ಬಂದು, ರೋಗ ಬಂದು, ಬೂದಿ ರೋಗ ಬಂದು ಅದು ಪೀಕ್ ಏನಾಗುತ್ತೆ ಸರ್, ಸ್ವಲ್ಪ ಎರೆ ಮಣ್ಣು ಮರಳು ಸೀನ್ ಟೈಪ್ ಇರ್ತಲ್ಲ ಸರ್,
0: ಗೋಲ್ಡ್ ಮಣ್ಣು ಅಂತ.
1: ಗೋಲ್ಡ್ ಮಣ್ಣು ಇರ್ತಲ್ಲ ಅದಕ್ಕೆ ಹೆಚ್ಚಿನ ಇಳುವರಿ ಬರ್ತದೆ ಸರ್. ಅದಕ್ಕೆ
0: ಇಲ್ಲ ಕಪ್ಪು ಮಣ್ಣು ಇದ್ರೂ ಉತ್ತಮ,
1: ಅದು ಇದ್ರೂ ಉತ್ತಮ ಸರ್.
0: ಅಂದ್ರೆ ಇದು ಸಾಮಾನ್ಯವಾಗಿ ಹೆಚ್ಚು ಒಣ ಬೇಸಾಯನೇ?
1: ಒಣ ಬೇಸಾಯ ಸರ್. ನೀರಾವರಿಗೆ ಹೆಸರು ಆಗಲ್ಲ ಸರ್ ಅದು. ಅದಕ್ಕೆ ನೀರಾವರಿಗೆ ನಾವು ನೀರು ಹಾಸಿದ್ವಿ ಅಂದ್ರೆ ಅದು ಬೂದ್ ರೋಗ ಬರೋದು, ಎಲ್ಲಿ ಕೆಂಪಾಗೋದು, ಈ ತರ ಬೂದ್ ರೋಗ ಬರೋದು, ಈ ತರ ಆಗುತ್ತೆ ಸರ್ ಅದು.
0: ಇದು ಸಾಮಾನ್ಯವಾಗಿ ಒಣ ಬೇಸಾಯ.
1: ಒಣ ಬೇಸಾಯ ಸರ್.
0: ಅಂದ್ರೆ ಇದ್ರದ್ದು ಕನಿಷ್ಠ ಒಂದು ತಾಪಮಾನ ಒಂದು 25 ಡಿಗ್ರಿಯಿಂದ ಒಂದು 35-36 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಇತ್ತಂದ್ರೆ ಒಳ್ಳೆ ಬೆಳೆ ಬರುತ್ತೆ,
1: ಒಳ್ಳೆ ಫಲವತ್ತಾದ ಫಲವನ್ನ ಬರುತ್ತೆ ಸರ್.
0: ನೀವೇನು ಬಿತ್ತನೆ ಮಾಡ್ತಿರಲ್ಲ, ಈ ಬಿತ್ತನೆ ಮಾಡುವಾಗ ಇದಕ್ಕೆ ಏನು ರೈಜೋಬಿಯಮ್ ಮತ್ತೆ ಟ್ರೈಕೋಡರ್ಮ ಈ ದ್ರಾವಣದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಲ್ಲಿ ಇನ್ನು ಯಾವ ರೋಗ ರುಚಿನಗಳು ಇದಕ್ಕೆ ಬರದ ಹಾಗೆ ನಾವು ನೋಡ್ಕೋಬಹುದು ಮುಂದೆ?
1: ಹೌದು ಸರ್, ಹೌದು.
0: ಮತ್ತೆ ಈ ಹೆಸರು ಬೆಳೆದಿದ್ದೀರಲ್ಲ, ಇದಕ್ಕೆ ಗೊಬ್ಬರದ ನಿರ್ವಹಣೆ ಯಾವ್ಯಾವ ರೀತಿ ಮಾಡ್ಕೋತಾ ಇದ್ದೀರ? ಅಂದ್ರೆ ಕುರಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರ, ಇದು ಸಾವಯವ ಗೊಬ್ಬರನ್ನು ಅಳವಡಿಸಿಕೊಂಡು ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ತಾವು ಬೆಳೆಯನ್ನ ತೆಗಿತಾ ಇದ್ದೀರಿ?
1: ನಾವೇನು ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಅದನ್ನೆಲ್ಲ ಹೊಲ ತುಂಬ ಮೊದಲಾಗ ಟ್ರ್ಯಾಕ್ಟರ್ ಹೇರಿಸಿ ಬಿಟ್ಟಿರ್ತೀವಿ ಸರ್. ಇಲ್ಲಿ ಹೊಲ ತುಂಬ ಒಂದು ಸಿಂಪರಣೆ ಮಾಡಿಬಿಟ್ಟಿರ್ತೀವಿ ಸರ್. ಮಾಡಿಕಾಟ ಅದ ಗೊಬ್ಬರದಾಗ ನಾವು
0: ಗೊಬ್ಬರ ಕಡಿಮೆ ಆದ್ರೆ ಮತ್ತೆ ಬೇರೆ ಕಡೆಯಿಂದ ತಗೊಂಬರ್ತೀರ ಹೆಂಗ ಈ ಸಾವಯವ ಗೊಬ್ಬರನ?
1: ಹಾ, ಅಲ್ಲಿ ತಗೊಂತೀವಿ ಸರ್. ಒಂದು 4-5 ಗಾಡಿಯಲ್ಲಿ ಬೇರೆದವ್ರಿಗೆ ಒಂದು ಟ್ರಿಪಿ 4,000, 5,000 ತಗೊಂತಾರೆ, ಅಂತ ತಗೊಂಬಂದು ಹಾಕ್ತೀವಿ ಸರ್. ಹಾಕಾಟ ಅದು ಗೊಬ್ಬರ ಮ್ಯಾಗ ನಾವು ಪೀಕ್ ಮಾಡ್ತೀವಿ.
0: ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಯಾವ್ಯಾವ ಬಳಸ್ತೀರಿ?
1: ರಾಸಾಯನಿಕ ಗೊಬ್ಬರ ಇವು DAP, ಯೂರಿಯಾ ಇದನ್ನು ಸ್ವಲ್ಪ
0: ಹೆಸರಿಗೂ ಅದನ್ನ ಬಳಸ್ತೀರಿ?
1: ಹಾ, ಹೆಸರಿಗೆ ಸ್ವಲ್ಪ ಸರ್. ಅದು 2 ಚೀಲ ಹಾಕೋಬಲ್ಲಿ 1 ಚೀಲ ಹಿಂಗೆ ಹಾಕ್ತೀವಿ ಸರ್. ಅದನ್ನ ಬಹಳ ಬಳಸಲ್ಲ ನಾವು. ನಾವು ಇದನ್ನ ಇದ ಗೊಬ್ಬರ ಬಹಳ.
0: ಮಿಶ್ರ ಬೆಳೆಯಾಗಿ ಏನೇನು ಬೆಳೀತಾ ಇದ್ದೀರಿ ಮತ್ತೆ?
1: ಮಿಶ್ರ ಬೆಳೆ ಇದ ಸರ್, ಈಗ ಹೆಸರು, ತೊಗರಿ, ಇಂಥ ಗೊಂಜೋಳ, ಅದ್ರೊಳಗೆ ಭಾಳ ಅಂದ್ರೆ ಸಜ್ಜಿ ಹಾಕ್ತೀವಿ ಸರ್. ಹೆಸರಿನೊಳಗೆ ಮಡಿಕೆ, ಅಲಸಂದಿ, ಉದ್ದು ಇಂಥವೆಲ್ಲ ಹಾಕ್ತೀವಿ ಸರ್. ಒಂದು ನಾಲ್ಕು ಸಲ ಅವನ ಮಣಿಗೆ ಏನಪ್ಪ ಅಂತಂದ್ರೆ ನಾವು ಊಟ ಮಾಡುವಲ್ಲಿ ಅವನಷ್ಟು ಹಾಕೊಂಡಿರ್ತೀವಿ ಸರ್.
0: ಈಗ ತಾವು ಕುರಿ ಸಾಕಾಣಿಕೆ ಮಾಡೇನಂದ್ರಲ್ಲ, ಕುರಿ ಸಾಕಾಣಿಕೆ ತಮ್ಮಲ್ಲಿ ಎಷ್ಟು ಕುರಿಗಳದವು, ಎಷ್ಟು ಆಡದವು ತಮ್ಮ ಹತ್ರ?
1: ನಾವು ಒಂದು 10 ಕುರಿ ಅದಾವ ಸರ್, 10 ಆಡದವು ಸರ್. ನಾವು ಡೈಲಿ ಏನಪ್ಪ ಅಂತಂದ್ರೆ ಅವನ್ನ ಹೊರಗೆ ಮೆಸಕ್ಕೆ ಹೋಗ್ತೀವಿ ಸರ್.
0: ಹೊರಗಡೆ ಮೇಯಿಸ್ಲಿಕ್ಕೆ ಬಿಡ್ತೀರಿ? ಶೆಡ್ ಏನು ಮಾಡ್ಕೊಂಡಿಲ್ಲ ತಾವು?
1: ಶೆಡ್ ಮಾಡ್ಕೊಂಡಿವಿ ಸರ್. ಅಂದ್ರೆ ನಾವು ಗ್ರಾಮ ಪಂಚಾಯತಿ ಒಳಗೆ NRG ಒಳಗೆ ದನದ ಕೊಟ್ಟಿಗೆ ಅಂತ ಮೈಸರ ದನದ ಕೊಟ್ಟಿಗೆ ಮಾಡಿವ್ರಿ.
0: ಸಬ್ಸಿಡಿ ಒಳಗೆ ದನದ ಕೊಟ್ಟಿಗೆ ಮಾಡ್ಕೊಂಡು
1: ಗ್ರಾಮ ಪಂಚಾಯತಿ ಒಳಗೆ ಬಂದ್ರೆ
0: ಕೊಟ್ಟಾರೆ ಅವ್ರು ಸಬ್ಸಿಡಿ?
1: ಅದು 35,000 ಬಂದಿರುತ್ತೆ ಸರ್.
0: ತಮ್ದು ಒಟ್ಟು ಎಷ್ಟು ಖರ್ಚಾಗ್ಯದ?
1: ಹೆಚ್ಚಿಗೆ ಆಗೈತೆ ಸರ್, 40,000 ಮ್ಯಾಗ ಆಗಿರುತ್ತೆ. ಅವೆಲ್ಲ ಮಾಡ್ಕೋಬೇಕಾರ ನಾವು ಕೈಲಿ ಹಾಕಿ ಅಂದ್ರೆ ಉಳ್ಕೆದ್ ಮಾಡ್ಕೊಂಡಿವಿ ಸರ್. ಅದನ್ನ ಕೈಲಿ ಅಮೌಂಟ್ ಹೆಚ್ಚಿಗೆ ಅಮೌಂಟ್ ಹಾಕಿ ನಮ್ಗೆ ಎಲ್ಲ ಒಳ್ಳೆ ರೀತಿ ಆಗುವಂತ ನಾವು ಮಾಡ್ಕೊಂಡಿವಿ ಸರ್. ಅದನ್ನ
0: ಈ ಕುರಿ ಸಾಕಿರಲ್ಲ, ಇದನ್ನ ಸಾಕುವಾಗ ನಿಮ್ಗೇನಾದ್ರೂ ಯಾವುದೇ ರೀತಿಯ ತೊಂದರೆಗಳನ್ನ ಅನುಭವಿಸಿದ್ರೆ ಹೇಗೆ? ಗದ್ದೆಯಲ್ಲಿ ಬಿಡೋದ್ರಿಂದ ಸಮಸ್ಯೆ ಇಲ್ವಾ ತಮಗೆ ಮೇಯಿಸ್ಲಿಕ್ಕೆ?
1: ಇಲ್ಲ, ಏನ್ ಸಮಸ್ಯೆ ಇಲ್ಲ ಸರ್. ಅವು

0: ಬಗ್ಗೆ ಮೆಚ್ಚಿಸ್ರೆ ಹೊರಗೆ ಅಡವಿ ಅಲ್ಲಿ ಮೆಚ್ಚಿಸ್ರ ಸಾಯಂಕಾಲ ಏನೈತಲ್ಲ ಅವಕ್ಕೆ ಮರಿಗಿರಿಗೆ ನಾವು ಕಾಳು ಕಡಿ ಇಂಥವೆಲ್ಲ ಹಾಕ್ತಿಸ್ರ ಜೋಳ ಗೋವಿನ ಜೋಳ ಸಜ್ಜಿ ಇಂಥವೆಲ್ಲ ಆ ಟೈಮ್ ಹೋಗಿ ಹಾಕ್ತಿಸ್ರ ಅವ್ಕೆ ಹಾಕ್ತಿವಿ. ಹಳ್ಳಿ ಏನಪ್ಪ ಅಂತಂದ್ರ ಅವಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಮರಿಯಾಗಲಿ ಕುರಿಯಾಗಲಿ ಅವರ ರೋಗ ರುಜಿನಗಳು ಯಾವ್ರ ಬಂದ್ರ ನಾವು ಅವರು ಔಷಧ ಕೊಟ್ಟಿರ್ತಾರ ಅವರು ಪಶು ಸಂಗೋಪನೆ ಅವರು ಅವ್ರ ಕಡೆಯಿಂದ ಔಷಧ ತಗೊಂಡ್ಬಂದು ಅವ್ಕೆ ಹಾಕ್ತಿಸ್ರ ಹಂಗ ನಮಗೂ ಹಾಕೋದು ಇದಾಗಲಿಲ್ಲ ಅಂದ್ರೆ ಅವಕ್ಕೇನ್ರ ಹೆಚ್ಚಿಗೆ ಭಾಳ ಇದಿತ್ತಂದ್ರೆ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ನಾವು ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಆ ಪಶು ಇಲಾಖೆ ಅವ್ರ ಕಡೆಯಿಂದ ನಾವೆಲ್ಲ ಅವ್ರಿಗೆ ಕೊಡ್ತೀವಿ ಸರ್ ಅವನ್ನೆಲ್ಲ.
1: ಅಂದ್ರೆ ಈಗ ಒಂದು ಕುರಿ ಅಥವಾ ಒಂದು ಆಡು ಸಾಮಾನ್ಯವಾಗಿ ಎಷ್ಟು ಮರಿಗಳನ್ನು ಹಾಕತ್ತಾ ವರ್ಷದಲ್ಲಿ?
0: ನಾವು ಸರಿಯಾಗಿ ಮೇಯಿಸಿದ್ರೆ ಒಂದು ಕುರಿ ಒಂದೊಂದು ಹಾಕ್ತು ಸರ್, ಒಂದೊಂದು ಕುರಿ ಎರಡು ಹಾಕ್ತು ಸರ್, ಒಂದು ಒಂದು ಹಾಕತ್ತಾ ಒಂದು ಎರಡು ಮರಿನೂ ಹಾಕ್ತು ಸರ್. ಈಗ ಹತ್ತು ಕುರಿ ಅಂದ್ರೆ ಕಡಿಮೆ ಅಂದ್ರೆ ಒಂದು 15 ಮರಿ ಮಟ್ಟ ಹಾಕ್ಬೋದು ಸರ್ ಹತ್ತು ಕುರಿ ಹಿಡ್ಕೊಂಡು.
1: ಯಾವ ಉದ್ದೇಶ ಇಟ್ಕೊಂತಾವ್ ಕುರಿ ಸಾಕಾಣಿಕೆ ಮಾಡಿದ್ರಿ ತಾವು?
0: ನಾವು ಅದ್ರೊಳಗೆ ಹೆಚ್ಚಿನ ಲಾಭಾಂಶ ತೆಗಿಬೇಕು ಅಂತೇಳಿ ಆ ಕೃಷಿ ಜೊತೆ ಇದು ಒಂದು ನಮ್ಗಿರ್ಲಿ ಅಂತೇಳಿ ಅವ್ನು ಮಾಡಿ ಸರ್. ನಾವು ಕೃಷಿ ಮಾಡ್ತೀವಲ್ಲ ಸರ್, ಹೊಲದ ಮನೆ ಕೆಲಸ ಏನ್ ಮಾಡ್ತೀವಲ್ಲ ಅದ್ರ ಜೊತೆ ಇದು ಕೂಡ ನಮ್ಮ ಹೊಲ ಮನೆ
1: ನಿಮಗೆ ಕೈ ಕೊಟ್ಟರು ಇಂತ ಒಂದು
0: ಈ ಆದಾಯ ನಮ್ಗೆ ಬರ್ತು ಅನ್ನೋ ಉದ್ದೇಶ ಇಟ್ಕೊಂಡು ಅದ್ರ ಸೈಡ್ಗೆ ಇದು ಕೃಷಿ ಇವನ್ನ ಕುರಿ ಆಯ್ತು ಆಡಾಯ್ತು ಆಕಳಾಯ್ತು ಈ ಆದಾಯ ಜೊತೆಗೆ ಅದನ್ನು ನಾವು ಮಾಡ್ಬೇಕು ಅಂತೇಳಿ ಇಷ್ಟಪಟ್ಟು ಅದನ್ನ ಮಾಡಿ ಸರ್.
1: ಕುರಿ ಆಡ ಸಾಕಿರಲ್ಲ, ಒಂದು ಕುರಿ ತಮಗೆ ಎಷ್ಟು ಕೆಜಿ ಆದ್ಮೇಲೆ ಮಾರ್ತೀರ ಅದನ್ನ?
0: ಒಂದು ಮರಿ ಸರ್ 15-20 ಕೆಜಿ ಆಗುವವರೆಗೆ
1: ಮೇಯಿಸ್ತೀರ
0: ನಾವು ಮೆಚ್ಚು ಸರ್.
1: ಆಮ್ಯಾಗ ಅವನ್ನ ಖರೀದಿ ಮಾಡ್ಲಿಕ್ಕೆ ತಮ್ಮಲ್ಲಿಗೆ ಬರ್ತಾರ ಅಥವಾ ನೀವು ಮಾರ್ಕೆಟ್ಗೆ ಹೋಗ್ಬೇಕು?
0: ಇಲ್ಲ ನಾವು ಅಲ್ಲಿ ಜಾಲಿಯಾಳ ಅಂತ ಸರ್, ಜಾಲಿಯಾಳು ಅಮೀರ್ಗಡ ಕ್ಯಾರು ಹಿಂಗ ಶಾಂತಿ ಇದಾವಲ್ಲ ಸರ್ ಮಾರ್ಕೆಟ್, ಅಲ್ಲಿಗೆ ಹೋಗಿ ನಾವು ಸ್ವಂತಕ್ಕೆ ಅವ್ನು ಕೊಟ್ಟು ಬರ್ತೀವಿ ಸರ್.
1: ಈ ಯಾವ ತಳಿ ಕುರಿ ತಗೊಂಬಂದಿರಿ ನೀವು?
0: ನಾವು ಸಾಮಾನ್ಯವಾಗಿ ಜವಾರಿ ಅದವ್ರ ಸರ್, ಅಲ್ಲಿ ಜವಾರಿ ಕುರಿ.
1: ಈ ಅಮೀನ್ಗಡದ ಕುರಿ ತಂದಿಲ್ಲ?
0: ಇಲ್ಲ ಸರ್, ಇಲ್ಲಿ ಜಾಲಿಯಾಳ ಸಂತ್ಯಾಗ ತಗೊಂಡಿರ್ತೀವಿ ಸರ್. ನಮ್ಗೆ ಅಲ್ಲಿ ರೇಟು ಒಂದ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ, ಎಲ್ಲಿ ಚಲೋ ಸಿಗ್ತಾವ ಅಲ್ಲಿ ಹೋಗಿ ತಗೊಂಡ್ಬಿಡ್ತ.
1: ಒಂದು ಕುರಿನ ಹೆಂಗ ಕೆಜಿ ಗಂಟ್ಲಿ ಪೂರ್ತಿ ಮಾಡ್ತೀರ ಅಥವಾ ಹೆಂಗ ಯಾವ ರೀತಿ ಮಾರಾಟ?
0: ಇಲ್ಲ ಕೆಜಿ ಏನು ಮಾಡಲ್ರಿ ಅವರು, ಆ ಕಾಟ ನೋಡ್ತಾರೆ ಅವರು. ಈ ಕುರಿ ಇಷ್ಟ 10,000 ಮರುತ್ತೆ, 15,000 ಮರುತ್ತೆ, ಹಿಂಗ 5,000 ಮರುತ್ತೆ ಅಂತ.
1: ಅಲ್ಲ ಅದ್ರ ತೂಕದ ಮೇಲೆ ಅದನ್ನ ಕುರಿನ
0: ತೂಕದ ಮೇಲೆ ತಗೊಂತಾರೆ ಸರ್ ಅವರು. ನಾವು ತೂಕದ ಮೇಲೆ ನಾವು ತಗೊಂತೀವಿ ಸರ್ ಅವ್ನು ಖರೀದಿ ಮಾಡ್ಬೇಕಾರ. ನಾವು ಖರೀದಿ ಮಾಡ್ಬೇಕಾರ ನಾವು ತೂಕದ ಮೇಲೆ ತಗೊಂತೀವಿ, ಅವ್ರ ಹೊಳಿ ಖರೀದಿ ಮಾಡ್ಬೇಕಾರ ತೂಕದ ಮೇಲೆ ತಗೊಂತಾರೆ ಸರ್ ಅವರು. ಒಂದು ಕುರಿ ಸಾಮಾನ್ಯವಾಗಿ ಅಂದ್ರೆ 10-12,000, 15,000 ಮಟ್ಟ ಅದಾವ ಸರ್ ಒಂದು ಕುರಿ.
1: ಈಗ ನೀವು ಬೇರೆ ಬೇರೆ ಇಂದ ಕುರಿ ತಗೊಂಬರ್ತಿರಲ್ಲ, ಕುರಿಗೆ ಏನಾರ ರೋಗ ರುಜಿನ ಇತ್ತಪ್ಪ ಅಂದ್ರೆ ನೀವು ಅದನ್ನ ಕ್ವಾರಂಟೈನ್ ಮಾಡಿ ಆಮ್ಯಾಗ ತಂದ ತಕ್ಷಣ ತಮ್ಮ ಎಲ್ಲಾ ಕುರಿಗಳ ಜೊತೆಗೆ ಕೂಡಿಸ್ಬಿಡ್ತೀರ?
0: ಇಲ್ಲ ಸರ್, ಎಲ್ಲಾ ಕುರಿ ಜೊತೆಗೂ ಸೇರಿಸ್ಬಿಡ್ತೀವಿ ಸರ್. ಸೇರಿಸ್ತೀವಿ, ಒಂದು ವೇಳೆ ಏನರ ಅದಕ್ಕೆ ಯಾವ್ದಾದ್ರು ರೋಗ ರುಜಿನಗಳು ಬಂದ್ರೆ
1: ಹಿಂಗ್ ಮಾಡತ್ತ. ಅದಕ್ಕೆ ಯಾವ್ದಾದ್ರು ಒಂದು ಕಾಯಿಲೆ ಇತ್ತಂದ್ರೆ ನೀವು ಇಂಥ ಕುರಿಗಳ ಜೊತೆ ಸೇರಿದ್ರೆ ಇಡೀ ಕುರಿಗೂ ಆ ರೋಗ ಬರುವಂತ ಚಾನ್ಸ್ ಇರುತ್ತೆ. ಅದಕ್ಕೆ ಮೊದಲು ತಂದು ಈಗ ನೀವು ಪಶುಸಂಗೋಪನಾ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬೇಕಾದ್ರೆ ಅವರ ಹೇಳ್ತಾರೆ ಯಾವ್ದೇ ಬೇರೆ ಬೇರೆ ಕುರಿಗಳಂತಂದ್ರೆ ಅವುಗಳನ್ನ ಮೊದಲು ಅವನ್ನ ಸ್ವಲ್ಪ ದಿನ ವಾರ ಹಿಂಗ ಬೇರೆ ಕುರಿಗಳ ಸಂಪರ್ಕ ಬರದ ಹಾಗೆನ ಅದನ್ನ ನೋಡ್ಕೋತಾರೆ. ಅದಕ್ಕೆ ಯಾವಾಗ ಕಾಯಿಲೆಗಳು ಏನು ಇಲ್ಲ ಅಂದಾಗ ಮತ್ತೆ ಅದನ್ನ ಕುರಿ ಜೊತೆಗೆ ಸೇರಿಸೋದು ವಾಡಿಕೆ.
0: ಇಲ್ಲ ಸರ್, ಅವು ಏನು ಕುರಿ ತಗೊಂಬಂದಿರ್ತಲ್ಲ ಸರ್, ನಾವು ತಗೊಂಬಂದು ಒಂದು ವಾರ ಏನೈತಲ್ಲ ನಾವು ಬೇರೆನ ಇಟ್ಟಿರ್ತೀವಿ ಸರ್ ಅವನ್ನ. ಬೇರೆ ಇಟ್ಕಾಟ ಅವು ಯಾವುದು ಕಾಯಿಲೆ ಏನು ಬರಲಾರ್ದಾಗ ಅಲ್ಲಿವರೆಗೆ ಅವ್ನು ಬೇರೆನ ಮೇಯಿಸ್ತಿರ್ತೀವಿ ನಾವು ಒಂದು ಇದ್ರೊಳಗೆ ಹಾಕಿ. ಅವು ಯಾವುದು ಕಾಯಿಲೆ ಬರಲಾರ್ದಾಗ ಆತಂದ್ರೆ ಅವ್ನ ಆ ಕುರಿ ಜೊತೆಗೆ ಸೇರ್ತೀವಿ ಸರ್. ಒಂದ್ ವೇಳೆ ಅವ್ರ ಕಾಯಿಲೆ ಗಿಲೆ ಏನರ ಅವಕ್ಕಿದ್ದು ಅಂದ್ರೆ ಆ ಪಶು ಸಂಗೋಪನೆ ಇಲಾಖೆ ಅವ್ರ ಕಡೆಯಿಂದ ಅವ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಆನಂತರ ಅವನ್ನ ಕೊಡ್ತೀವಿ ಸರ್. ಅದಕ್ಕೆ
1: ಯಾಕಂದ್ರೆ ದುಬಾರಿ ಕುರಿಗಳನ್ನು ತಗೊಂಬಂದಿರ್ತೀರಿ ಮತ್ತೆ ಅದು ನಿಮ್ಗೆ ಆದಾಯ ಕೊಡ್ತಾ ಇದೆ ಅಂದ್ರೆ ನೀವು ಮುಂಜಾಗ್ರತವಾಗಿ ಅವುಗಳನ್ನ ಕ್ರಮ ತಗೊಂಡಾಗ ತಮ್ಗೆ ಆದಾಯನೂ ಕೈ.
0: ಹೌದು ಸರ್, ಹೌದು ಸರ್, ಹೌದು ಸರ್, ಆ ತರ ಮಾಡ್ತೀವಿ ಸರ್.
1: ಈಗ ತಾವು ಮತ್ತೆ ಈ ಮುಂಗಾರಿ ಬೆಳೆ ಎಲ್ಲ ಆದ್ಮೇಲೆ ಹಿಂಗಾರಿ ಬೆಳೆಯಾಗಿ ಏನೇನು ಬೆಳಿಬೇಕಂತ ಪ್ಲಾನ್ ಮಾಡಿರಿ?
0: ಹಿಂಗಾರಿ ಬೆಳೆ ನಾವು ಕಡ್ಲಿ ಜೋಳ ಸಜ್ಜಿ ಪ್ಲಾಟಿನ ಸಜ್ಜಿ ಬರ್ತ ಸರ್. ಪ್ಲಾಟಿನ ಸಜ್ಜಿ ಹಾಕ್ತೀವಿ ನಾವು, ಕಡ್ಲೆ ಹಾಕ್ತೀವಿ, ಬಿಳಿಜೋಳ ಹಾಕ್ತೀವಿ ಸರ್.
1: ಬಿಳಿಜೋಳ ಯಾವ ತಳಿ ಹಾಕ್ತೀರಿ?
0: ಬಿಳಿಜೋಳ ನಾವು ಹೊರಗೆ ಪ್ಯಾಕೆಟ್ ತರಲ್ ಸರ್. ನಾವು ಏನು ಬೆಳೆದಿರ್ತೀವಲ್ಲ ಅದ ಬೀಜನ ಕದ ಇಟ್ಟಿರ್ತೀವಿ ಸರ್, ಅವನ್ನ ಹೊಳೆ ಹಾಕ್ಬಿಡ್ತೀವಿ ನಾವು.
1: ಅಂದ್ರೆ ಏನು ತಾವು ಜೋಳನ ಹಿಂದಿಂದ ಬೆಳ್ಕೋತ ಬಂದಿರಿ, ಅದನ್ನ ತಾವು ಮುಂದುವರ್ಸ್ಕೋತ ಬಂದಿರಿ?
0: ಹೌದು ಸರ್, ಅನ್ನ ಹಾಕ್ತೀವಿ ನಾವು.
1: ಕುರಿ ಸಾಕಾಣಿಕೆ ಆಯ್ತು, ಹೈನುಗಾರಿಕೆ ಮಾಡ್ತೇನೆ ಅಂದ್ರಲ್ಲ, ತಮ್ಮಲ್ಲಿ ಎಷ್ಟು ಆಕಳ ಎಮ್ಮೆಗಳದಾವು?
0: ನಮ್ಮ 4 ಆಕಳದ ಸರ್. 4 ಆಕಳದವು, ಕಡಿಮೆ ಅಂದ್ರೆ ಡರ್ಸಿ ಹಾಕಲು ಸರ್. ಒಂದ್ ದಿವಸಕ್ಕೆ 7 ಲೀಟರ್ ಹಿಂಡತ್ತೆ, 3 ಲೀಟರ್ ಹಿಂಡತ್ತೆ, 4 ಲೀಟರ್ ನಾವು ಹೆಂಗ್ ಮೇಯಿಸ್ತೀವಿ ಆ ಪ್ರಕಾರ ಅದು ನಮ್ಗೆ ಹಾಲನ್ನ ಕೊಡ್ತು ಸರ್. ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಅದು ಏನೈತಲ್ಲ ಕಸ ಸಗಣಿ ಎಲ್ಲ ಮಾಡ್ತೀವಿ ಸರ್. ಕಸ ಸಗಣಿ ಮಾಡಿ ಆ ನಂತರ ಅವ್ಕೆ ಸಜ್ಜಿ ಕುಚ್ಚ ರಾತ್ರಿನ ಕುಚ್ಚ ಕಟ್ಟಿರ್ತೀವಿ ಸರ್ ಸಜ್ಜಿನ. ಆ ಸಜ್ಜಿ ಇಡ್ತೀವಿ ಸರ್ ಮುಸುರಿ ಅಂತ.
1: ಆಕಳಿಗೆಲ್ಲ
0: ಆಕಳಿಗೆ ಆಹಾರ ಸರ್. ಆಕಳಿಗೆ ಆಹಾರ ಏನಂತ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿನ ಕುಚ್ಚ ಕಟ್ಟಿರ್ತೀರಿ, ಆ ಮುಸುರಿ ಅಂತಾರೆ ಅದಕ್ಕೆ, ಸಜ್ಜಿ ಮುಸುರಿ, ಸಜ್ಜಿ ಮುಸುರಿ ಅದಕ್ಕೆ ಇಡ್ದೂರಿ ಸರ್. ಇಟ್ಟು ಆ ನಂತರ ಏನೈತಲ್ಲ ಅದಕ್ಕೆ ಹೊಟ್ಟು ಹೊಟ್ಟಿರಿ, ಬಣಿ ಹೊಟ್ಟಿರ್ತೀವಿ ನಾವು, ಶೇಂಗಾದ ಹೊಟ್ಟು, ಕಡ್ಲಿ ಹೊಟ್ಟು, ಮೇವು ಇಂಥ ಹೊಟ್ಟಿರ್ತೀವ್ರಿ. ಅವನ್ನೆಲ್ಲ ಏನೈತಲ್ಲ ಆ ಮುಸುರಿ ಇಟ್ಟಿಂದ ಆ ನಂತರ ಒಂದು 1/2 ತಾಸು 1 ತಾಸು ಬಿಟ್ಟು ಅವ್ನ ಹಾಕ್ತೀವಿ ಸರ್. ಅವ್ನ ಹಾಕಿ
1: ದಿನಕ್ಕೆ ಎಷ್ಟು ಸಲ ನೀವು ಆಹಾರವನ್ನು ಕೊಡ್ತೀರಿ? ಆಕಳಿ
0: 3 ಸಲ ಕೊಡ್ತೀವಿ ಸರ್. ಬೆಳಗ್ಗೆ ಎದ್ದ ತಕ್ಷಣ ಮುಸುರಿ ಸರ್, ಆನಂತರ 1 ತಾಸು 1/2 ತಾಸು ಬಿಟ್ಟು ಹೊಟ್ಟು ಹಾಕ್ತೀವಿ ಸರ್. ಕಡ್ಲಿ ಹೊಟ್ಟು, ಶೇಂಗಾದ ಹೊಟ್ಟು ಇವನ್ನೆಲ್ಲ ಹಾಕ್ತೀವಿ ಸರ್. ಹಾಕಿ ಆನಂತರ ಒಣಮೇವು ಹಾಕ್ತೀವಿ ಸರ್. ಒಣಮೇವು ಹಾಕಿ ಮತ್ತೆ ಮಧ್ಯಾಹ್ನ ಏನೈತಲ್ಲ ಹುಲ್ಲು ಹಚ್ಚಿರ್ತೀವಿ ಹೊಲದಾಗ, ಆ ಹುಲ್ ಕೂದ ಹಾಕ್ತಿರಿ ಅವಕ್ಕೆ. ಹುಲ್ ಕೂದ ಹಾಕಿ ಆನಂತರ ಏನೈತಲ್ಲ ಸಾಯಂಕಾಲ ಸರ್, ಸಾಯಂಕಾಲ ಮತ್ತೆ ಹೊಟ್ಟು ಹಾಕ್ತಿರಿ ಅವಕ್ಕೆ. ಹೊಟ್ಟು ಹಾಕಿ ಮತ್ತೆ ಸಾಯಂಕಾಲ ಹಿಂಡ್ಕೊಂತೀರಿ. ಕೊಟ್ರು ಅವನು.
1: ಹುಲ್ಲಿಗೆ ಏನಾದರೂ ತಾವು ತಮ್ಮ ಹೊಲದ

0: ಅಲ್ಲಿ ಹುಲ್ಲು ಬೆಳೀತಾ ಇದೀರಾ? ಹೇಗೆ
1: ಹುಲ್ಲು ಬೆಳಿತೀವಿ ಸರ್? ನಮ್ಮ ಹೊಲ್ದಾಗ 10 ಗುಂಟೆ 5 ಗುಂಟೆ ಹಿಂಗೆ ಹುಲ್ಲು ಹಚ್ಚಿರ್ತೀರಿ ಅಂದ್ರೆ ಆಕಳಿಗೆ ಹಾಕುವಂಥ ಅದಕ್ಕೆ ಏನೈತಲ್ಲ ಅಷ್ಟ ಹಚ್ಚಿರ್ತೀವಿ, ಭಾಳ ಹಾಕಿರಲ್ಲ ನಾವು. ಅದ್ರಾಗ ನಾವು ಹುಲ್ಲು ಏನೈತಲ್ಲ ಆ ಹುಲ್ಲು ಕೂದ ಕಾಟ ಹಾಕ್ತೀವಿ ಸರ್ ಅದಕ್ಕೆ
0: ಆಕಳಿಗೆ. ಅಂದ್ರೆ ಇದಕ್ಕೆ ಸಜ್ಜಿ ಶೇಂಗಾ ಹೊಟ್ಟು ಕಡ್ಲಿ ಹೊಟ್ಟು ಇವನ್ನೆಲ್ಲ ಹಾಕಿ ತಮ್ಮ ಹೈನುಗಾರಿಕೆಯಲ್ಲಿ ಅವಕ್ಕೆ ಸಮೃದ್ಧ ಆಹಾರವನ್ನು ಕೊಡೋದ್ರಿಂದ ಅವು ಹೆಚ್ಚು ಹಾಲನ್ನು ಕೊಡ್ತಾರೆ.
1: ಹೆಚ್ಚು ಹಾಲನ್ನು
0: ಡೈರಿಗೆ ತಾವು ಹಾಲು ಹಾಕ್ತಿರಲ್ಲ, ಅಲ್ಲಿ ಹೆಂಗ ಲೀಟರ್ ತಗೋತಾರ, ಯಾವ ದರವನ್ನು ತಮಗೆ ನಿಗದಿಪಡಿಸ್ಯಾರ?
1: ಅವರು 35 ರೂಪಾಯಿಗೆ ಒಂದು ಲೀಟರ್ ತಗೋತಾರೆ ಸರ್. ಅಂದ್ರೆ 30 ರೂಪಾಯಿ ಅವರು ಇದ್ರೆ 5 ರೂಪಾಯಿ ಈಗ ಸರ್ಕಾರ ಸಹಾಯಧನ ಕೊಡ್ತಾರೆ. 35 ರೂಪಾಯಿಗೆ ಒಂದು ಲೀಟರ್ ಕೊಡ್ತಾರೆ. 35 ರೂಪಾಯಿಗೆ ಒಂದು ಲೀಟರ್ ಹಾಲಿನ ಬೆಲೆ ರೀ ಸರ್.
0: ಈಗ ಆಕಳ ಹಾಲಿಗೆ ಏನ್ ದರ ನಿಗದಿ ಮಾಡ್ಯಾರ?
1: 35 ರೂಪಾಯಿ ಮಾಡ್ರಿ ಸರ್.
0: 35 ಅದಕ್ಕೆ ಮತ್ತೆ ಸಹಾಯಧನ ಅಂತ ಏನು ಕೊಡ?
1: ಸಹಾಯಧನ ಸರ್ಕಾರ 5 ರೂಪಾಯಿ ಸಹಾಯಧನ ಕೊಡ್ತಾರೆ ಸರ್. ಅದಕ್ಕೆ
0: ಅಂದ್ರೆ 40 ರೂಪಾಯಿ ಸಿಕ್ಕ
1: 40 ರೂಪಾಯಿ ಸಿಕ್ತ.
0: ಎಮ್ಮೆ ಹಾಲಿದ್ರೆ ಎಷ್ಟು ಕೊಡ್ತಾರ ಅವರು?
1: ಎಮ್ಮೆ ಹಾಲಿದ್ರೆ 10 ರೂಪಾಯಿ ಹೆಚ್ಚಿಗೆ 5 ರೂಪಾಯಿ ಕೊಡ್ತಾರೆ ಸರ್.
0: 45 ರೂಪಾಯಿ ತಾವು ಒಟ್ಟು ಎಷ್ಟು ಲೀಟರ್ ಹಾಲು ಮಾರ್ತೀರಿ ಅಲ್ಲಿ?
1: ಒಂದು 20 ಲೀಟರ್ ಸರ್.
0: ಅಂದ್ರೆ ತಮಗೆ ಇದರಿಂದ ಆದಾಯ ಚೆನ್ನಾಗೈತೆ.
1: ಇದರಿಂದ ದಿವಸ ಒಂದು 100 ರೂಪಾಯಿ ಆದಾಯ ಬರುತ್ತೆ ಸರ್ ನಮ್ಗೆ.
0: ಮತ್ತೆ ತಮ್ಮಲ್ಲಿ ಟ್ರ್ಯಾಕ್ಟರ್ ಅದ?
1: ಟ್ರ್ಯಾಕ್ಟರ್ ಅದ ಸರ್.
0: ಟ್ರ್ಯಾಕ್ಟರ್ ಇಂದ ಏನೇನು ಕೆಲಸ ಮಾಡ್ತೀರಿ?
1: ಟ್ರ್ಯಾಕ್ಟರ್ ಇಂದ ನಾವು ನೇಗಿಲ ಹೊಡೆದು, ಹರಗೋದು, ರೋಟರ್ ಹೊಡೆದು ಇಂಥವೆಲ್ಲ ಕೆಲಸ ಮಾಡ್ತೀವಿ ಸರ್.
0: ಈಗ ಬೇರೆ ರೈತರು ತಮ್ಮ ಹೊಲದಲ್ಲಿ ಈಗ ಹರಗೋದು, ನೇಗಿಲ ಹೊಡೆದು ಈ ತರ ಬಿತ್ತಬೇಕಂತಂದು ಹೇಳಿದಾಗ ಹೋಗಿ ಕೆಲಸ ಮಾಡಿ ಬರ್ತೀರ?
1: ಮಾಡಿಬಿಡ್ತೀವಿ ಸರ್.
0: ಬಾಡಿಗೆ ಎಲ್ಲ ಕೊಡ್ತೀರಿ?
1: ಕೊಡ್ತೀವಿ ಸರ್. ಕೊಡ್ತೀವಿ ಸರ್.
0: ಎಷ್ಟು ಹೋಗ್ತೀರಿ ಬಾಡಿಗೆನ?
1: ಬಾಡಿಗೆ ಹರ್ಗಕ್ಕ ಒಂದ್ ಎಕರೆಗೆ 600 ರೂಪಾಯಿ ತಗೊಂತೀವಿ ಸರ್. ರೋಟರ್ಗೆ 1500 ತಗೊಂತೀವಿ. ಒಳ್ಳೆ ಏನಪ್ಪ ಅಂತಂದ್ರ ಈ ಬಿತ್ತಾಕ 900 ತಗೊಂತೀವ್ರಿ ಈ ತರ ಎಲ್ಲ.
0: ಅದ್ರ ಜೊತೆಗೆ ಇದನ್ನು ತಮಗ ಲಾಭವನ್ನು ಮಾಡಿಕೊಡ್ತೀವಿ.
1: ಹಾ ಹೌದು ಸರ್, ಹೌದು ಸರ್.
0: ಒಟ್ಟಾರೆ ತಮ್ಮ ಕೃಷಿ ಬದುಕಿನಿಂದ ಈ ಸಮಗ್ರ ಕೃಷಿಯಿಂದ ಏನ್ ಆದಾಯ ಅದ ತಮ್ದು ವಾರ್ಷಿಕ?
1: ವಾರ್ಷಿಕ ಆದಾಯ ಒಂದ್ 10 ಲಕ್ಷ ರೂಪಾಯಿ ಸರ್.
0: 10 ಲಕ್ಷ ರೂಪಾಯಿ ದುಡಿತೀರಿ?
1: ಹೌದು ಸರ್.
0: ಇವ್ರಿಗೆ ಕೋರ್ ತಗೊಂಡಿದ್ದು ಮತ್ತೆ ಲವಣಿಗೆ ಎಲ್ಲ ಕೊಟ್ಟು?
1: ಹಾ ಹೌದು ಸರ್.
0: ಖರ್ಚು ವೆಚ್ಚ ಹೋಗಿ 10 ಲಕ್ಷ ಉಳಿತೀವಿ?
1: 10 ಲಕ್ಷ ಸರ್, ಎಲ್ಲ ಸೇರಿ ಸರ್. ಎಲ್ಲ
0: ಖರ್ಚು ವೆಚ್ಚ ಹೋಗಿ
1: ಕೃಷಿದ ಖರ್ಚು ವೆಚ್ಚ ಹೋಗಿ ಅದೊಂದು 6-8 ಲಕ್ಷ ರೂಪಾಯಿ ಸರ್.
0: 6-8 ಲಕ್ಷ ಕೈ ಸಿಗುತ್ತದೆ.
1: ಹೌದು ಸರ್. ಹೊಳ್ಳಿ ಆಕಳದ ಬಂತು, ಕುರಿದ ಬಂತು, ಆಡಿನ ಬಂತು ಅದೊಂದು.
0: ಈಗ ಹೊಸದಾಗಿ ಕೃಷಿಯನ್ನ ಮಾಡ್ಬೇಕನ್ನೋ ಯುವ ರೈತರಿಗೆ ಏನನ್ನ ಹೇಳಕ್ ಬಯಸ್ತೀರಿ?
1: ಈಗ ಹೊಸದಾಗಿ ಕೃಷಿ ಮಾಡುವಂತ ರೈತರಿಗ್ರಿ, ನಾವೇನತ್ತಲ್ಲ ಈಗ ಇಷ್ಟು ಲಾಭಾಂಶವನ್ನ ನಾವು ತಗೊಂಡಿವಿ, ನೀವು ಹೊರಗಿಲ್ಲಿ ದುಡಿಯಾಕ ಹೋಗಿನ, ನಿಮ್ಮ ಕೃಷಿ ಭೂಮಿಯೊಳಗೆ ನೀವು ಕೆಲಸ ಮಾಡಿಕೊಂಡು ನೀವು ಇಷ್ಟು ಲಾಭಾಂಶವನ್ನು ತೋರಿ, ಇದ್ರಾಗ ನಿಮ್ಗೆ ಒಳ್ಳೆ ಆದಾಯ ಸಿಗುತ್ತೆ ಅಂತ ಹೇಳ್ತೀವಿ ನಾವು.
0: ತುಂಬ ಸಂತೋಷ ಹುತ್ತಪ್ಪ ದುರ್ಗಪ್ಪ ಕುರಿಯವರೇ, ಇಷ್ಟೊತ್ತು ತಮ್ಮ ಕೃಷಿ ಅನುಭವ ಕುರಿತು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಇಲ್ಲಿವರೆಗೂ ತಮ್ಮ ಅನುಭವದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
1: ನಮಸ್ಕಾರ.
2: ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ಪ್ರಗತಿಪರ ರೈತರಾದ ಹುತ್ತಪ್ಪ ಕುರಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಜಮಖಂಡಿ ತಾಲೂಕು ಚಿಕ್ಕಪಡಸಲಗಿಯ ಮಹಾದೇವ್ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.

ಇದುವರೆಗೆ ಜಮಖಂಡಿ ತಾಲೂಕು ಚಿಕ್ಕಪಡಸಲಗಿಯ ಮಹಾದೇವ ಹೋವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜರು ಕೇಳಿದಿರಿ. ಈಗ ಮರಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳು.

0: ಇದುವರೆಗೆ ಮರಿಯಪ್ಪ ದಾಸರ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ.
1: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8:00 to 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8:00 ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್, ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸ್ನೇಹಲ್.
0: ಇದು ಇಂದಿನ ಕೃಷಿರಂಗ. ಇನ್ನ ಹೊತ್ತಾಗ್ಲಿ ಬಂತು, ನಾಳಿನ ಕೃಷಿರಂಗದೊಳಗೆ ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಪಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ

0: ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಐಎಸ್ಟಿ ಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲಿ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗ ಮಾಡುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ದಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ದಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರಪೋಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ದಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ದಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ

0: ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಇಆರ್ 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳ ನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬನ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳ ನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದುವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ದ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ. ಈಗ ಅಜಿತ್ ಕಡಕಡೆ ಅವರು ಹಾಡಿರುವ ಮರಾಠಿ ಹಾಡುಗಳು. ಮೊದಲಿಗೆ ಸಂತ ತುಕಾರಾಮರ ಅಭಂಗ ಕೇಳೋಣ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಕಾರ್ಯಕ್ರಮ ಯುವವಾಣಿ ಇಂದಿನ ಯುವವಾಣಿಯೊಳಗೆ ವಿದ್ಯಾರ್ಥಿ ಜೀವನದ ಮಹತ್ವ ಈ ಕುರಿತು ಮಾತನಾಡುತ್ತಾರೆ ವಾದರಾಜ್ ಎಂ ಶೇಟ್ ವರ್ಣೇಕರ್ ಅವರು.

0: ಕೇಳಿ ವಿದ್ಯಾರ್ಥಿ ಜೀವನದ ಮಹತ್ವ.
1: ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನವು ಅತ್ಯಂತ ಮಹತ್ವವುಳ್ಳದ್ದಾಗಿದೆ. ವಿದ್ಯಾರ್ಥಿಗಳು ನಮ್ಮ ದೇಶದ ಆಸ್ತಿಗಳು ಇದ್ದ ಹಾಗೆ. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಾರೊಬ್ಬರೂ ಸಹಿತ ಶಿಕ್ಷಣವಿಲ್ಲದೆ ಸ್ವತಂತ್ರವಾಗಿ ಬದುಕಲು

ಸಾಧ್ಯವೇ ಇಲ್ಲ. ಈ ಶಿಕ್ಷಣವನ್ನು ಪಡೆಯುವುದೇ ಕೇವಲ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ. ನಮ್ಮ ದೇಶವು ಆರ್ಥಿಕವಾಗಿ ಪ್ರಬಲವಾಗಬೇಕಾದರೆ ಅದು ಕೇವಲ ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಂದ. ವಿದ್ಯಾರ್ಥಿಯ ಜೀವನವು ಹುಟ್ಟಿನಿಂದಲೇ ಪ್ರಾರಂಭವಾಗುತ್ತದೆ. ಮೊದಲು ಆ ಮಗು ತಂದೆ ತಾಯಿಗಳಿಂದ ಶಿಕ್ಷಣವನ್ನು ಕಲಿತು 6 ವರ್ಷದ ನಂತರ ಶಿಕ್ಷಕರಿಂದ ಶಿಕ್ಷಣವನ್ನು ಕಲಿಯುವುದರ ಮೂಲಕ ವಿದ್ಯಾರ್ಥಿ ಜೀವನವು ಪ್ರಾರಂಭವಾಗುವುದು. ಹೀಗೆ ವಿದ್ಯಾರ್ಥಿ ಜೀವನವು ಮುಂದುವರಿಯುತ್ತಾ ಹೋಗುತ್ತದೆ. ವಿದ್ಯಾರ್ಥಿ ಜೀವನದಂತಹ ಮಹತ್ವದ ದಿನಗಳು ಹುಟ್ಟಿದ ಮೇಲೆ ಸಿಗುವುದು ಕೇವಲ ಒಂದೇ ಬಾರಿ. ಇಂದಿನ ಕಾಲದಲ್ಲಿ ಅಕ್ಷರಸ್ಥರ ಪ್ರಮಾಣ ಹೆಚ್ಚಾಗಿದ್ದರೂ ಸಹ ಅದು ಪರಿಣಾಮಕಾರಿಯಾಗಿರುವುದಿಲ್ಲ. ಶಿಕ್ಷಣದಿಂದ ವಂಚಿತರಾದವರು ಇಂದು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಬಲಿಯಾಗುತ್ತಿರುವುದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚಾಗಬೇಕು. ದೇಶವನ್ನು ಉನ್ನತ ಸ್ಥಾನದಲ್ಲಿ ಕೊಂಡೊಯ್ಯಲು ಕೇವಲ ಯುವ ಪೀಳಿಗೆಯಿಂದ ಮಾತ್ರ ಸಾಧ್ಯ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆಯಲು ಮುಂದಿನ ಜೀವನವನ್ನು ರೂಪಿಸಿಕೊಂಡು ಉತ್ತಮ ನಾಗರಿಕರಾಗಿ ಬಾಳಬೇಕು. ವಿದ್ಯಾರ್ಥಿಗಳು ತಾವು ಪಡೆದ ಶಿಕ್ಷಣವನ್ನು ದುರುಪಯೋಗಕ್ಕೆ ಬಳಸಬಾರದು. ಅಂದರೆ ಸಮಾಜ ಬಾಹಿರ ಚಟುವಟಿಕೆಗಳಿಗೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಮುಂತಾದವುಗಳಿಗೆ ತಮ್ಮ ಶಿಕ್ಷಣವನ್ನು ದುರುಪಯೋಗಕ್ಕೆ ಬಳಸಬಾರದು. ವಿದ್ಯಾರ್ಥಿಯ ಜೀವನವು ಒಂದು ರೀತಿಯ ಚಿಂತನಾ ದಿನವಾಗಿರುವುದು. ಒಳ್ಳೆಯದರ ಬಗ್ಗೆ ಚಿಂತೆಯನ್ನು ಮಾಡಿ, ಒಳ್ಳೆಯದನ್ನು ಕಾರ್ಯರೂಪಕ್ಕೆ ತಂದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದೇ ವಿದ್ಯಾರ್ಥಿ ಜೀವನದ ದಿನವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಹಕಾರ, ಶಾಂತಿ, ಶಿಸ್ತು, ಸಮಾನತೆ ಮುಂತಾದವುಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾ ಸಾರ್ವಜನಿಕರ ಹಿತಗಳನ್ನು ಕಾಪಾಡಬೇಕು. ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ವಯಸ್ಸಿನಲ್ಲಿ ಕೇವಲ ಕಲಿಕೆಯ ಕಡೆಗೆ ಗಮನವನ್ನು ಕೊಡಬೇಕೇ ಹೊರತು ಉಪಯೋಗಕ್ಕೆ ಬಾರದ ಕಾರ್ಯಗಳಿಗೆ ಗಮನವನ್ನು ಕೊಡಬಾರದು. ಗಮನವನ್ನು ಕೊಟ್ಟರೆ ಭವಿಷ್ಯ ನಷ್ಟವಾದಂತೆ. ನಾವು ಕಲಿತರೆ, ಉತ್ತಮವಾಗಿರತಕ್ಕಂತಹ ಸನ್ಮಾರ್ಗದಲ್ಲಿ ನಡೆದರೆ ನಮ್ಮನ್ನು ಕಲಿಸಿದ ತಂದೆ ತಾಯಿಗಳಿಗೆ ನಾವು ಗೌರವವನ್ನು ಸಲ್ಲಿಸಿದಂತಾಗುತ್ತದೆ. ನಾವು ಶಿಕ್ಷಣವನ್ನು ಕಲಿಯುವಾಗ ತಂದೆ ತಾಯಿಯವರು ನಮಗೆ ತಾವು ಕಷ್ಟಪಟ್ಟು ನಮಗೆ ಉತ್ತಮವಾಗಿರತಕ್ಕಂಥ ಶಿಕ್ಷಣವನ್ನು ದೊರಕಿಸುತ್ತಾರೆ. ಪ್ರೀತಿಯಿಂದ ಮಮತೆಯಿಂದ ಸಾಕ್ತಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಶಿಕ್ಷಣವನ್ನು ಕಲಿತು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬಾಳಿ ಕಲಿಸಿದ ತಂದೆ ತಾಯಿಗಳಿಗೆ ನೋವಾಗದಂತೆ ಅವರನ್ನು ಪ್ರೀತಿಯಿಂದ ಸಾಕಬೇಕು. ಆದರೆ ಇಂದಿನ ಕಾಲದಲ್ಲಿ ಶಿಕ್ಷಣ ಕಲಿತ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳಿಗೆ ಸಾಕದೆ ವೃದ್ಧಾಶ್ರಮಕ್ಕೆ ತಳ್ಳುವ ಪರಿಸ್ಥಿತಿ ಬಂದೊದಗಿದೆ. ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಸಾರ್ಥಕತೆಯನ್ನು ಮೆರೆಯಬೇಕು. ಹೀಗೆ ಮಾಡಿದರೆ ಕಲಿಸಿದ ತಂದೆ ತಾಯಿಗಳಿಗೆ, ಕಲಿಸಿದ ಶಿಕ್ಷಕರಿಗೆ ಗೌರವವು ಸಲ್ಲಿಸಿದಂತಾಗುತ್ತದೆ. ಶಾಲೆಯಲ್ಲಿ ಎಲ್ಲ ವಿಷಯಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ ಮಾತ್ರಕ್ಕೆ ಅವನನ್ನು ಉತ್ತಮ ವಿದ್ಯಾರ್ಥಿ ಎನ್ನಲಾಗದು. ವಿದ್ಯಾರ್ಥಿಗಳಿಗೆ ಇರಬೇಕಾದ ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು. ದೇಶದ ಬಗ್ಗೆ ಕಾಳಜಿ ಇರಬೇಕು. ತಂದೆ ತಾಯಿಯರ ಪ್ರೀತಿಯನ್ನು ಗಳಿಸಬೇಕು. ಎಲ್ಲರೂ ನಮ್ಮವರು, ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಅವರು ತಿಳಿದುಕೊಂಡಿರಬೇಕು. ವಿದ್ಯಾರ್ಥಿ ಜೀವನ ಎಂಬುದು ವಜ್ರಕ್ಕಿಂತ ಶ್ರೇಷ್ಠವಾದ ಹೊಳಪನ್ನು ಹೊಂದಿರುವುದಲ್ಲದೆ ವಜ್ರಕ್ಕಿಂತ ಬೆಲೆ ಬಾಳುವಂತಹದ್ದಾಗಿದೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಗುರಿಗಳನ್ನು ಹೊಂದಿರಬೇಕು. ಅದಕ್ಕಾಗಿ ಅವರು ಸತತ ಪ್ರಯತ್ನ, ಪರಿಶ್ರಮಗಳನ್ನು ಮಾಡುವುದರ ಮೂಲಕ ಯಶಸ್ವಿಯನ್ನು ಸಾಧಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮದೇ ಆದ ಗುರಿಗಳನ್ನು ಹೊಂದಿರಬೇಕು. ಗುರಿ ಇಲ್ಲದ ಅನೇಕ ವಿದ್ಯಾರ್ಥಿಗಳನ್ನು ನಾವಿಂದು ನಮ್ಮ ಕಾಲೇಜಿನಲ್ಲಿ ನೋಡುತ್ತಿದ್ದೇವೆ. ತಾವು ಏಕೆ ಈ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೇವೆ? ತಂದೆ ತಾಯಿಗಳು ಅದೇಕೆ ಕಷ್ಟಪಟ್ಟು ಬೆವರು ಸುರಿಸಿ ಹಣ ಸಂಪಾದಿಸಿ ತಮ್ಮನ್ನು ಕಲಿಸುತ್ತಿದ್ದಾರೆ ಎಂಬ ಪರಿವೇ ಇಲ್ಲದೆ ತರಗತಿಗಳಿಗೆ ಚಕ್ಕರ್ ಹಾಕಿ ಪರೀಕ್ಷೆಯ ಹಿಂದಿನ ದಿನ ಮಾತ್ರ ಬುಕ್ಸ್ ತೆಗೆಯುವ ಪರಿಪಾಠ ಇಟ್ಟುಕೊಂಡು ಕೊನೆಗೆ ಶಿಕ್ಷಣದಲ್ಲಿ ವಿಫಲರಾಗಿ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಸೇರಿರುವ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಸ್ಟೂಡೆಂಟ್ ಲೈಫ್ ಇಸ್ ಎನ್ ಎ ಗೋಲ್ಡನ್ ಲೈಫ್. ಇದರ ಅರ್ಥ ವಿದ್ಯಾರ್ಥಿ ಜೀವನ ಆತನ ಜೀವನದ ಸುವರ್ಣಘಟ್ಟ ಎಂದರ್ಥ. ಶಿಕ್ಷಣವನ್ನು ಪಡೆಯುವ ದಿನಗಳು ವಿದ್ಯಾರ್ಥಿಗಳ ತಮ್ಮ ಮುಂದಿನ ಜೀವನಕ್ಕೆ ಸುಭದ್ರವಾಗಿರತಕ್ಕಂಥ ಅಡಿಪಾಯ ಹಾಕುವ ದಿನಗಳಾಗಿವೆ. ಭದ್ರ ಅಡಿಪಾಯವಿಲ್ಲದ ಜೀವನ ದುರ್ಬಲ ಅಡಿಪಾಯವಿದ್ದ ಕಟ್ಟಡದಂತೆ, ಯಾವಾಗಲಾದರೂ ಅದು ಮುರಿದು ಬೀಳಬಹುದು. ಪದವಿ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿ ಪಡುವ ಕಷ್ಟ ಆತನ ಮುಂದಿನ ದಿನಗಳನ್ನು ಸುಂದರವಾಗಿಸುತ್ತದೆ. ಇದನ್ನರಿಯದ ಇಂದಿನ ವಿದ್ಯಾರ್ಥಿಗಳು ಗೋಲ್ಡನ್ ಲೈಫ್ ಎಂದರೆ ಮಜಾ ಮಾಡುವುದು ಎಂದು ತಪ್ಪಾಗಿ ಅರ್ಥೈಸಿಕೊಂಡು ಕೆಟ್ಟ ಚಟಗಳಿಗೆ ಬಲಿಬಿದ್ದು ತಮ್ಮ ಜೀವನವನ್ನು ಬರ್ಬರ ಮಾಡಿಕೊಳ್ಳುತ್ತಿರುವ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಇದನ್ನು ಅರಿತು ಹಾಗೆ ಮಾಡದೆ ಶಿಕ್ಷಣವನ್ನು ಪಡೆಯುವ ದಿನಗಳನ್ನು ಅವಶ್ಯಕವಾಗಿ ಸದುಪಯೋಗಪಡಿಸಿಕೊಳ್ಳುವುದೇ ಜಾಣ ವಿದ್ಯಾರ್ಥಿಯ ಲಕ್ಷಣಗಳಾಗಿವೆ. ಶಿಸ್ತು ಮತ್ತು ಸಮಯದ ಪ್ರಜ್ಞೆ ವಿದ್ಯಾರ್ಥಿ ಜೀವನದ ಪ್ರಮುಖ ಅವಶ್ಯಕತೆಗಳಾಗಿವೆ. ದೇರ್ ಈಸ್ ನೋ ಶಾರ್ಟ್ ಕಟ್ ಟು ಸಕ್ಸೆಸ್. ಇದರ ಅರ್ಥ ಪರಿಶ್ರಮಪಟ್ಟು ಯಶಸ್ಸನ್ನು ಸಾಧಿಸಬೇಕಾಗುತ್ತದೆ. ಯಶಸ್ಸಿಗೆ ಸುಲಭದ ದಾರಿಗಳಿಲ್ಲ. ವಿದ್ಯಾರ್ಥಿಗಳು ಕೇವಲ ಜ್ಞಾನವನ್ನಷ್ಟೇ ವೃದ್ಧಿಸಿಕೊಂಡರೆ ಯಶಸ್ವಿಯಾಗಲು ಸಾಧ್ಯವಾಗದು. ಜ್ಞಾನದ ಜೊತೆಗೆ ಅವರು ತಮ್ಮಲ್ಲಿ ಗೌರವ, ಪ್ರೀತಿ, ಸೇವಾ ಮನೋಭಾವ, ಆತ್ಮವಿಶ್ವಾಸ, ಆತ್ಮ ನಿಗ್ರಹ, ಮಾತಿನಲ್ಲಿ ಆಲೋಚನೆ ಹಾಗೂ ಹಿಡಿತ, ನಂಬಿಕೆ, ವಿವೇಕ, ಏಕಾಗ್ರತೆ, ಸತ್ಯ ನಿಷ್ಠೂರತೆ, ಕಠಿಣ ಶ್ರಮ, ಶ್ರದ್ಧೆ,
ಪ್ರಾಮಾಣಿಕತೆ, ನೈತಿಕತೆ, ಸಾಮಾಜಿಕ ಮೌಲ್ಯ,

0: ಸಮದೃಷ್ಟಿ ಮುಂತಾದವುಗಳನ್ನು ರೂಢಿಸಿಕೊಳ್ಳುವುದರ ಮೂಲಕ ಅವರು ಆದರ್ಶ ವಿದ್ಯಾರ್ಥಿಗಳು ಎನ್ನಿಸಿಕೊಳ್ಳುವರು. ವಿದ್ಯಾರ್ಥಿ ಜೀವನದಲ್ಲಿ ಪಡೆದ ಅನುಭವಗಳು, ಅವಶ್ಯಕತೆಗಳು, ಆದರ್ಶ ಮಾರ್ಗಗಳು ಮುಂದಿನ ಯಾವುದೇ ಸಂದರ್ಭದಲ್ಲಿ ಪಡೆಯಲು ಸಾಧ್ಯವಿಲ್ಲ. ವಿದ್ಯಾರ್ಥಿ ಜೀವನವನ್ನು ದಾಟಿ ಸಂಸಾರದ ಜೀವನಕ್ಕೆ ಕಾಲಿಟ್ಟ ಪ್ರತಿಯೊಬ್ಬ ಮಾನವನಿಗೂ ತನ್ನ ನೆನಪಿನಲ್ಲಿ ಉಳಿಯುವುದು ತಾವು ವಿದ್ಯಾರ್ಥಿಯಾಗಿದ್ದಾಗ ಶಿಕ್ಷಣ ಕಲಿಯುತ್ತಿರುವ ಶಾಲೆಯ ಸ್ನೇಹಿತರು, ಶಿಕ್ಷಕರು, ಕಲಿಯುತ್ತಿರುವಾಗ ಪಡೆದ ಅನುಭವಗಳು, ದೊರೆತ ಶಿಕ್ಷೆಗಳು, ನಮ್ಮಿಂದಾದ ದೊಡ್ಡ ತಪ್ಪುಗಳು, ಶಿಕ್ಷಕರಿಗೆ ಸುಳ್ಳು ಹೇಳಿದ ಕ್ಷಣಗಳು, ಹೀಗೆ ಮುಂತಾದ ಸಂದರ್ಭಗಳನ್ನು ನಾವು ಸಾಯುವವರೆಗೂ ಅವು ನಮ್ಮ ನೆನಪಿನಲ್ಲಿ ಉಳಿಯುತ್ತವೆ. ಇದೇ ವಿದ್ಯಾರ್ಥಿ ಜೀವನ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಹಲವಾರು ರೀತಿಯ ಆಟಗಳನ್ನು ಆಡಿ ಬಂದಿದ್ದೇವೆ. ಉದಾಹರಣೆಗೆ ಮರಕೋತಿ ಆಟ, ಕುಂಟೆಬಿಲ್ಲೆ, ಹುಲಿದನ ಆಟ, ಕಳ್ಳಾ ಪೊಲೀಸ್, ಕ್ರಿಕೆಟ್, ಕಬಡ್ಡಿ, ಖೋಖೋ, ವಾಲಿಬಾಲ್, ರನ್ನಿಂಗ್, ಗುಂಡು, ಚಕ್ರ, ಕೋಲು ಎಸೆತ ಮುಂತಾದವುಗಳನ್ನು ಆಡಿರುತ್ತೇವೆ. ಆದರೆ ಇದೇ ಆಟಗಳನ್ನು ನಾವು ನಮ್ಮ ಸಂಸಾರವನ್ನು ನಡೆಸುವಾಗ ಆಡಲು ಸಾಧ್ಯವಿಲ್ಲ. ಇಂತಹ ಸುಂದರವಾದ ಕ್ಷಣಗಳನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ವಿದ್ಯಾರ್ಥಿ ಜೀವನ ಬಹಳಷ್ಟು ಮಹತ್ವವನ್ನು ಪಡೆದಿದೆ. ಇವೆಲ್ಲ ಸುಂದರ ಕ್ಷಣಗಳನ್ನು ಅನುಭವಿಸಲು ಕೇವಲ ವಿದ್ಯಾರ್ಥಿಗಳಾಗಿದ್ದಾಗ ಮಾತ್ರ. ವಿದ್ಯಾರ್ಥಿ ಜೀವನವೆಂದರೆ ಕೇವಲ ತುಂಟಾಟದಿಂದ ಕಾಲ ಕಳೆಯಲು ಸೀಮಿತ ಮಾಡಿಕೊಳ್ಳದೆ ತಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ರೂಪಿಸಿಕೊಳ್ಳುವ ಮೆಟ್ಟಿಲಾಗಿ ಬಳಸಿಕೊಳ್ಳುವುದೇ ವಿದ್ಯಾರ್ಥಿಯ ನಿಜವಾದ ಜೀವನವಾಗಿದೆ. ಪದವಿ ಕಲಿತ ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯನ್ನೇ ನಂಬಿ ಕುಳಿತರೆ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಯಂ ಉದ್ಯೋಗದತ್ತ ಗಮನ ಹರಿಸಬೇಕು. ತಮ್ಮ ಸಾಮರ್ಥ್ಯದ ಪರಿಚಯ ಸಮಾಜಕ್ಕೆ ಆಗುವಂತೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮುಖ್ಯವಾಗಿ ನೆನಪಿಟ್ಟುಕೊಳ್ಳುವ ಅಂಶವೇನೆಂದರೆ ವಿದ್ಯಾರ್ಥಿಗಳ ಪದವಿ ದಿನಗಳು ಮೋಜಿನ ದಿನಗಳಲ್ಲಿ ಅವುಗಳನ್ನು ಚೆನ್ನಾಗಿ ಶ್ರಮಪಟ್ಟು ಸಾರ್ಥಕಪಡಿಸಿಕೊಳ್ಳಬೇಕು. 3 ವರ್ಷದ ವಿದ್ಯಾರ್ಥಿ ಜೀವನವನ್ನು ನಾವು ಮೋಜು ಸಂತಸದಿಂದ ಕಳೆದರೆ ಮುಂದಿನ 100 ವರ್ಷದ ಜೀವನವನ್ನು ಕಷ್ಟದಲ್ಲಿ ಕಳೆಯಬೇಕಾಗುತ್ತದೆ. ಪದವಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ಕಲಿಯಬೇಕಿದೆ. ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕಿದೆ. ವಿದ್ಯಾರ್ಥಿಗಳು ಹೆಚ್ಚು ಸೃಜನಶೀಲರಾಗಬೇಕು. ಇದರ ಮೂಲಕ ಸುಪ್ತವಾಗಿ ಅಡಗಿರುವ ವಿಶಿಷ್ಟವಾದ ಪ್ರತಿಭೆಯನ್ನು ಅನಾವರಣಗೊಳಿಸಲು ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಗ್ರಹಣ ಶಕ್ತಿ ಹೆಚ್ಚು ಇರುತ್ತದೆ. ಉತ್ತಮ ಕಲಿಕೆಯಿಂದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಕೇವಲ ಶಿಕ್ಷಣಕ್ಕೆ ಮಾತ್ರ ಗಮನವನ್ನು ಕೊಡದೆ ಉಳಿದ ಸಮಯದಲ್ಲಿ ಯೋಗ, ಚಿತ್ರಕಲೆ, ನೃತ್ಯ, ಸಂಗೀತ, ಕ್ರೀಡೆ ಮುಂತಾದ ಚಟುವಟಿಕೆಗಳಿಗೆ ಭಾಗವಹಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆಯನ್ನು ಗೈದು ವಿದ್ಯಾರ್ಥಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಆಂತರಿಕ ಜ್ಞಾನವನ್ನು ವೃದ್ಧಿಸಿಕೊಂಡರೆ ಮಾತ್ರ ಸಾಧನೆಗಳ ಶಿಖರವನ್ನು ಏರಲು ಸಾಧ್ಯ. ವಿದ್ಯಾರ್ಥಿಯ ಜೀವನ ಹೂವಿನಂತಿರಬೇಕು. ಆ ಹೂವಿನ ಬದುಕಿನಲ್ಲಿ ತುಂಬ ನಗುವಿರಬೇಕು. ನಗುವಿನ ತುಂಬ ಪ್ರೀತಿ ಇರಬೇಕು. ಆ ಪ್ರೀತಿಯ ತುಂಬ ಮುಗ್ಧತೆ ಎಂಬುದು ತುಂಬಿ ನೆಲೆಯುತ್ತಿರಬೇಕು. ವಿದ್ಯಾರ್ಥಿಗಳು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ವಿಯಾಗಬೇಕಾದರೆ ಪ್ರಯತ್ನ ಹಾಗೂ ಪರಿಶ್ರಮಗಳನ್ನು ತಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳಬೇಕು. ಈ ವಿದ್ಯಾರ್ಥಿ ಜೀವನ ಎಂಬುದು ಸಾಧನೆಯ ಮೊದಲ ಘಟ್ಟವಿದ್ದಂತೆ. ಹಾಗಾಗಿ ನಾವು ಸೂರ್ಯನಿಂದ ಹೊರಹೊಮ್ಮುವ ಕಿರಣಗಳಂತಹ ದಿವ್ಯ ಪ್ರತಿಭೆಯನ್ನು ಹೊಂದಿ ನಾವು ನಮ್ಮ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳೋಣ. ವಿದ್ಯಾರ್ಥಿ ಜೀವನ ಎಂಬುದು ಬಹುಶಃ ಮನುಷ್ಯ ನಿಶ್ಚಿಂತತೆಯಿಂದ ಯಾವುದೇ ಪೂರ್ವಾಪರ ವಿಚಾರಗಳಿಲ್ಲದೆ ಹೊರತಾಗಿ ಮತ್ತು ರಾಗ ದ್ವೇಷಗಳ ಛಾಯೆ ಇಲ್ಲದೇ ಇರುವ ಏಕೈಕ ಪ್ರಾಥಮಿಕ ಘಟ್ಟವಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮುಂದೆ ನಾವು ಏನಾಗುತ್ತೇವೆ ಎಂಬ ಎಲ್ಲ ಸೂಚನೆಗಳು ಈ ಘಟ್ಟದಲ್ಲಿ ಸೂಕ್ಷ್ಮವಾಗಿ ಗೋಚರವಾಗುತ್ತವೆ. ವಿದ್ಯಾರ್ಥಿಗಳಲ್ಲಿ ಸಾಧಿಸುವ ಛಲವಿದ್ದರೆ ವಿದ್ಯಾರ್ಥಿ ಜೀವನ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ. ನಾವು ಗಳಿಸಿದ ಹಣ ಬೇರೊಬ್ಬರು ಕೊಳ್ಳೆ ಹೊಡೆಯಬಹುದು. ನಾವು ಮಾಡಿದ ಆಸ್ತಿ ಬೇರೊಬ್ಬರು ಲಪಟಾಯಿಸಬಹುದು. ಆದರೆ ನಾವು ಪಡೆದಂತಹ ವಿದ್ಯೆ ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಸಾಕ್ಷಾತ್ ಆ ದೇವರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ವಿದ್ಯಾರ್ಥಿ ಜೀವನ ಕೇವಲ ಜ್ಞಾನ ಸಂಪಾದನೆಗೆ ಮಾತ್ರ ಮೀಸಲಾಗಿರಬೇಕು. ವಿದ್ಯಾರ್ಥಿಗಳು ತಾವು ಕಲಿತ ಶಿಕ್ಷಣವನ್ನು ಬೇರೊಬ್ಬರಿಗೆ ದಾನ ಮಾಡಿ ಸಾರ್ಥಕತೆಯನ್ನು ಮೆರೆಯಬೇಕು. ಸಾಯಲು 10 ದಾರಿಗಳಿವೆ, ಆದರೆ ಬದುಕಲು ಇರುವುದು ಒಂದೇ ದಾರಿ, ಅದು ಆತ್ಮವಿಶ್ವಾಸ. ಇದನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಕತ್ತಲಿಂದ ಕತ್ತಲನ್ನು ಹೊಡೆದೋಡಿಸುವುದಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಬೆಳಕು ಬೇಕು. ಹಾಗೆ ಅಜ್ಞಾನವನ್ನು ಅಜ್ಞಾನದಿಂದಲೇ ಹೊಡೆದೋಡಿಸಲು ಸಾಧ್ಯವಿಲ್ಲ, ಅದಕ್ಕೆ ಜ್ಞಾನ ಬೇಕು. ಆ ಜ್ಞಾನ ಕೇವಲ ವಿದ್ಯಾರ್ಥಿ ಜೀವನದಲ್ಲಿ ಪಡೆಯಲು ಮಾತ್ರ ಸಾಧ್ಯ.
1: ಇದುವರೆಗೆ ವಿದ್ಯಾರ್ಥಿ ಜೀವನದ ಮಹತ್ವ ಈ ಕುರಿತು ಮಾತನಾಡಿದವರು ವಾದಿರಾಜ್ ಎಂ ಶೇಟ್ ವರ್ಣೇಕರ್ ಅವರು. ಇನ್ನು ಮುಂದೆ ಕೇಳೋಣ ಸುಷ್ಮಾ ಮನೋಹರ್ ಶೆಟ್ಟಿ ಅವರಿಂದ ಸುಗಮ ಸಂಗೀತ. ಪುರಂದರದಾಸರ ಕೃತಿ

0: ಆಕಾಶವಾಣಿ ಧಾರವಾಡ ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 8:30:06.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಆರಂಭದಲ್ಲಿ ಕೇಳೋಣ. ರಾಮ್ ತೇರೆ ಗಂಗಾ ಮೇಲಿ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್. ಹಜರತ್ ಜೈಪುರಿಯವರ ಸಾಹಿತ್ಯಕ್ಕೆ ರವೀಂದ್ರ ಜೈನ್ ಅವರ ಸಂಗೀತ.

ವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8 ಗಂಟೆಯಿಂದ 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಈ ವಿಷಯದ ಬಗೆಗಿನ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 244-344-16 ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8 ಗಂಟೆಗೆ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಡಾ ಆರ್ ಸ್ನೇಹಲ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: Spotlight. ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಸ್ವರ ಸೌರಭ
1: ಸ್ಪರ್ಶ ಹಾಸ್ಪಿಟಲ್, ಆರ್ಆರ್ ನಗರ, ಬೆಂಗಳೂರು. ಇಲ್ಲಿಯ ಪ್ರಖ್ಯಾತ ಮೂಳೆ ಚಿಕಿತ್ಸಕ ತಜ್ಞರು, 18 ವರ್ಷಗಳ ಪರಿಣತಿಯನ್ನು ಹೊಂದಿರುವ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿಯವರು ಹುಬ್ಬಳ್ಳಿಯಲ್ಲಿ ಸಮಾಲೋಚನೆಗಾಗಿ 18 ಜುಲೈ 2026 ಶನಿವಾರದಂದು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಸ್ಥಳ: ಭಂಜಿ ಕಿಮ್ಚಿ ಲೈಫ್ ಲೈನ್ ಆಸ್ಪತ್ರೆ, ಗೋಕುಲ್ ರಸ್ತೆ, ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು, ಹುಬ್ಬಳ್ಳಿ. 580-0030. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9916914888.
0: ಸ್ವರ ಸೌರಭದ ಆರಂಭದಲ್ಲಿ ಕೇಳೋಣ ಬಾಳಪ್ಪ ಹುಕ್ಕೇರಿ ಅವರು ಹಾಡಿರುವ ಆನಂದ ಕಂದರ ರಚನೆಯನ್ನ.

0: ಸ್ವರ ಸೌರಭ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8 ಗಂಟೆಯಿಂದ 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8 ಗಂಟೆಗೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಆರ್ ಸ್ನೇಹಲ್.
0: ಆಕಾಶವಾಣಿ ಧಾರವಾಡ, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ, ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್.
5: ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧಾನಾಂ ಅಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೋ ಯುಗೆ. ಯಾವಾಗ ಯಾವಾಗ ದೇಶ ಮತ್ತು ಧರ್ಮ ವಿನಾಶದ ಅಂಚಿಗೆ ಬರುತ್ತದೆಯೋ ಆವಾಗ ಆವಾಗ ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ ಅವತರಿಸಿ ಬರುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. ಏಕೆಂದರೆ ಪ್ರಪಂಚದಲ್ಲಿ ದೇವಭೂಮಿ ಎಂದೇ ಪ್ರಖ್ಯಾತಿ ಪಡೆದ ಭಾರತ ದೇಶ ಪುಣ್ಯಭೂಮಿ, ಪಾವನ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ದೇವಾನುದೇವತೆಗಳು, ದೈವಾಂಶ ಸಂಭೂತ ಸಂತರು, ಮಹಾಂತರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು ಅವತರಿಸಿದ್ದಾರೆ. ಈ ಭೂಮಿಯ ಮೇಲೆ 100 ಶೂರ, 1000 ಸಂತ, 1,00,000 ಕೋಟಿಗೆ ಒಬ್ಬ ಶರಣರು ಜನ್ಮ ತಾಳುತ್ತಾರಂತೆ. ಅಂತಹ ಪುಣ್ಯಪುರುಷರಲ್ಲಿ ಕಡಕೋಳ ಮಡಿವಾಳಪ್ಪನವರು ಒಬ್ಬರಾಗಿದ್ದಾರೆ. ಮಡಿವಾಳಪ್ಪ ಎಂದರೆ ಸರಿಸುಮಾರು 2 ಶತಮಾನಗಳ ಹಿಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಡಿಕೋಳ ಮಡಿವಾಳಪ್ಪ ನೆನಪಿಗೆ ಬಂದರೆ, ಮುಂಬೈ ಕರ್ನಾಟಕದಲ್ಲಿ ಗರಗದ ಮಡಿವಾಳಪ್ಪ ನೆನಪಿಗೆ ಬರುತ್ತಾರೆ. ಇವರಿಬ್ಬರು 18-19 ಶತಮಾನದಲ್ಲಿ ಅವತರಿಸಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಸರಿಸುಮಾರು 40-50 ವರ್ಷ ಹಿರಿಯರಾಗಿದ್ದರು. 4-5 ದಶಕಗಳ ಕಿರಿಯರಾದ ಗರಗದ ಮಡಿವಾಳಪ್ಪ ಎಂದೇ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನದ ಕಲ್ಮಠದ

ತೋಟದಲ್ಲಿ ಶಿಶುವಿನ ರೂಪದಲ್ಲಿ ಪ್ರಕಟವಾದರು. ಧಾರವಾಡ ಜಿಲ್ಲೆಯ ಗರಗವನ್ನು ತಮ್ಮ ಕಾರ್ಯಕ್ಷೇತ್ರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿಯಾದರು. ಗರಗದ ಮಡಿವಾಳಪ್ಪನವರಿಗೆ ನವಲಗುಂದದ ನಾಗಲಿಂಗರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಮಕಾಲೀನರಾಗಿ ಲೋಕೋದ್ಧಾರಕ್ಕೆ ಕಾರಣೀಭೂತರಾಗಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಕೂಡ 18-19 ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ ಈಗಿನ ಯಡ್ರಾಮಿ ತಾಲೂಕಿನ ಕಡಕೋಳವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ಸಂತ, ಮಹಾಂತ, ಅವಧೂತ, ತತ್ವಜ್ಞಾನಿ, ದಾರ್ಶನಿಕರಾಗಿ ಜನರ ಮನಸ್ಸಿನ ಮಲಿನವನ್ನು ತೊಳೆದು ಮಡಿ ಮಾಡಿ ಉದ್ಧರಿಸಿದವರು. ಕಡಕೋಳ ಮಡಿವಾಳಪ್ಪನವರ ಜನನವೇ ಅತ್ಯಂತ ರೋಚಕವಾದದ್ದು ಮತ್ತು ಬದುಕಿಗೆ ಸಾಧನೆಗೆ ತಿರುವು ಕೊಟ್ಟಂತಾಗಿದೆ. ಮಡಿವಾಳಪ್ಪನವರ ತಾಯಿ ಹೆಸರು ಗಂಗಮ್ಮ. ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವರು. ಶಂಕ್ರಪ್ಪ ಎಂಬ ಗಾಣಿಗ ಸಮಾಜದವನ ಮಗಳಾಗಿದ್ದು ಬಾಲ್ಯದಲ್ಲಿಯೇ ವಿವಾಹವಾಗಿ ಯೌವನಕ್ಕೆ ಕಾಲಿಡುವ ಮುಂಚೆ ವಿಧಿಯ ಆಟಕ್ಕೆ ಕೈ ಹಿಡಿದ ಪತಿಯನ್ನು ಕಳೆದುಕೊಂಡು ವಿಧವೆಯಾದಳು. ತಮ್ಮೂರು ಬರಗಾಲಕ್ಕೆ ತುತ್ತಾದಾಗ ಹೊಟ್ಟೆ ಹೊರೆಯುವುದು ಕರಕಷ್ಟವೆಂದೆನಿಸಿ ಶಂಕ್ರಪ್ಪ ತನ್ನ ಮಗಳಾದ ಗಂಗಮ್ಮಳನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರಿಗೆ ಬಂದು ಮಲ್ಲಿಕಾರ್ಜುನಪ್ಪ ಗೌಡರ ಆಶ್ರಯ ಪಡೆದು ಹೊಲ ಮನೆಯಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಾಲ್ಯಾವಸ್ಥೆಯ ಗಂಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಸಂಸಾರಿಕರ ಮನೆಯಲ್ಲಿ ಆಶ್ರಯ ಪಡೆಯುವುದು ಯೋಗ್ಯವಲ್ಲ ಎಂದರಿತ ಮಲ್ಲಿಕಾರ್ಜುನಪ್ಪ ಗೌಡ ಚಿಣ್ಮೇರಿ ಮಠದ ಶಾಖಾ ಮಠವಾದ ತಮ್ಮೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಯವರ ಸುಪದ್ರಿಗೆ ವಹಿಸಿದರು. ಬಿದನೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಧ್ಯಯನಶೀಲರು ಮತ್ತು ಪ್ರಾಯೋಗಿಕ ಸಿದ್ಧಾಂತಿಗಳು ಆಗಿದ್ದರು. ಹೀಗಾಗಿ ಸುತ್ತಲಿನ ಮುಮುಕ್ಷುಗಳು ಮಠಕ್ಕೆ ಹರಿದು ಬಂದು ಹಲವಾರು ದಾರ್ಶನಿಕ ಧಾರೆಗಳ ಚರ್ಚೆ, ಪುರಾಣ, ಪ್ರವಚನಗಳು ನಡೆಯುತ್ತಲೇ ಇರುತ್ತಿದ್ದವು. ತೀವ್ರ ಕುತೂಹಲಿಯಾಗಿದ್ದ ಗಂಗಮ್ಮ ಈ ಎಲ್ಲಾ ಚರ್ಚೆ ಶಿವಾನುಭವ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುತ್ತಾ ಯಾರ ಅರಿವಿಗೂ ಬರದಂತೆ ಗುಪ್ತ ಸಾಧಕಿಯಾಗಿ ಬೆಳೆಯುತ್ತಾ ಮಹಾಜ್ಞಾನಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡು ಶಿಶುಮಗಳಾದಳು. ಒಮ್ಮೆ ಚಿಣಮಗೇರಿ ಗುಡ್ಡದ ಮಹಾಂತ ಶಿವಯೋಗಿಗಳು ತಮ್ಮ ಶಾಖಾ ಮಠವಾದ ಬಿದನೂರಿಗೆ ಆಗಮಿಸಿದ್ದರು. ಭಕ್ತರೆಲ್ಲ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯುತ್ತಿದ್ದರು. ಮಠದಲ್ಲಿಯೇ ಕೆಲಸ ಕಾರ್ಯ ನಿರ್ವಹಿಸುವ ಗಂಗಮ್ಮ ಕೂಡ ದರ್ಶನ ಆಶೀರ್ವಾದ ಪಡೆಯಲು ಬಂದಾಗ ಪುತ್ರ ಸಂತಾನ ಪ್ರಾಪ್ತಿ ಎಂದು ಆಶೀರ್ವಾದ ಮಾಡಿದರು. ಗಂಗಮ್ಮಳಿಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಗುರು ಮಹಾಂತನ ಆಶೀರ್ವಾದ ಅದು ಹೇಗೆ ಸುಳ್ಳಾದಿತ್ತು? ಮಹಾಜ್ಞಾನ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದ ಗಂಗಮ್ಮಳಿಗೆ ಗುರು ಪರಂಪರೆಯಲ್ಲಿ ಗುರುವೇ ಗಂಡ, ಶಿಷ್ಯಂದಿರೆಲ್ಲ ಹೆಂಡತಿಯರು ಆಗುತ್ತಾರೆ. ಹೀಗಾಗಿಯೇ ಬಹುತೇಕ ತತ್ವ ಪದಕಾರರು ಗುರುವನ್ನು ಗಂಡನೆಂದು ಸಂಬೋಧಿಸಿ ಪದ ಕಟ್ಟಿ ತಮ್ಮ ಶಿವಸುಖ ದಾಂಪತ್ಯವನ್ನು ಕುರಿತು ಹಾಡಿದ್ದಾರೆ. ಅಂತೆಯೇ ಗಂಗಮ್ಮ ಮತ್ತು ವಿರೂಪಾಕ್ಷಯ್ಯ ಸ್ವಾಮಿಗಳು ಸರ್ವಸ್ವ ಸಮರ್ಪಿಸಿಕೊಂಡಿರಬೇಕು. ಮಠದ ಸೇವೆ, ಗುರುವಿನೊಂದಿಗಿನ ಒಡನಾಟ ಮತ್ತು ವಯೋಸಹಜ ಕಾಮನೆಗಳು ಇಬ್ಬರನ್ನು ಒಂದುಗೂಡಿಸಿರಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ಬಹುದೂರ ಸಾಗಿದ್ದ ಈ ಅವಧೂತರು ಸಾಮಾಜಿಕ ನಿರ್ಬಂಧ ಮತ್ತು ಅನಾವಶ್ಯಕ ಮಡಿವಂತಿಕೆಗಳನ್ನು ಮೀರಿ ನಿಂತರೆಂದು ತೋರುತ್ತದೆ. ಗಂಗಮ್ಮಳ ಭಕ್ತಿ, ವಿರೂಪಾಕ್ಷಯ್ಯ ಸ್ವಾಮಿಗಳ ಶಕ್ತಿ ಒಂದುಗೂಡಿದವು. ಕುಂಡಲಿನಿ ಸಾಧನೆಯಲ್ಲಿ ಸ್ತ್ರೀ ಪುರುಷ ಸಮಾಗಮವು ಅಪೇಕ್ಷಣೀಯ. ಇದೊಂದು ಯೌಗಿಕ ತಂತ್ರವೇ ಆಗಿದೆ. ಕಡಕೋಳ ಮಡಿವಾಳಪ್ಪನವರು ಹೀಗೆ ಯೌಗಿಕ ಹಂಬಲಕ್ಕೆ ಜನಿಸಿದವರೆಂಬ ತಥ್ಯವನ್ನು ಆತನ ಶಿಷ್ಯರು ಪದವೊಂದರಲ್ಲಿ, ಏನ ಹಡದಾಳ ನಮ್ಮವ್ವ, ಎಂಥವನ ಹಡದಾಳ ನಮ್ಮವ್ವ, ಬ್ರಹ್ಮಜ್ಞಾನದಿಂದ ಕಂದನ ಪಡೆದು ಜೋಗುಳ ಹಾಡಾಳ ನಮ್ಮವ್ವ, ಮೈಲಿಗೆ ಆಗಲಿಲ್ಲ ಅವ ಏನು ಬಗಲಾಗ ಮಲಗಲಿಲ್ಲ, ಬಿದನೂರು ಸ್ಥಳದಲ್ಲಿ ವಿರೂಪಾಕ್ಷೇಶನ ತೊಟ್ಟಿಲು ತೂಗಳ ನಮ್ಮವ್ವ ಎಂದು ಹಾಡಿದ್ದಾರೆ. ಆದರೆ ಸಮಾಜದ ಕಡೆಗಣ್ಣಿಗೆ ಅವಹೇಳನಕ್ಕೆ ಗುರಿಯಾಗಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಮಠ ಮತ್ತು ಊರು ಬಿಟ್ಟು ತಲೆಮರೆಸಿ ದೇಶಾಂತರಕ್ಕೆ ಹೋದರು. ಸ್ವಾಭಿಮಾನಿ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಾಗ ಗುಡ್ಡದ ಮಹಾಂತರು ಹಾಗೂ ಬಿದನೂರಿನಲ್ಲಿ ಆಶ್ರಯ ಕೊಟ್ಟ ಮಲ್ಲಿಕಾರ್ಜುನಪ್ಪ ಗೌಡರ ಸಾಂತ್ವನ ಮತ್ತು ಧೈರ್ಯದ ಬೆಂಬಲದಿಂದಾಗಿ ಗಟ್ಟಿಗೆತ್ತಿ ಗಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು. ಲೋಕದ ಜನರ ಮನದ ಮೈಲಿಗೆಯನ್ನು ತೊಳೆದು ಮಡಿ ಮಾಡಲು ಬಂದ ಮಡಿವಾಳಪ್ಪ ಎಂಬ ನಾಮಕರಣದಿಂದ ಓರೆಗೆಯ ಹುಡುಗರ ಜೊತೆ ಬೀದಿಯಲ್ಲಿ ಆಡುವಾಗ ಹೊಡೆದ ಚಿಣಿ ನೀರು ತುಂಬಿದ ಮಣ್ಣಿನ ಗಡಿಗೆಗೆ ಬಡಿದು ಒಡೆಯಿತು. ಗಡಿಗೆ ಹೊತ್ತ ಮಹಿಳೆ ಕೋಪದಿಂದ, ನೀ ಯಾರೋ, ನೀನಾ, ಅಪ್ಪ ಇಲ್ಲ ಅಂದ್ರೆ ಏಟ್ ಉರಿತಿದ್ದಿ, ಇನ್ನ ಅಪ್ಪ ಇದ್ರೆ ಏಟ್ ಉರಿತಿದ್ದಿ ಎಂದು ಜರಿದಳು. ದುಃಖ ತಡೆಯಲಾರದೆ ತಾಯಿ ಹತ್ತಿರ ಓಡೋಡಿ ಹೋಗಿ ಅಳಲು ತೋಡಿಕೊಂಡಾಗ ಮಗನ ಜನ್ಮ ವೃತ್ತಾಂತವನ್ನು ಎಳೆ ಎಳೆಯಾಗಿ ಹೇಳಿದಳು. ಚಿಣಮಗೇರಿ ಮಠದ ಮಹಾಂತರ ವರಪ್ರಸಾದದಿಂದ ಶಾಖಾ ಮಠದ ಪೀಠಾಧಿಪತಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ಜನಿಸಿದ್ದು ತಿಳಿದು ರೋಮಾಂಚನವಾಯಿತು. ಮಡಿವಾಳಪ್ಪನವರೇ ಹಾಡಿದಂತೆ, ಹೆಂಗ ಭ್ರಾಂತಿ ನೀಗುತ್ತಿ,
ನೀ ಹ್ಯಾಂಗ ಮಾಂತ ನಾಗುತಿ

ಹಂಗೆ ಹಿಂಗೆ ಹೊತ್ತು ಗಳೆದು ಹಂಗೇನಿ ಸತ್ತು ಹೋಗುತ್ತಿ ಎಂಬಂತೆ ನಡೆದುಕೊಂಡಿದ್ದರೆ ಹತ್ತರಲ್ಲಿ ಹನ್ನೊಂದಾಗುತ್ತಿದ್ದರು. ಹಾಗೆ ಆಗಲೂ ಬಿಡದೆ ಸ್ವಾಮಿಯಿಂದ ಜನಿಸಿದ ತಾನು ಮಹಾಸ್ವಾಮಿಯಾಗಬೇಕು, ಗುರುಪುತ್ರನಾಗಿ ಜನಿಸಿದ ತಾನು ಜಗದ್ಗುರು ಆಗಬೇಕು ಎಂದು ನಿರ್ಧರಿಸಿ ತಾಯಿಯಿಂದಲೇ ಮೊದಲ ಭಿಕ್ಷೆ ಪಡೆದು ಸನ್ಯಾಸಿಯಾಗಿ ಶಾಂತಿ ನೆಮ್ಮದಿ ಜ್ಞಾನ ಅರಸುತ್ತ ಚಿಣಮಗಿರಿಗೆ ಬಂದನು. ಮಠಾಧೀಶರನ್ನು ಕಂಡು ಮಹಾಂತೇಶ ಎಂದು ಪಾದಕ್ಕೆರಗಿದನು. ನೀನು ಬಯಸಿದ ಮಹಾಂತ ನಾನಲ್ಲ, ಆದರೆ ನೀನು ಬರುವ ಸೂಚನೆ ಕೊಟ್ಟು ಅಗಲಿ ಹೋಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎಂದು ಗುರುಬಸವದೇವರು ನುಡಿದರು. ಮಡಿವಾಳಪ್ಪನವರು ದುಃಖಿತರಾಗಿ ಕೊನೆಗೆ ನನಗೆ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳಿಕೊಂಡರು. ಆತನ ಕೋರಿಕೆಯಲ್ಲಿ ಲಿಂಗ ದೀಕ್ಷೆ ನಾನು ಮಾಡಬಹುದು, ಆದರೆ ಅಯ್ಯಾಚಾರ ಮಾಡಲಾಗುವುದಿಲ್ಲ ಎಂದಾಗ, ಗುರುವೇ ನೀ ಬೇಗನೆ ಮೊರೆ ಕೇಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡುಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತ ನೋಡೋ ಎನ್ನ ಅದೃಷ್ಟ, ಸೇವಕ ನಿಂತೀನಿ ಗಟ್ಟಿಮುಟ್ಟ, ಗುರು ರಾಯರ ತಪ್ಪಿಸೋ ಈ ಭವದಾಟ ಎಂದು ಮೊರೆ ಇಟ್ಟಾಗ ಅರಳಗುಂಡಿಗೆ ಮಹಾದಾಸೋಯಿ ಶರಣರಿಂದ ಅಯ್ಯಾಚಾರ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಬಂದರು. ಹಂಬಲಿಸಿ ಬರಲಿರುವ ಮನಸ್ಸಿನ ದುಗುಡ ಅರಿತ ಶರಣರು ಏನೆಂದು ಕೇಳಿದಾಗ, ಗುರುವೇ ತಿಪ್ಪಿಯಲ್ಲಿ ಹುಟ್ಟಿ ಬೆಳೆದ ಬಿಲ್ವ ಪತ್ರಿ ಗಿಡದ ದಳಗಳು ಶಿವನ ಪೂಜೆಗೆ ಅರ್ಹವೋ ಅಥವಾ ಅಲ್ಲವೋ ಎಂದು ಕೇಳಿದರು. ಪತ್ರಿಗಿಡ ಎಲ್ಲಿ ಹುಟ್ಟಿದರೂ ಪವಿತ್ರವೇ, ಶಿವನ ಪೂಜೆಗೆ ಅರ್ಹ ಎಂದು ನುಡಿದಾಗ ತನ್ನ ಕತೆ ಹೇಳಿ, ಗುರುಪುತ್ರನಾಗಿ ಜನಿಸಿದ ನನಗೆ ಮಹಾಗುರು ಮಾಡುವ ಅಯ್ಯಾಚಾರ ಮಾಡಿ ಕೃತಾರ್ಥರನ್ನಾಗಿ ಮಾಡಿರಿ ಎಂದನು. ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಭಕ್ತ, ನನ್ನಿಂದಾಗದು, ಆದರೆ ನಿನಗೆ ಅಯ್ಯಾಚಾರ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ತಮ್ಮೂರ ಹಳೀಪೇಟಿ ಬಸಯ್ಯನ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಹಳೀಪೇಟಿ ಬಸಯ್ಯ ಅಲ್ಲಸಲ್ಲದ ಅವಹೇಳನದ ಬಿರುನುಡಿ ನುಡಿದು ತಿರಸ್ಕರಿಸಿದನು. ಅರಳಗುಂಡಿಗೆ ಶರಣರು ಯಾವುದಕ್ಕೂ ಲೆಕ್ಕ ಹಾಕದೆ ತಮ್ಮ ಮನೆತನದ ಗುರುಗಳಾದ ಸಿಂದಗಿ ತಾಲೂಕಿನ ಕಲಕೇರಿ ಗ್ರಾಮದ ಮರುಳರಾಧ್ಯರಿಂದ ಅಯ್ಯಾಚಾರ ಮಾಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಗುರುಗಳನ್ನು ಹುಡುಕುತ್ತಿರುವಾಗ ನಿನಗೆ ಎಂಥ ವಿದ್ಯೆ ಬೇಕು ಎಂದು ಕೇಳಿದರು. ನಾನು ಹೋಗಿ ನೀನಾಗುವ ವಿದ್ಯೆ ಬೇಕು ಎಂದು ಉತ್ತರಿಸುವ ಅವರ ಅಲೌಕಿಕ ವಾಂಛಿತ ಅರಿವಾಗುತ್ತದೆ. ಗೊಬ್ಬೂರಿನ ಶಿಖಾಮಣಿ ಸ್ವಾಮಿಯಲ್ಲಿ ಅಕ್ಷರಾಭ್ಯಾಸ, ಅದೇ ಗ್ರಾಮದ ಸದಾಶಿವ ದೇವರಲ್ಲಿ ವಚನ ಸಿದ್ಧಾಂತ, ಹಂದಿಗನೂರು ಚನ್ನಬಸವೇಶ್ವರರಲ್ಲಿ ವೇದಾಂತ, ಭಂಗಿ ಪರ್ವತ ದೇವರಲ್ಲಿ ನಾಥ ಸಿದ್ಧ ಪರಂಪರೆ, ಹೀಗೆ ಹಲವು ಮೂಲಗಳಿಂದ ತನ್ನ ಜ್ಞಾನ ಪಿಪಾಸೆಯನ್ನು ತಣಿಸಿಕೊಂಡರು. ಮನಸ್ಸಿನ ಶಾಂತಿಯನ್ನು ಅರಸಿ ಚಿಣಮಗೇರಿ ಮಠದಲ್ಲಿ ಬಹುದಿನಗಳ ಕಾಲ ದನಕರುಗಳನ್ನು ಕಾಯುವ ಕಾಯಕದ ಜೊತೆಗೆ ಧ್ಯಾನ ಮೌನ ತಪಸ್ಸು ಮಾಡುತ್ತಾ ಕಾಲ ಕಳೆದು ಶ್ರೀಶೈಲ ಪರ್ವತಕ್ಕೆ ಹೋದರು. ಸುಮಾರು ವರ್ಷ ಬೆಟ್ಟಗುಡ್ಡ ಕಾಡು ಮೇಡು ಅಲೆಯುತ್ತಾ ಪ್ರಶಸ್ತ ಸ್ಥಳ ಕಂಡಲ್ಲಿ ಧ್ಯಾನ ತಪಸ್ಸು ಮಾಡುತ್ತಾ ಗಿಡಮೂಲಿಕೆಗಳ ಪರಿಚಯ, ದಿವ್ಯ ಔಷಧಿಗಳ ಜ್ಞಾನ ಪಡೆದು ನಾಟಿ ವೈದ್ಯ ಕಲೆ ಕರಗತ ಮಾಡಿಕೊಳ್ಳುತ್ತಾರೆ. ಆದರೂ ಮನಸ್ಸಿನ ವ್ಯಾಕುಲತೆ ಕಡಿಮೆಯಾಗದೆ ಕಮರೀಕೊಳ್ಳದಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಚಿಣಮಗಿರಿಯ ಮಠ ಮತ್ತು ಅರಳಗುಂಡಿಗೆ ಶರಣರು ಕರೆದಂತೆ ಭಾಸವಾಗಿ ಮರಳಿ ಬರುತ್ತಾರೆ. ಅರಳಗುಂಡಿಗೆ ಮಲ್ಲಣಗೌಡರ ಸೋದರಿ ಭಾಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ, ಕುಷ್ಠರೋಗಕ್ಕೆ ಬಲಿಯಾಗಿ ಪಡಬಾರದ ಕಷ್ಟ ಪಡುತ್ತಿರುವಾಗ ಮಡಿವಾಳಪ್ಪನವರು ತಮ್ಮ ನಾಟಿ ಔಷಧದಿಂದ ಗುಣಪಡಿಸಿದಾಗ ಭಾಗಮ್ಮ ಅವರ ಶಿಷ್ಯಳಾಗುತ್ತಾಳೆ. ಇದನ್ನು ಅರಿತ ಹಳೇಪೇಟೆ ಬಸಯ್ಯನಿಗೆ ಸಹಿಸಲಾಗಲಿಲ್ಲ. ಅಲ್ಲಸಲ್ಲದ ಕತೆ ಕಟ್ಟಿ ಕೋಪಿಷ್ಟ ಮಲ್ಲಣಗೌಡನ ಕಿವಿ ಕಚ್ಚುತ್ತಾನೆ. ಗೌಡಿಕೆಯ ಮದದಲ್ಲಿ ಅರಿವು ಮರೆತು ಅಜ್ಞಾನಿಯಾಗಿದ್ದ ಗೌಡ ಮಡಿವಾಳಪ್ಪನವರ ಹತ್ಯೆಗೈಯುವ ಸಂಚು ರೂಪಿಸುತ್ತಿರುವಾಗ ಅದನ್ನರಿತ ಭಾಗಮ್ಮ ಅರಳಗುಂಡಿಗೆ ತೊರೆಯಲು ಪರಿಪರಿಯಾಗಿ ಬೇಡಿಕೊಂಡಾಗ ಮಡಿವಾಳಪ್ಪನವರು, ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾನವರಿವರೇನು ಘಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೂ ಕೆಟ್ಟಿಲ್ಲ ಎಂದು ಹಾಡುತ್ತಾ ವಲ್ಲದ ಮನಸ್ಸಿನಿಂದ ತನ್ನಿಬ್ಬರು ಶಿಷ್ಯರೊಂದಿಗೆ ರಾತ್ರಿಯಲ್ಲಿ ನಡೆದು ಜುಂಬೇರಹಳ್ಳದ ಜಂಬುಲಿಂಗೇಶ್ವರ ದೇವಾಲಯ, ನಂತರ ಕೋಣ ಸಿರಿಸಿಗೆಯ ರೇವಣಸಿದ್ಧನ ಗುಡ್ಡದಲ್ಲಿ ಆಶ್ರಯ ಪಡೆಯುತ್ತಾರೆ. ವಿಷಯ ಪಕ್ಕದ ಹಳ್ಳಿಯ ಕಡಕೋಳದಲ್ಲಿದ್ದ ಸುರಪುರದ ಸ್ಥಾನಿಕ ದೊರೆ ವೆಂಕಟಪ್ಪನವರಿಗೆ ತಿಳಿಯುತ್ತದೆ. ಕಡಕೋಳದ ಬಸಪ್ಪಧುರಿ, ಕಬ್ಬಲಿಗೆ ಮತಸ್ಥರಾಗಿದ್ದ ಮಲ್ಲಣಗೌಡ ಮತ್ತು ಅನೇಕ ಸದ್ಭಾವಿಗಳು ಸೇರಿ ಅಲ್ಲಿಗೆ ಬರುತ್ತಾರೆ. ಮಡಿವಾಳಪ್ಪ ಎಂಬ ಅದ್ಭುತ ಅನರ್ಘ್ಯರತ್ನವನ್ನು ಕಾಪಾಡಲು ಕೋಣ ಸಿರಿಸಿಗಿ ಮತ್ತು ಕಡಿಕೋಳದ ಜನ ಜಾತ್ರೆಗೆ ಸೇರಿದಂತೆ ಸೇರುತ್ತಾರೆ. ವಿಷಯ ಅರಿತ ಕೊಲೆಗಡುಕರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅರಳಗುಂಡಿಗೆ ಹಿಂತಿರುಗುತ್ತಾರೆ. ಈ ಕಡೆ ಸುದೀರ್ಘ ಚರ್ಚೆ ನಡೆದು ಕಡಕೋಳಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಕೋಣ ಸಿರಿಸಿಗೆಯಿಂದ ಬಿಡದ ಜನ, ಆ ಊರಿನಲ್ಲಿ ಮೇಲ್ವರ್ಗದ ಜನರ ಮನೆಗಳೇ ಇಲ್ಲ, ಇದ್ದವರೆಲ್ಲ ಕಾಟಕ ಜನರಿಂದ ತುಂಬಿದೆ ಎಂದಾಗ ಮಡಿವಾಳಪ್ಪನವರು, ಊರು ತುಂಬಾ ಕಾಟಕರಿದ್ದರೂ ಇರಲಿ, ಆದರೆ ಕೀಟಕರು ಮಾತ್ರ ಇರಬಾರದು ಎಂದು ಹೇಳಿ ಹೊರಡಲು ಸಮ್ಮತಿ ಸೂಚಿಸಿ ಕಡಕೋಳ

ಕೊಪ್ಪಳಕ್ಕೆ ಹೋಗಿ ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಕೊನೆಯ ಉಸಿರಿರುವವರೆಗೆ ಅಲ್ಲಿಯೇ ನೆಲೆಸಿ ಜನಮಾನಸದಲ್ಲಿ ಕಡಕೋಳ ಮಡಿವಾಳಪ್ಪ ಎಂದೇ ಪ್ರಸಿದ್ಧಿ ಪಡೆದು ಅಲ್ಲಿಯೇ ಜೀವಂತ ಸಮಾಧಿಯಾಗುತ್ತಾರೆ. ಅಂತೆಯೇ ಬಿದನೂರಿನಲ್ಲಿ ಬುಡವಾಗಿ, ಚಿಣಮಗೇರಿಯಲ್ಲಿ ಚಿಗಿತು, ಅರಳಗುಂಡಿಗೆಯಲ್ಲಿ ಅರಳಿ, ಕಡಕೋಳದಲ್ಲಿ ಕಡೆಯಾದ ಮಡಿವಾಳಪ್ಪ ಶಿವಯೋಗಿ ಎಂಬ ಆಡು ನುಡಿಯೊಂದು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ವ್ಯವಸಾಯದ ಕರ್ಮಯೋಗಿಯಾಗಿ, ತಮ್ಮ ಪ್ರಸಾದ ತಾವೇ ಮಾಡಿಕೊಳ್ಳುವ ಹಠಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ, ತ್ರಿಕಾಲ ಜ್ಞಾನಿಯಾಗಿ, ಜ್ಞಾನಪೂರ್ಣ ಜ್ಯೋತಿಯಾಗಿದ್ದರು. ಭವರೋಗಕ್ಕೆ ಜ್ಞಾನ ಔಷಧಿ, ದೇಹ ರೋಗಕ್ಕೆ ವನೌಷಧಿ, ಹಂಬಲಿಸಿ ಬಂದವರಿಗೆ ಬೆಂಬಲಿಗನಾಗಿ, ಹಸಿದವರಿಗೆ ಅನ್ನ, ಮೋಕ್ಷಕ್ಕೆ ಅಭಯಹಸ್ತ ತೋರುವ ಮಹಾ ಯೋಗಿಗಳಾಗಿದ್ದರು. ಆಸು ಕವಿಯಾಗಿ ಹಾಡಿದರು. ಮಡಿವಾಳಪ್ಪನವರು ಕಂಡದನ್ನು ಕಂಡಂತೆ ಟೀಕಿಸುವ ಛಾತಿಯನ್ನು ಹೊಂದಿದ್ದರು. ಇವರು ಕವಿಯಾಗಬೇಕು, ಕವನ ರಚಿಸಬೇಕು ಎಂದವರಲ್ಲ. ಸಮಾಜದಲ್ಲಿ ಅವಹೇಳನಕ್ಕೆ ಅಪಮಾನಕ್ಕೆ ಒಳಗಾಗಿ ಸಮಾಜದ ನಡೆಯನ್ನು ಖಂಡಿಸಲು ಬಂದ ಸಂದರ್ಭ, ಕಂಡ ಘಟನೆಗೆ ತಕ್ಷಣ ಹುಟ್ಟಿ ಬಂದ ಪದಗಳೇ ಇಂದು ಜನರ ಬಾಯಲ್ಲಿ ನಲಿದಾಡುತ್ತಿವೆ. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೇ ಬಂದ ಒಪ್ಪ ಇಂತಹ ಕಾಲ. ಬಾಯಿಲೊಂದು ಆಡ್ತೀರಿ, ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟಿದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ. ಯಾತರ ಕಟಿಪೀಟಿ, ಒಂದಿನ ಹೋಗೋದು ಲಟ್ಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟ್ಟಿಪೀಟಿ. ಮೂಕನಾಗಬೇಕು, ಈ ಜಗದೊಳು ಜ್ವಾಕ ಆಗಿರಬೇಕು, ಕಾಕಬುದ್ಧಿ ಕಡಿಗಿ ಹಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾತಕ್ಕಬೇಕು. ನನ್ನ ಒಳಗನ ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ನ ಎಲ್ಲರ ಹಂಗೊಂದು ಹರಕೊಂಡೆ. ಈ ರೀತಿ ಹಲವಾರು ಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಕಡಕೋಳು ಸತ್ಸಂಗ ತತ್ವ ಪದಗಳ ಟಂಕ ಶಾಲೆಯಾಗಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ವಚನಗಳ ಮೇಲೆ ಚರ್ಚೆ ಮಾಡಿ ಅಪ್ಪಟ ಅಪರಂಜಿ ಎಂಬ ಮುದ್ರೆ ಒತ್ತುವ ಟಂಕ ಶಾಲೆಯಾಗಿ ವಚನ ಸೃಷ್ಟಿಸಿದರು. 19ನೇ ಶತಮಾನದಲ್ಲಿ ಕಡಕೋಳದಲ್ಲಿ ಮಡಿವಾಳಪ್ಪನವರ ಸತ್ಸಂಗಗಳು ಕೂಡ ತತ್ವ ಪದಗಳ ಸೃಷ್ಟಿಯ ಟಂಕ ಶಾಲೆಯಾಗಿ ರೂಪುಗೊಂಡಿತು. ಎಲ್ಲ ಸಮುದಾಯದ ಜನ ವಚನ ರಚಿಸಿದರೆ ಇಲ್ಲಿಯೂ ಕೂಡ ಎಲ್ಲ ಸಮುದಾಯದ ಜನ ತತ್ವಪದ ಕಟ್ಟಿ ಹಾಡಿದ್ದಾರೆ. ವಚನಗಳ ಅಂಕಿತದಲ್ಲಿ ವಚನಕಾರರು ತಮ್ಮ ವೃತ್ತಿಯನ್ನು ನಮೂದಿಸಿದರೆ ತತ್ವಪದಗಳಲ್ಲಿ ತಮ್ಮ ಊರುಗಳನ್ನು ನಮೂದಿಸಿದ್ದಾರೆ. ಶರಣರ ಮಧ್ಯೆ ಪರಸ್ಪರ ಅನುಭಾವಿಕ ವಾಗ್ವಾದಗಳು ನಡೆದಂತೆ ತತ್ವಪದಕಾರರಲ್ಲಿಯೂ ಎಲ್ಲಾ ಜಾತಿ ಮತ ಪಂಥದ ಜನರು ಒಂದೆಡೆ ಸೇರಿ ಆಲೋಚನೆಗಳನ್ನು ಹಂಚಿಕೊಳ್ಳುವ ಗರಡಿ ಮನೆಯಾಗಿತ್ತು. ಹೂವು ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ದಾರಕ್ಕೂ ಕರೆದೊಯ್ಯುವಂತೆ ಹಲವಾರು ಶಿಷ್ಯರನ್ನು, ಸಂತರನ್ನು ಮತ್ತು ತತ್ವಪದಕಾರರಿಗೆ ಸನ್ಮಾರ್ಗ ತೋರಿದರು. ಅಕ್ಷರ ಜ್ಞಾನದ ಗಂಧವೇ ಅರಿಯದ ಕಡ್ಲೇವಾಡ ಸಿದ್ದಪ್ಪನಿಗೂ ತತ್ವಪದ ಬರೆಯುವಂತೆ ಹುರಿದುಂಬಿಸಲು ಕೈನೂರು ಕೃಷ್ಣಪ್ಪ ತೆಲಗಬಾಳ ರೇವಪ್ಪರನ್ನು ಕರೆದು ನಾ ಎಂಬ ಒಂದಕ್ಷರ ಕೊಟ್ಟು ನಾಳೆ ಸತ್ಸಂಗಕ್ಕೆ ಬರುವಾಗ ಪದ ಬರೆದುಕೊಂಡು ಬರಲು ಹೇಳಿದರು. ಕೈನೂರು ಕೃಷ್ಣಪ್ಪ, ನಾ ಕಡಿಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡ್ರಿ ಇನ್ನೊಮ್ಮ, ಗುರು ಹಾಕಿಕೊಟ್ಟ ಜಹಗೀರು ಇನಮ್ಮ, ನಾ ಸರ್ವರಿಗೂ ಮಾಡ್ತೀನಿ ಸಲಾಮ ಎಂದು ಹಾಡಿದರೆ ತೆಲಗಬಾಳ ರೇವಪ್ಪ, ನಾ ಚಿಣಿಯನಾಡಿದೆನೋ, ನಾ ಚಿಣಿಯನಾಡಿದೆನೋ, ಪರಬ್ರಹ್ಮಕ ಚಿಣಿಯ ಭಕ್ತಿ ಗುಣವೆಂಬ ಚಿಣಿಯ ಮಾಡಿ ಸಿಟ್ಟಿನಿಂದ ನಾ ಹೊಡೆದು ಚಿಣಿಯನಾಡಿದನೋ, ನಾ ಚಿಣಿಯನಾಡಿದನೋ ಎಂದು ಹಾಡಿದರೆ ಕಡ್ಲೇವಾಡ ಸಿದ್ದಪ್ಪ, ನಾ ಏನು ಬಲ್ಲೆನಪ್ಪ ನಿಮ್ಮ ಕೂಸ, ಅಂದಿಗಿ ಇಂದಿಗಿ ಎನಗೆ ನಿಮ್ಮ ಧ್ಯಾಸ, ನಾ ನಂಬಿಗಿಟ್ಟು ನಡೆದೇನ ಒಂದೇ ಮನಸ, ಅಂಬಿಗರ ಚೌಡಯ್ಯನ ವಂಶ. ಹೀಗೆ ಮೂರು ಜನ ಹಾಡಿದಂತೆ ತಮ್ಮಲ್ಲಿ ಬರುವ ಎಲ್ಲ ಜನ ಶಿಷ್ಯರಿಗೆ, ಜನರಿಗೆ ತಮ್ಮ ದಾರಿ ಹಿಡಿಯಲು ಪ್ರೇರಣೆ ನೀಡುತ್ತಿದ್ದರು. ಗುರು ಶಿಷ್ಯರ ತತ್ವ ಪದಗಳ ಜುಗಲ್ಬಂದಿ. ಕಡಕೋಳ ಮಡಿವಾಳಪ್ಪನವರ ವರ್ಚಸ್ಸು ಕೇಳಿದ ಚೆನ್ನೂರು ಜಲಾಲ ಸಾಹೇಬರು ಕಣ್ಣಾರೆ ಕಾಣಲು ಬರುತ್ತಾರೆ. ತಮ್ಮ ಕಲ್ಪನಾಲೋಕದ ಮಡಿವಾಳಪ್ಪನವರು ಮಠದಲ್ಲಿ ಕಾಣದೆ ದೊಡ್ಡಿಯಲ್ಲಿ ದನಕರುಗಳ ಹೆಂಡಿ ಕಸ ಬಳಿದು ಕುರುಳು ತಟ್ಟುವ ಕೆಲಸದವನಾಗಿ ಕಂಡಾಗ ಆಶ್ಚರ್ಯದಿಂದ ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು, ಅಂಗಣ ಗುಣ ಅಳಿದಿರಬೇಕು, ನಿಸ್ಸಂಗನಾಗಿ ಶರಣರ ಕೂಡಿಕೊಂಡಿರಬೇಕು ಎಂಬ ಮೂದಲಿಕೆಯ ತತ್ವ ಪದಕ್ಕೆ ಮಡಿವಾಳಪ್ಪನವರು ಫಕೀರನಾಗಬೇಕಾದರೆ ಮನದ ವಿಕಾರವನ್ನೆಲ್ಲ ತೊಳೆದಿರಬೇಕೋ, ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರವನ್ನೆಲ್ಲ ತಿಳಿದಿರಬೇಕೋ ಎಂದು ಹಾಡಿದಾಗ ಜಲಾಲ ಸಾಹೇಬರ ಮನಪರಿವರ್ತನದ ಜೊತೆಗೆ ಜ್ಞಾನೋದಯವಾಗಿ ದೀಕ್ಷೆ ಪಡೆದು ಅಪ್ಪಟ ಅನುಯಾಯಿಯಾಗಿ ಪುರಾಣ ಪ್ರವಚನ ಹೇಳುತ್ತಾ ಲೋಕೋದ್ಧಾರಕ ಕಾರ್ಯದಲ್ಲಿ ತೊಡಗಿದರು. ಹೀಗೆ ಸಾಮಾನ್ಯ
ಅಸಾಮಾನ್ಯರನ್ನು ಪರಿವರ್ತನೆ ಮಾಡುವ ಮಾಂತ್ರಿಕ ಶಕ್ತಿ ಅಂದಿಗೂ ಇಂದಿಗೂ ಅವ್ಯಾಹತವಾಗಿದೆ. ಅಪಾರ ಭಕ್ತಗಣ ಮತ್ತು ಶಿಷ್ಯರನ್ನು ಹೊಂದಿದ್ದರು. ಕಡಿಕೋಳ ಮಡಿವಾಳಪ್ಪನವ ಮುತ್ಯ ನಿಂತಲ್ಲಿ 30,000 ಎಂಬ ಜಾಣ್ಣುಡಿಯೊಂದು ಪ್ರಚಲಿತದಲ್ಲಿದೆ. ಅಂದರೆ ಜಾತಿ ಮತ ಪಂಥದ ಭೇದ ಭಾವವಿಲ್ಲದೆ ಹಂಬಲಿಸಿ ಬಂದ ಅಪಾರ ಜನರಿಗೆ ಅಭಯ ಹಸ್ತ ನೀಡಿ ಭಕ್ತರ ಶಿಷ್ಯರ ಬಳಗವೇ ಮಾಡಿಕೊಂಡಿದ್ದರು. ಕೈನೂರು ಕೃಷ್ಣಪ್ಪ, ಕಡ್ಲೇವಾಡ ಸಿದ್ದಪ್ಪ, ತೆಲಗಬಾಳ ರೇವಪ್ಪ, ಚನ್ನೂರು ಜಲಾಲ ಸಾಹೇಬ, ಅರಳಗುಂಡಿಗಿ ಭಾಗಮ್ಮ, ಬಸಲಿಂಗಪ್ಪ, ಮಲ್ಲಿಕಾರ್ಜುನಗೌಡ, ಹಂಗರಿಗಿ ಬಸವಲಿಂಗಪ್ಪ ಮುಂತಾದ ಪ್ರಮುಖರಾಗಿದ್ದರು. ಸಮಕಾಲೀನರು ಚಿಣಮಗೇರಿಯ ಮಹಾಂತ ಮಠದ ಗುರುಬಸವದೇವರು, ಅರಳಗುಂಡಿಗೆ ಮಹಾದಾಸುಯಿ ಶರಣಬಸವರು, ಕಲಿಕೇರಿ ಮರುಳಾರಾಧ್ಯರು ಇವರೆಲ್ಲ ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವ ಪದಗಳ ರಚನೆ, ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಜಾತೀಯತೆ, ಅಜ್ಞಾನದ ಅಂಧಕಾರ, ಅಹಂಕಾರದಿಂದ ಕೂಡಿದ ಟೊಳ್ಳುತನ, ಮೂಢನಂಬಿಕೆ, ತಾರತಮ್ಯತನ ಇವುಗಳನ್ನು ಹೋಗಲಾಡಿಸಿ

0: ಕ್ರೈಸ್ತನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವ ಪದಗಳ ರಚನೆ, ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಜಾತೀಯತೆ, ಅಜ್ಞಾನದ ಅಂಧಕಾರ, ಅಹಂಕಾರದಿಂದ ಕೂಡಿದ ಟೊಳ್ಳುತನ, ಮೂಢನಂಬಿಕೆ, ತಾರತಮ್ಯತನ, ಇವುಗಳನ್ನು ಹೋಗಲಾಡಿಸಿ ಸಮಸಮಾಜ ನಿರ್ಮಾಣಕ್ಕಾಗಿ ಪದಗಳು ಹಾಡಿದ್ದಾರೆ. ಇವರು ಸುಮಾರು 1100 ಭಕ್ತಿ ಪದ, 1100 ತತ್ವ ಪದ, 1100 ಮಂಗಳಾರತಿ ಮತ್ತು 1000 ವಚನಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಕಡಿಕೋಳ ಮಡಿವಾಳಪ್ಪನವರ ತಮ್ಮ ಶರಣಾರ್ಥಿ ಪದ್ಯದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ: ಸುಳ್ಳೆ 25 ನಿಜಪದ, ಸುಳ್ಳೆ 19 ವಚನವು, ಸುಳ್ಳೆ ಪರಿವರ್ತಿ ನಂಬತ್ತೆಂದನು ಹಾಡು, ಸುಳ್ಳೆ ಹಾಡುವುದಾಯಿತು ಹಾಡು, ಸುಳ್ಳೆ 17 150 ಸರ್ವಕ್ಕೆ, ಸುಳ್ಳೆ ತಿಳಿದರೆ ಡುಳ್ಳೆ ಮಾಡಿದ ಮಹಾಂತ ಶರಣಾರ್ಥಿ ಎಂದಿರುವಂತೆ 1750 ಹಾಡು ರಚಿಸಿ ಹಾಡಿದ್ದಾರೆ ಎಂದರ್ಥ. ಆದರೆ ಇಲ್ಲಿಯವರೆಗೆ ಸುಮಾರು 500 ಪದಗಳು, 150 ವಚನಗಳು ದೊರೆತಿವೆ. ಇವರ ವಚನಗಳ ಅಂಕಿತ ಗುರುಮಹಾಂತ ಎಂದಿದೆ, ಆದರೆ ತತ್ವ ಪದಗಳಲ್ಲಿ ಬೇರೆ ಬೇರೆ ಅಂಕಿತ ಬಳಸಿ ಇಡೀ ಲೋಕಕ್ಕೆ ಜ್ಞಾನಪೂರ್ಣದ ಜ್ಯೋತಿಯಾಗಿ ಬೆಳಗುವುದರ ಜೊತೆಗೆ ಕಡಿಕೋಳ ಮಡಿವಾಳಪ್ಪನವರು ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಎಂಬ ಮಂಗಳಾರತಿ ಪದದಲ್ಲಿ ಇಡೀ ಜಗತ್ತಿಗೆ ಜ್ಞಾನಪೂರ್ಣ ಜ್ಯೋತಿಯಾಗಿ ಬೆಳಗುವ ಪರಶಿವ ಪರಮಾತ್ಮನಿಗೆ ನಿರ್ಮಲವಾದ ಮನಸ್ಸೆಂಬ ಕರ್ಪೂರದಿಂದ ಬೆಳಗುತ್ತಾ ಸ್ಮರಿಸಿದರೆ ಪೂಜಿಸಿದರೆ ಮನ ಮನುಷ್ಯ ಸಮಾಜ ಲೋಕ ಉದ್ಧಾರವಾಗುತ್ತದೆ ಎಂಬ ಸನ್ಮಾರ್ಗ ತೋರಿದವರ ಬಗ್ಗೆ ಹೆಚ್ಚಿಗೆ ಏನು ಹೇಳಬಹುದು? ಹಲವು ಮಾತೇನು, ನೀ ನೋಡಿದು ಪಾದವನಿಟ್ಟು ಮೆಟ್ಟಿದ ನೆಲವೇ ಸುಕ್ಷೇತ್ರ, ಮುಟ್ಟಿದ ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರು ಕಡಿಕೋಳ ಮಡಿವಾಳೇಶ, ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು.
1: ಇದುವರೆಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡಿದವರು ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಕನ್ನಡ ಭಾರತಿಯಲ್ಲಿ ಈಗ ಸಾಹಿತಿ ಕವಿಯತ್ರಿ ಕಸ್ತೂರಿ ಎಸ್ ಪಟ್ಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನಿಸಿದ ಮಹಾನ್ ಮಹಿಳೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಅಮೂಲ್ಯ ರತ್ನಕಳೆ. ಬಾಲ್ಯದಲ್ಲೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳು. ಜ್ಞಾನದ ಬೆಳಕಿನಿಂದ ತನ್ನ ಬದುಕನ್ನು ರೂಪಿಸಿದಳು. ಪತಿ ಜ್ಯೋತಿಬಾ ಫುಲೆ ಜೊತೆ ಶಿಕ್ಷಣದ ದಾರಿ ಹಿಡಿದಳು. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ತೆರೆದಳು. ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಸಂಕಲ್ಪ ಮಾಡಿದಳು. ವಿದ್ಯೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದಳು. ಸೀರೆಗೆ ಶೆಗಣಿ ಎರೆಸಿದರೂ ನಗುತ್ತಾ ಸಾಗಿದಳು. ಬಡವರ ಕಣ್ಣೀರಿನ ಕರುಣಾಮಯಿಯಾದಳು. ಪ್ರೀತಿ ಸೇವೆ ತ್ಯಾಗದ ಬದುಕು ಅವಮಾನ ಸಹಿಸಿದಳು. ಆದರ್ಶ ಬದುಕು ಮೈಗೂಡಿಸಿದವಳು. ಮೌಲ್ಯ ಸಾರಿ ಮುತ್ತಾದಳು. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದಳು. ಮಾನವ ಸೇವೆಯಲ್ಲೇ ನಿಜವಾದ ಮಹತ್ವವಿದೆ ಎಂದು ತೋರಿದಳು. ಸಾವಿತ್ರಿಬಾಯಿ ಫುಲೆಯವರ ಆದರ್ಶ ಸದಾ ಬೆಳಗಲಿ. ಅವರ ಶಿಕ್ಷಣದ ಸಂದೇಶ ನಮ್ಮ ಹೃದಯದಲ್ಲಿ ಶಾಶ್ವತವಾಗಲಿ. ಪ್ರಶಸ್ತಿಯ ಸುರಿಮಳೆಗರೆದರು ಸೇವೆಯೇ ಅವರ ಧ್ಯೇಯ ಎಂದರು. ಜೀವಿತದಲ್ಲಿ ಪ್ರಶಸ್ತಿ ಸಿಕ್ಕಿರದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಭಾರತ ಸರ್ಕಾರ ಅವರ ಸ್ಮರಣೆಗೆ ಅಂಚೆ ಚೀಟಿ ಹೊರತಂದಿತು. ಅವರ ಆದರ್ಶ ದೇಶದಾದ್ಯಂತ ಗೌರವಿಸಿತು. ಕೃಷಿಕ ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ, ಮಣ್ಣಿನ ಮಡಿಲಲ್ಲಿ ಬದುಕಿನ ಬೀಜ ಬಿತ್ತುವ ಮಹಾನುಭಾವ ಕೃಷಿಕನು, ಮಹಾನುಭಾವ ಕೃಷಿಕನು ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿಯವನು, ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿಯವನು. ಬೀಜ ಬಿತ್ತಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭವಿಷ್ಯದ ಕನಸು ಅಡಗಿದೆ. ಹಸಿರು ಹೊಲಗಳು ಅವನ ಪರಿಶ್ರಮದ ಸುಂದರ ಪ್ರತಿಫಲವಾಗಿವೆ. ಪ್ರಕೃತಿಯೊಡನೆ ಬೆರೆತು ಪ್ರೀತಿಯ ಬದುಕು ಕಟ್ಟುವ, ತ್ಯಾಗ ಸೇವೆಯ ಮೂರ್ತಿಯೇ

0: ತ್ಯಾಗ ಸೇವೆಯ ಮೂರ್ತಿಯೇ, ನಾಡಿಗೆ ಹೆಮ್ಮೆಯಾಗುವ ರೈತ ನೀನು, ನಾಡಿಗೆ ಹೆಮ್ಮೆಯಾಗುವ ರೈತ ನೀನು. ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ, ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ. ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ, ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ. ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ, ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ. ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ, ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ. ಆಲದ ಮರ ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ, ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ. ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ, ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ. ಬಿಸಿಲಿನ ಬೇಗೆಯ ವೇಳೆಯಲ್ಲಿ ಬರುವ ಜನಕ್ಕೆ ತಂಪನ್ನು ಕೊಟ್ಟೆ, ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು, ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು. ಪಕ್ಷಿಗಳ ಗೂಡು ಕಟ್ಟಲು ಪ್ರೀತಿಯ ತಾಣವಾಗಿ ನಿಂತೆ, ಗಾಳಿ ಜೊತೆ ತೂಗುವ ಎಲೆಗಳ ನಾದ ತೋರುತ್ತ ಬಂದೆ. ಮಕ್ಕಳ ಆಟಕ್ಕೆ ಜೋಕಾಲಿಯಾಗಿ ಮುದವನ್ನು ನೀಡುವ ಆಲಯವೇ, ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ, ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ. ಸಾಧು ಸಂತರು ಧ್ಯಾನ ಮಾಡಿ ಶಾಂತಿಯ ದಾರಿಯ ತೋರುತ್ತ, ಬುದ್ಧನ ಪರಿಯನ್ನು ಕೇಳುತ್ತ ನಾವು ಬುದ್ಧಿವಂತರಾದೆವು ಎನ್ನುತ್ತ. ಆಲದ ನೆರಳಿನ ಪಾವನತೆ ಆತ್ಮಬಲವನ್ನು ತುಂಬಿದ ಎನಗೆ, ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ, ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ. ಮಣ್ಣನ್ನು ಬಿಗಿಯಾಗಿ ಬಂಧಿಸಿ ನಿಂತ ಓ ವೃಕ್ಷವೇ, ಭೂವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ, ಭುವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ. ಜೀವರಾಶಿ ಉಳಿವಿಗೆ ಜೀವನಾಡಿಯಂತಾದೆ, ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ, ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ. ಆಲದ ಮರವನ್ನಿಟ್ಟು ಆನಂದ ಪಡೆಯೋಣ, ಮುಂದಿನ ಪೀಳಿಗೆಗೆ ಮುತ್ತಿನ ಕಾಣಿಕೆ ಕೊಡೋಣ. ನಾಡಿನ ಸಂಸ್ಕೃತಿ ಪ್ರತೀಕ ಪ್ರಕೃತಿಯನ್ನು ಬೆಳೆಸೋಣ, ಆಲದ ಮರದ ಅಮೂಲ್ಯ ಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ, ಆಲದ ಮರದ ಅಮೂಲ್ಯ ಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ. ಭೂಮಿ ತಾಯಿ ಹತ್ತು ತಿಂಗಳು ಹೊತ್ತು ಜನ್ಮವಿತ್ತಳು ಜನನಿ ತಾಯಿ, ಹತ್ತು ತಿಂಗಳು ಹೊತ್ತು ಜನ್ಮವಿತ್ತಳು ಜನನಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ, ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ. ತಾಯಿಯ ಮಡಿಲು ಮಗುವಿಗೆ ಮೊದಲ ಸ್ಪರ್ಶ, ಭೂಮಿಯ ಮಡಿಲು ಜೀವಜಾತಿಗೆ ಶಾಶ್ವತ ಆಶ್ರಯ. ತಾಯಿಯ ಎದೆ ಹಾಲು ದೇಹ ಬಲಗೊಳಿಸುವ, ಭೂಮಿಯ ಅನ್ನ ಜೀವಕ್ಕೆ ನೆಲೆ ನೀಡುವ. ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ. ಹೂಗಳ ಪರಿಮಳವನ್ನು ಹರಡಿ ಮನವನ್ನು ಗೆಲ್ಲುವಳು ನನ್ನ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನ್ನು ಗೆಲ್ಲುವಳು ನನ್ನ ತಾಯಿ. ಬೆಟ್ಟಗಳು ಅವಳ ಕಿರೀಟ, ಕಾಡುಗಳು ಕೇಶರಾಶಿ, ನದಿಗಳು ಅವಳ ನಗುವಿನ ಕಲಕಲ ಪ್ರೀತಿಯ ಗೀತೆ, ಸಾಗರವು ಅವಳ ವಿಶಾಲ ಹೃದಯ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ. ಹಕ್ಕಿಗಳ ಹಾಡು ಅವಳಿಗೆ ಜೋಗುಳ, ರೈತನ ಬೆವರಿಗೆ ಕೊಡುವಳು ಚಿನ್ನವ, ರೈತನ ಬೆವರಿಗೆ ಕೊಡುವಳು ಚಿನ್ನವ. ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ. ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು, ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು, ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಒಂದೇ ಮಾನವ ಜನ್ಮ ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು
3: ವಸುಧೈವ ಕುಟುಂಬಕಂ.

ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು, ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಧಾರವಾಡ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲಿ ಕುಮಾರ್ ಗೌರವ್ ಅವರ ಗಾಯನ ರಾಗ್ ಪೂರಿಯ ಕಲ್ಯಾಣ್. ಇವರಿಗೆ ತಬಲಾ ಸಾಥ್ ನೀಡಿದ್ದಾರೆ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರು, ಹಾರ್ಮೋನಿಯಂ ಸಾಥ್ ಬಸವರಾಜ್ ಹಿರೇಮಾಟ್. ಕೇಳಿ ಪಂಡಿತ್ ಕೈವಲಿ ಕುಮಾರ್ ಗೌರವ್ ಅವರ ಗಾಯನದಲ್ಲಿ ರಾಗ್ ಪೂರಿಯ ಕಲ್ಯಾಣ್.

0: ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲಿ ಕುಮಾರ್ ಗೌರವ್ ಅವರ ಗಾಯನದಲ್ಲಿ ರಾಗ್ ಪೂರಿಯ ಕಲ್ಯಾಣ್ ಕೇಳಿದ್ರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರು, ಹಾರ್ಮೋನಿಯಂ ಸಾಥ್ ಬಸವರಾಜ್ ಹಿರೇಮಠ. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8 ಗಂಟೆಯಿಂದ 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8 ಗಂಟೆಗೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಆರ್ ಸ್ನೇಹಲ್.
0: ಈಗ ಹಳೆಯ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳೋಣ. ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು. ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ. ವಸಂತ ಗೀತಾ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ ಬಂಗಾರದ ಪಂಜರ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ರಘು ಅವರ ಸಂಗೀತ.

0: ಶ್ರೋತೃ ಬಾಂಧವರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಜುಲೈ 17 ಶುಕ್ರವಾರದಂದು ರಾತ್ರಿ 8:00 to 8:45 ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ ವಿಷಯದ ಬಗೆಗಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಆರ್ ಸ್ನೇಹಲ್. ಪ್ರಶ್ನೆ ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ಜುಲೈ 17 ಶುಕ್ರವಾರ ರಾತ್ರಿ 8:00 ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಆರ್ ಸ್ನೇಹಲ್.
1: ಇನ್ನು ಮುಂದೆ ಕೇಳೋಣ ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಗುರು ಶಿಷ್ಯರು ಚಿತ್ರದ ಗೀತೆಯನ್ನು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಕೆವಿ ಮಹದೇವನ್ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ. ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ಇದುವರೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 11 ಗಂಟೆ ಆಗುತ್ತಲ್ಲದೆ ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: रथ खींचने का काम आज के लिए रोक दिया गया है और पवित्र श्री गुंडीचा मंदिर तक की दिव्य यात्रा कल फिर शुरू होगी। हालांकि श्री गुंडीचा मंदिर के पास भगदड़ जैसी घटना से उत्सव का माहौल प्रभावित हुआ, जिसमें खबर है कि एक भक्त की मौत हो गई और कई अन्य घायल हो गए। प्रकाश दास, आकाशवाणी समाचार, पुरी।
1: देश भर में विभिन्न स्थानों पर भगवान जगन्नाथ की रथ यात्रा हर्षोल्लास के साथ निकाली गई। इसके साथ ही ये समाचार बुलेटिन समाप्त हुआ।
2: आकाशवाणी धारवाड़। ಇಂದಿನ ನಮ್ಮ ನಿಲಯದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಸುರೇಶ್ ಗುದುಗನವರ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸ್ವರಾಂಜಲಿ, ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಚಿಂತನ, ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವು ವಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ, ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ ರಾಜಗುರು ಅವರ ಗಾಯನ ಕೇಳುತ್ತೀರಿ. 9:05 ಗಾಂಧಿ ಸ್ಮೃತಿ, 9:15 ಅರ್ಪಣ, 9:30 ನಂದನ, 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಿತ್ತೂರು ತಾಲೂಕು ಕೊಡಬಾಗಿಯ ದುಂಡವ್ವ ಚನ್ನಬಸಪ್ಪ ವನ್ನೂರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು, ಆನಂತರ ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಬಸಪ್ಪ ಬನಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳದ ಪದ, ಆನಂತರ ರೋಣ ತಾಲೂಕು ಸಂಧಿವಾಡದ ದ್ಯಾಮಣ್ಣ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. 11:00 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಪಂಡಿತ್ ಬಾಲಚಂದ್ರ ನಾಕೋಡ್ ಅವರ ಗಾಯನದಲ್ಲಿ ರಾಗ ಪರಮೇಶ್ವರಿ ಕೇಳುತ್ತೀರಿ. ಇವಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:06:48. 392.16 ಮೀಟರ್ಗಳು ಅಥವಾ 765 kHz ತರಂಗದ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕನಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.

0: ಬಾಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ.
3: ದಿಸ್ ಈಸ್ ಪ್ಲೇಬ್ಯಾಕ್ ಸ್ಟುಡಿಯೋ ಅನೌನ್ಸರ್ಸ್ ನಾರ್ಮಲ್ ಮೈಕ್ರೋಫೋನ್ ಆಂಡ್ ದಿಸ್ ಈಸ್ ಸ್ಪೇರ್ ಮೈಕ್ರೋಫೋನ್. ದ ಟೈಮ್ ಹಿಯರ್ ಇಸ್ 5 hours 12 minutes and 2, 3, 4, 5 seconds.

0: ಇವತ್ತಿನ ವಿಷಯ ಸೀಳು ತುಟಿ ಹಾಗೂ ಅಂಗುಳ ಮತ್ತು ವಾಕ್ ಶ್ರವಣ ಸಮಸ್ಯೆಗಳು. ನಿಮ್ಮ ಇವತ್ತಿನ ಎಸ್ಟಿಎಂ ವೈದ್ಯರು ಡಾಕ್ಟರ್ ವಸೀಂ ಅಹಮದ್. ಇವರು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ವಾಕ್ ಮತ್ತು ಶ್ರವಣ ವಿಭಾಗ ಎಸ್ಟಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗ ಡಾಕ್ಟರ್, ಒಂದು ಕಿರಿ ಪರಿಚಯ ನಿಮಗಾಗಿ. ಡಾಕ್ಟರ್ ವಸೀಂ ಅಹಮದ್ ಅವರು ಮೂಲತಃ ಬೆಂಗಳೂರಿನವರು.
1: ದಿಸ್ ಈಸ್ ಟಾಕ್ ಸ್ಟುಡಿಯೋ ಅನೌನ್ಸರ್ಸ್ ನಾರ್ಮಲ್ ಮೈಕ್ರೋಫೋನ್. ದಿಸ್ ಈಸ್ ಸ್ಪೇರ್ ಮೈಕ್ರೋಫೋನ್. ನೌ ದ ಟೈಮ್ ಹಿರ್ ಇಸ್ 5:14:07, 8, 9, 10 seconds. Test over, please.